ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 ಮೆಗಾಹೆರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 14 ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಚೌತಿ. 2026 ಇಸವಿ ಜೂನ್ ತಿಂಗಳ 4 ತಾರೀಖು ಗುರುವಾರ. ಈಗ ಸಮಯ 5:58. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

0: 100.6 ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:30 ಸೇವಾ ವಾಹಿನಿ. 7:45 ಮಧ್ಯಾಹ್ನ 12:45 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಿಗ್ಗೆ 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ಬಳಿಕ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವಿದೆ. ಆರ್ ಹರಿಣಿ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 10:30 ಮಧ್ಯಾಹ್ನ 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದ ಉಪನ್ಯಾಸಕಿ ಡಾ ರಾಜೇಶ್ವರಿ ಶೀಲವಂತ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಕುರಿತು ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ ಶೇಖದಾರ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಪಿ ಛಾಯಾ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 2:40 ಉರ್ದು ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಕಾರ್ಯಕ್ರಮ. ಹಳೆಪುರದ ಮಾಧುಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗನ ಹಾಡು. ಬಳಿಕ ಮಳವಳ್ಳಿ ಮಹದೇವಸ್ವಾಮಿ ಮತ್ತು ಸಂಗಡಿಗರಿಂದ ಚನ್ನಿಗರಾಮನ ಕಥೆ. 4:30 ಸಂಧ್ಯಾರಾಗ ಹಿರಿಯ ಸಂಗೀತ ಕಲಾವಿದರಾದ ಸಿಎಸ್ ನಾಗರತ್ನಮ್ಮ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ. ಮಾವಿನ ಬೆಳೆಯಲ್ಲಿ ಚಾಟನಿ ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಆರ್ ಮನುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8:00 ಯುವವಾಣಿ. ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಪರಿಸರ ಬದುಕಿಗೆ ಆಧಾರ ಕುರಿತ ವಿಶೇಷ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರದ ವಿದ್ಯಾರ್ಥಿಗಳು. ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು. ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಎಚ್ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗಿನ ಸಂವಾದ ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಸವಿನೆನಪು. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಸ್ವಾಸ್ಥ್ಯ ಸೇವಾ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಕೇಳಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Tanvi Khurana. Prime Minister Narendra Modi will hold talks with the acting president of Venezuela, Delcy Rodriguez, in New Delhi today. The discussions will involve the full spectrum of India-Venezuela relations and explore avenues for further cooperation in the areas of energy security, trade and investment, pharmaceuticals, healthcare, transportation and renewable energy. Ms. Rodriguez arrived in New Delhi yesterday on a 5-day visit to India. She is accompanied by a delegation comprising of several ministers. The delegation will visit several sites connected with energy, pharmaceuticals and auto sectors to gain insights into India's technological and industrial capabilities and to also explore opportunities for collaboration. Prime Minister Narendra Modi has stated that yoga is gaining tremendous popularity across the world. In a social media post, the Prime Minister said he will join the first World Yogasan Sports Championship 2026 virtually today. The championship will be held in Ahmedabad, Gujarat. Mr. Modi said the platform has brought together yoga enthusiasts from across the world. United Kingdom Secretary of State for Foreign and Commonwealth Affairs Yvette Cooper arrived in New Delhi last night on a 2-day official visit to India. Ms. Cooper is scheduled to call on Prime Minister Narendra Modi today. She will also have a meeting with External Affairs Minister Dr. S. Jayashankar this evening. The Ministry of External Affairs said her visit will provide an opportunity to further strengthen the India-UK Comprehensive Strategic Partnership. Union Home Minister Amit Shah will chair 73rd plenary session of Northeastern Council NEC in Shillong, Meghalaya today. The Ministry of Development of Northeast Region said that the session will discuss and deliberate on progress made by the CM high-level task forces constituted for critical sectors of regional development. During the session, presentations will be made on tourism, agriculture and horticulture, investment promotion, self-reliance in milk, eggs, fish and meat, sports promotion, economic corridor development, infrastructure and connectivity, and handloom and handicrafts. Union Minister for Development of Northeastern Region, Donor Jyotiraditya Sindhya, Minister of State for Donor Sukanta Majumdar, Governors and Chief Ministers of all the 8 Northeastern states, other members of NEC and senior officers of central and state governments will be present at the meeting. Varanasi, the parliamentary constituency of Prime Minister Narendra Modi and one of the world's oldest living cities, is once again set to witness a historic international event. After successfully hosting G20 meetings, Varanasi will now host the second meeting of the BRICS Culture Working Group today and tomorrow. Representatives from 11 countries, including China, Brazil, Egypt, Ethiopia, and Indonesia, will take part in this meeting. The meeting will bring together senior diplomats, policymakers, and cultural experts. A total of 21 people lost their lives after a fire broke out at a guest house in the Malviya Nagar area of New Delhi yesterday. Delhi police said the deceased includes 9 Indian nationals and 12 foreign nationals. The police informed that a total of 49 persons were admitted to various hospitals for treatment, of which 21 succumbed to their injuries. The police said a case has been registered and an investigation is underway. They further informed that Lovekesh Bajaj, the owner of the building in which the fire broke out, has been detained. Meanwhile, Delhi Chief Minister's office said the lapses that culminated in the tragic fire at the guest house will be examined with utmost seriousness and accountability will be fixed wherever it lies. External Affairs Minister Dr. S. Jayashankar co-chaired the 10th India-Laos PDR Joint Commission meeting with Deputy Prime Minister and Minister of Foreign Affairs of the Laos People's Democratic Republic, Thongsavan Phumihan, in New Delhi yesterday. In his remarks, Dr. Jayashankar said India and the Laos PDR share close civilizational ties reflected in their common heritage of Buddhism and the Ramayana. And that is the end of this news bulletin.
0: ಸಮಯ ಸರಿಯಾಗಿ 6:10 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುವ ಸಮಯ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ಆನಂದದಾಸರ ರಚನೆ ಕರೆದರೆ ಬರಬಾರದೇ ಗುರುವೇ, ಹಾಡಿದ್ದಾರೆ ಬಾಂಬೆ ಸಹೋದರಿಯರು.

ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟ ಗುಣ ವಿಪರೀತ ಕಲುಷವಿದ್ದವರು. ಕನಕದಾಸರ ಈ ರಚನೆಯನ್ನು ಹಾಡಿದ್ದಾರೆ ಅನಂತ ಕುಲಕರ್ಣೇ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಜಗನ್ನಾಥದಾಸರ ರಚನೆ ಸ್ವಾಮಿ ಲಾಲಿ ಭಕ್ತ ಪ್ರೇಮಿ ಲಾಲಿ ಕಾಮ್ಯ ಜನರ ಕಾಯುವ ಗುರು ಸಾರ್ವಭೌಮ ಲಾಲಿ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ದೇಸಾಯಿ ದತ್ತಮೂರ್ತಿ ವಿರಚಿತ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿದೆ. ಮಾತೆ ಶ್ರೀ ಭಾರತೀಯ ಸಂಸ್ಕೃತಿ ಅರಿವಿನಲ್ಲಿಯೇ ದುಂಬುವ

ಇದುವರೆಗೆ ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ವಾಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ.
1: ಒಳ್ಳೆಯತನ ಅಂದರೆ ಪ್ರೀತಿ, ದಯೆ, ಸಂತೋಷ, ನ್ಯಾಯ, ತಾಳ್ಮೆ ಹಾಗೂ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಕಾರಾತ್ಮಕ ಸ್ವಭಾವ. ಇದು ನೈತಿಕತೆಯ ಪರಿಕಲ್ಪನೆಯಾಗಿದೆ ಹಾಗೂ ಇದು ಸದಾ ಕೆಡುಕಿನ ವಿರುದ್ಧ ನಿಲ್ಲುತ್ತದೆ. ನಾವು ಕೂಡಿ ಬಾಳುವ ಸಮಾಜದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕರುಣೆ, ಸ್ವಾರ್ಥರಹಿತತೆ ಹಾಗೂ ಸರಿಯಾದ ನಡವಳಿಕೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಒಳ್ಳೆಯತನದ ಮುಖ್ಯ ಅಂಶಗಳೆಂದರೆ ಸಹಾನುಭೂತಿ, ದಯೆ, ಪರರ ದುಃಖ ದುಮ್ಮಾನಗಳನ್ನು ಅರಿತುಕೊಂಡು ಅವರಿಗೆ ನಮ್ಮ ಕೈಲಾಗುವ ಸಹಾಯ ಮಾಡುವ ಮನೋಭಾವ, ದ್ವೇಷ, ಅಸೂಯೆ, ಸಿಟ್ಟು, ಕೋಪ ತೊರೆದು ಪ್ರೇಮ ಭರಿತ ಕ್ಷಮೆಯನ್ನು ಹರಡುವುದೇ ಆಗಿದೆ. ಹಾಗೂ ಎಲ್ಲರಿಗೂ ಸರಿಸಮಾನತೆ, ನ್ಯಾಯ ದೊರಕುವ ಹಾಗೆ ನೋಡಿಕೊಳ್ಳುವುದು, ಸತ್ಯದ ನುಡಿ, ನಡವಳಿಕೆ, ಸ್ವಾರ್ಥ ಬಿಟ್ಟು ಇತರರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಾ ನೈತಿಕ ಮಾರ್ಗದಲ್ಲಿ ಸಾಗುವುದು. ಒಳ್ಳೆಯತನದಿಂದ ಕೂಡಿದ ಜನರು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸುವ್ಯವಸ್ಥೆ ನೆಲೆಸುತ್ತದೆ. ಒಳ್ಳೆಯ ಕಾರ್ಯ ಮಾಡಿದಾಗ ಆತ್ಮಕ್ಕೆ ನೆಮ್ಮದಿ ಲಭಿಸುತ್ತದೆ ಹಾಗೂ ಒಳ್ಳೆಯ ದಾರಿಯನ್ನೂ ಸಹ ತೋರಿಸುತ್ತದೆ. ಉದಾಹರಣೆಗೆ ಶ್ರೀರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಒಳ್ಳೆಯ ಹಾಗೂ ಕೆಟ್ಟವರ ಹೋರಾಟ. ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಒಳ್ಳೆಯತನವು ಬರೀ ನಾವಾಡುವ ನುಡಿಗಳಲ್ಲ, ಅದು ನಮ್ಮ ನಡವಳಿಕೆಯ ಚಿಂತನಾ ಮನೋಭಾವ ಮತ್ತು ಇತರರೊಂದಿಗೆ ವ್ಯವಹರಿಸುವ ರೀತಿಗಳಲ್ಲಿ ಗೋಚರಿಸುತ್ತವೆ. ನಾವಾಡುವ ಒಳ್ಳೆಯ ನುಡಿಗಳು ಇಷ್ಟಾರ್ಥಗಳನ್ನು ಕೊಡುತ್ತವೆ, ಮಂಗಳವನ್ನೂ ಉಂಟು ಮಾಡುತ್ತವೆ, ಕೀರ್ತಿಯನ್ನೂ ಯಶಸ್ಸನ್ನೂ ತಂದುಕೊಡುತ್ತವೆ, ಶತ್ರುಗಳನ್ನು ನಾಶಗೈದು ಸನ್ಮಿತ್ರರನ್ನು ಕೂಡಿಸುತ್ತವೆ. ಸ್ವಚ್ಛವಾದ, ಶಾಂತವಾದ, ಮಂಗಳಕ್ಕೆ ಕಾರಣವಾದ ಒಳ್ಳೆಯತನವನ್ನು ಕಾಮಧೇನು ಎಂದು ಕರೆದಿದ್ದಾರೆ. ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಪ್ರಪಂಚ ಎಂದಿಗೂ ಸಣ್ಣವನೆಂದೂ ಗುರುತಿಸಿಲ್ಲ. ಒಳ್ಳೆಯತನ ಹೊಂದಿದವರನ್ನು ಪರೀಕ್ಷೆ ಮಾಡಬಾರದು, ಏಕೆಂದರೆ ಅವರಿಗೆ ನೋವಾದಲ್ಲಿ ಅವರು ಮಾತಿಗೆ ಮಾತು ಕೊಡುವುದಿಲ್ಲ, ಬದಲಿಗೆ ಅಂಥವರಿಂದ ದೂರ ಸರಿದು ಬಿಡುತ್ತಾರೆ. ಒಳ್ಳೆಯ ಗುಣ ಮಾತು ಬಂಗಾರಕ್ಕಿಂತಲೂ ಮೌಲ್ಯಭರಿತವಾದದ್ದು. ಆದ್ದರಿಂದಲೇ 12ನೇ ಶತಮಾನದ ಕಾಯಕ ಯೋಗಿ, ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ ಶರಣ ಬಸವಣ್ಣನವರು ತಮ್ಮ ವಚನಾಮೃತದಲ್ಲಿ ನುಡಿದದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂದು ತೊಲಿವನಯ್ಯ ಎಂದು. ನಮಗೆ ಯಾರೂ ಸಹಾಯ ಮಾಡರು ಎಂದು ತಿಳಿದಿದ್ದರೂ ಸಹ ನಾವು ಮಾತ್ರ ಒಳ್ಳೆಯತನ ಬಿಡದೆ ಸಹಾಯ ಹಸ್ತ ನೀಡುವುದರಿಂದ ನಮಗೆ ಶ್ರೇಯಸ್ಸು ದೊರೆಯುತ್ತಾ ಮಾನವೀಯತೆಯನ್ನು ಮೆರೆಸುತ್ತದೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲವೆಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದೇ ಇರುತ್ತದೆ. ನಮ್ಮ ಒಳ್ಳೆಯ ಕೆಲಸಗಳು ಹಾಗೂ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ ಎಂಬುದು ವಿವೇಕವಾಣಿ. ಈ ಸೃಷ್ಟಿಯ ಸುಂದರ ಪ್ರಪಂಚಕ್ಕೆ ಅತೀ ಶ್ರೇಷ್ಠವಾದ ಮಾನವ ಜನ್ಮವೆತ್ತಿ ನಾವು ಬಂದಿದ್ದೇವೆ. ತನ್ನಂತೆ

0: ಶ್ರೋತೃಗಳ ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮವಿದೆ. ಪ್ರಸ್ತುತಪಡಿಸುತ್ತಾರೆ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. ರಾತ್ರಿ 9:30 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ, ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು. ಈ ಕುರಿತು ಅನುವಾದಕರಾದ ಪ್ರೊಫೆಸರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗಿನ ಸಂವಾದ ಮೂಡಿಬರಲಿದೆ. ಸಮಯ ಸರಿಯಾಗಿ 6:35.
1: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದತ್ತ ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
2: ತುಂಬಾ ಸಾಮಾನ್ಯವಾಗಿ ಕಂಡುಬರುವ ಆದರೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆಯದಿದ್ದರೆ ಬಹಳಷ್ಟು ಗಂಭೀರ ಪರಿಣಾಮಗಳನ್ನು ಉಂಟುಮಾಡಬಹುದಾದ ಒಂದು ಪ್ರಮುಖ ಶಸ್ತ್ರಚಿಕಿತ್ಸಾ ಸಮಸ್ಯೆ ಎಂದರೆ ಅದು ಹರ್ನಿಯಾ. ಹರ್ನಿಯಾ ಅಂದರೆ ದೇಹದ ಒಳಗಿನ ಅಂಗ ಅಥವಾ ಕೊಬ್ಬಿನ ಅಂಶವು ಸಾಮಾನ್ಯವಾಗಿ ಹೊಟ್ಟೆಯ ದುರ್ಬಲ ಭಾಗದ ಮೂಲಕ ಹೊರಕ್ಕೆ ತಳ್ಳಿಕೊಳ್ಳುವಂಥ ಒಂದು ಸ್ಥಿತಿ. ಇದು ಸಾಮಾನ್ಯವಾಗಿ ಒಂದು ಊತದ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಒತ್ತಡ ಹೆಚ್ಚಾಗಿರುವ ಕಾರಣಕ್ಕೆ ಇದು ಸಾಮಾನ್ಯವಾಗಿ ಹೊಟ್ಟೆಯ ಭಾಗದಲ್ಲಿ ಕಾಣುತ್ತೆ. ಇನ್ನು ಹರ್ನಿಯಾದ ವಿಂಗಡಣೆ ಹೇಗೆ? ಮೊದಲನೇದು ಇಂಗ್ವೈನಲ್ ಹರ್ನಿಯಾ. ಪುರುಷರಲ್ಲಿ ಇದು ಸಾಮಾನ್ಯವಾಗಿದ್ದು ತೊಡೆ ಸಂದುಗಳಲ್ಲಿ ಕಂಡುಬರುತ್ತೆ. ಫೆಮೊರಲ್ ಹರ್ನಿಯಾ, ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿದ್ದು ತೊಡೆ ಹಾಗೂ ಹೊಟ್ಟೆಯ ನಡುವಿನ ಅಂತರದಲ್ಲಿ ಕಂಡುಬರುತ್ತೆ. ಅಂಬಿಲಿಕಲ್ ಹರ್ನಿಯಾ, ಇದು ನಾಭಿಯ ಅಕ್ಕಪಕ್ಕದಲ್ಲಿ ಕಾಣಿಸಿಕೊಳ್ಳುವ ಹರ್ನಿಯಾ, ಮಕ್ಕಳು ಹಾಗೂ ಮಹಿಳೆಯರಲ್ಲಿ ಸಾಮಾನ್ಯ. ಇನ್ನು ಇನ್ಸಿಷನಲ್ ಹರ್ನಿಯಾ, ಇದು ಶಸ್ತ್ರಚಿಕಿತ್ಸೆ ಆಗಿರುವ ಸ್ಥಳದಲ್ಲಿ ಉಂಟಾಗುವಂಥ ಹರ್ನಿಯಾ. ಹೊಟ್ಟೆಯ ಮಾಂಸಖಂಡಗಳ ದೌರ್ಬಲ್ಯ, ಹೊಟ್ಟೆಯೊಳಗಿನ ಒತ್ತಡ ಹೆಚ್ಚಿಸುವ ವಿಚಾರಗಳು ಅಂದರೆ ಭಾರಿ ಭಾರವನ್ನು ಎತ್ತುವುದು, ನಿರಂತರವಾದ ಕೆಮ್ಮು, ಮಲಬದ್ಧತೆ ಮತ್ತು ಮೂತ್ರ ವಿಸರ್ಜನೆಯಲ್ಲಿ ಉಂಟಾಗುವ ತೊಂದರೆಗಳು, ಗರ್ಭಧಾರಣೆಯ ನಂತರ ಮತ್ತು ಬೊಜ್ಜುತನ ಮತ್ತು ಈ ಮುಂದೆ ನಡೆದಿರುವ ಶಸ್ತ್ರಚಿಕಿತ್ಸೆಗಳಿರಬಹುದು. ಇದರ ಲಕ್ಷಣಗಳೇನು ಅಂತ ನೋಡಿದಾಗ, ನಿಂತಾಗ ಸ್ಪಷ್ಟವಾಗಿ ಗೋಚರಿಸುವಂತಹ ಉಬ್ಬುವಿಕೆ, ನೋವು, ಎಳೆತದ ಅನುಭವ. ಇನ್ನು ಗಂಭೀರ ಲಕ್ಷಣಗಳಿಗೆ ಹೋದರೆ ತೀವ್ರವಾದ ನೋವು, ಊತವು ಒಳಕ್ಕೆ ಜರುಗಿ ಹೋಗದೆ ಉಳಿದುಕೊಳ್ಳುವುದು, ವಾಂತಿ ಹಾಗೂ ಮಲಬದ್ಧತೆ, ಈ ಎಲ್ಲ ಲಕ್ಷಣಗಳು ಸ್ಟ್ರ್ಯಾಂಗ್ಯುಲೇಟೆಡ್ ಹರ್ನಿಯಾವನ್ನು ಸೂಚಿಸುತ್ತವೆ. ಇದೊಂದು ತುರ್ತು ಪರಿಸ್ಥಿತಿಯಾಗಿದ್ದು ಸರ್ಜರಿಯಲ್ಲಿ ಯಾವುದೇ ವಿಳಂಬವಾಗಕೂಡದು. ಹರ್ನಿಯಾದ ಕಾಂಪ್ಲಿಕೇಶನ್ಸ್ ಏನೆಲ್ಲ ಆಗಬಹುದು? ಮೊದಲನೇದಾಗಿ ಇರ್ರೆಡ್ಯೂಸಿಬಿಲಿಟಿ, ಅಂದರೆ ಊತವು ಮರೆಯಾಗದಿರುವಿಕೆ, ಸ್ಟ್ರ್ಯಾಂಗ್ಯುಲೇಷನ್, ಹರ್ನಿಯಾ ಒಳಹೋಗದಂತೆ ತಡೆಯಾಗುವಿಕೆ. ಕೊನೆಯದಾಗಿ ಇಂಟೆಸ್ಟೈನಲ್ ಆಬ್ಸ್ಟ್ರಕ್ಷನ್, ಕರುಳಿನ ಭಾಗಕ್ಕೆ ತಡೆ ಉಂಟಾಗಿ ಗ್ಯಾಂಗ್ರೀನ್ಗೆ ತಿರುಗುವುದು. ಇವುಗಳು ತುರ್ತು ಚಿಕಿತ್ಸೆಯ ಅಗತ್ಯವಿರುವಂಥ ವಿಷಯಗಳು. ಈ ರೋಗ ನಿರ್ಣಯದಲ್ಲಿ ಕ್ಲಿನಿಕಲ್ ಪರೀಕ್ಷೆ ತುಂಬಾ ಮುಖ್ಯ. ಅದರೊಂದಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ CT ಸ್ಕ್ಯಾನ್ನ ಅವಶ್ಯಕತೆ ಬರಬಹುದು. ಹರ್ನಿಯಾವನ್ನು ಶಸ್ತ್ರಚಿಕಿತ್ಸೆಯ ಮುಖಾಂತರವಷ್ಟೇ ಗುಣಪಡಿಸಲು ಸಾಧ್ಯ. ಸರ್ಜರಿಯಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಓಪನ್ ಹರ್ನಿಯಾ ರಿಪೇರ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಹರ್ನಿಯಾ ರಿಪೇರ್. ಓಪನ್ ಹರ್ನಿಯಾ ರಿಪೇರ್ನಲ್ಲಿ ಇದು ಸಾಂಪ್ರದಾಯಿಕವಾದ ವಿಧಾನ, ಮೆಷನ್ನು ಬಳಸಿ ಗೋಡೆಯನ್ನು ಬಲಪಡಿಸುವಂಥ ಒಂದು ವಿಧಾನ. ಇನ್ನು ಲ್ಯಾಪ್ರೋಸ್ಕೋಪಿಕ್ ಹರ್ನಿಯಾ ರಿಪೇರ್ಗೆ ಬಂದರೆ ಮೆಷ್ ಬಳಕೆ ಇಲ್ಲೂ ಇರುತ್ತೆ, ಅದು ಲ್ಯಾಪ್ರೋಸ್ಕೋಪಿ ಮೂಲಕ. ಇದರಲ್ಲಿ ಕಡಿಮೆ ಗಾಯ, ವೇಗವಾದ ಚೇತರಿಕೆ ಹಾಗೂ ಕಡಿಮೆ ನೋವು ಇರುತ್ತೆ. ಲ್ಯಾಪ್ರೋಸ್ಕೋಪಿಕ್ನಲ್ಲಿ ಎರಡು ತಂತ್ರಗಳಿದ್ದಾವೆ, ಟೆಪ್ ಹಾಗೂ ಟ್ಯಾಪ್. ಟೆಪ್ ಎಂದರೆ ಟೋಟಲಿ ಎಕ್ಸ್ಟ್ರಾಪೆರಿಟೋನಿಯಲ್ ರಿಪೇರ್, ಟ್ಯಾಪ್ ಎಂದರೆ ಟ್ರಾನ್ಸ್ ಅಬ್ಡೋಮಿನಲ್ ಪ್ರೀಪೆರಿಟೋನಿಯಲ್ ರಿಪೇರ್. ಇನ್ನು ಶಸ್ತ್ರಚಿಕಿತ್ಸಾ ನಂತರದ ಆರೈಕೆ ಬಗ್ಗೆ ಮಾತನಾಡೋದಾದರೆ ನೋವು ನಿಯಂತ್ರಣ ತುಂಬ ಮುಖ್ಯ, ಇದು ಔಷಧಿಗಳ ಮುಖಾಂತರ ಆಗತ್ತೆ. ಗಾಯದ ಆರೈಕೆ, ಸೋಂಕು ನಿವಾರಣೆ, 6 ವಾರಗಳ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ಭಾರ ಎತ್ತದೆ ಇರುವುದು ತುಂಬ ಒಳಿತು. ಮಲಬದ್ಧತೆ ಹಾಗೂ ಕೆಮ್ಮು ಬಾರದಂತೆ ನೋಡಿಕೊಳ್ಳಬೇಕು. ತೂಕ ನಿಯಂತ್ರಣ, ಭಾರವನ್ನು ಎತ್ತುವಾಗ ಸರಿಯಾದ ರೀತಿಯಲ್ಲಿ ಬಲಪ್ರಯೋಗವನ್ನು ಮಾಡಬೇಕು. ಮಲಬದ್ಧತೆ ಬಾರದ ಹಾಗೆ ಕಾಪಾಡಿಕೊಳ್ಳಬೇಕು ಮತ್ತು ದೀರ್ಘಕಾಲದ ಕೆಮ್ಮು ಇದ್ದರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಬೇಕು. ಸ್ಮೋಕಿಂಗ್ ಅಥವಾ ಧೂಮಪಾನವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಎಲ್ಲರೂ ಗಮನಿಸಬೇಕಾದ ವಿಚಾರಗಳು, ಹರ್ನಿಯಾ ಒಮ್ಮೆ ಕಂಡುಬಂದರೆ ಅದು ತಾನಾಗಿ ಹೋಗೋದಿಲ್ಲ, ಸಮಯಕ್ಕೆ ತಕ್ಕ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ. ತಡವಾದರೆ ಗಂಭೀರ ಸಮಸ್ಯೆಗಳು ಉಂಟಾಗಬಹುದು. ಹರ್ನಿಯಾ ಒಂದು ಸಾಮಾನ್ಯ ಕಾಯಿಲೆ, ನಿರ್ಲಕ್ಷ್ಯ ಬೇಡ. ಶಸ್ತ್ರಚಿಕಿತ್ಸೆ ಅಲ್ಲದೆ ಬೇರಾವುದೇ ವಿಧಾನದಿಂದ ಇದರ ಚಿಕಿತ್ಸೆ ಸಾಧ್ಯವಿಲ್ಲ. ಸರಿಯಾದ ಸಮಯದಲ್ಲಿ ಸೂಕ್ತರಾದ ತಜ್ಞ ವೈದ್ಯರನ್ನು ಕಾಣುವುದು

0: ತುಂಬ ಮುಖ್ಯ.
1: ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದತ್ತ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಶ್ರೋತೃಗಳು ಗಮನಿಸಿ, ದೈಹಿಕ ದೀಕ್ಷೆ ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಮತ್ತೆ ಇಂದು ಸಂಜೆ 6:10 ಮರುಪ್ರಸಾರವಾಗುತ್ತದೆ. ಈಗ ಸಮಯ 6:40.
2: ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಜಯಪ್ಪ ಹೊನ್ನಾಳಿ. ಪದಪರಿಚಯ.
3: ಈ ದಿನ ನಾವು ತಿಳಿದುಕೊಳ್ಳುವ ಮೊದಲ ಪದ ಹಿಂಡು. ನಾವು ಇದನ್ನು ರಸವಸರುವಂತೆ ಗಟ್ಟಿಯಾಗಿ ಹಿಸುಕು, ಅದುಮು, ನುಲಿಚು, ಸುರಿ, ನಿರ್ಬಲಗೊಳಿಸು ಎಂತಲೂ, ಹಾಲಿನ ವಿಚಾರದಲ್ಲಿ ಬಳಸುವಾಗ ಕರೆ ಕೊಡು ಎಂತಲೂ, ಇತರೆ ಸಂದರ್ಭಗಳಲ್ಲಿ ಒತ್ತು, ಕಾಡು, ಹೀರು, ಇಲ್ಲವಾಗಿಸು ಎಂಬರ್ಥಗಳಲ್ಲೂ ಬಳಸುತ್ತೇವೆ. ಇವಿಷ್ಟೇ ಅರ್ಥಗಳಲ್ಲದೆ ಮಂದೆ, ಗುಂಪು, ಸಮೂಹ, ರಾಶಿ ಎಂಬರ್ಥಗಳೂ ಈ ಪದಕ್ಕುಂಟು. ಕಷ್ಟಗಳವನ ಹಿಂಡಿ ಹಾಕಿವೆ, ಕುರಿಯ ಹಿಂಡು ದೊಡ್ಡದಿದೆ ಎಂದು ಮುಂತಾಗಿ ಈ ಪದ ಬಳಕೆಯಾಗುತ್ತಿದೆ. ಮೂಲತಃ ಹಳಗನ್ನಡದ ಈ ಶಬ್ದ ಪ ಹ ಭೇದದಿಂದ, ಅಂದರೆ ಬದಲಾವಣೆಯಿಂದ, ಪುಲಿ ಹುಲಿ, ಪತ್ತು ಹತ್ತು ಆದಂತೆ ಪಿಂಡು ಎಂಬುದು ಹಿಂಡು ಎಂದಾಗಿದೆ. ಇನ್ನೊಂದು ಪದ ಸಾರು. ನಾವಿದನ್ನು ಅನ್ನ ಕಲಸಿಕೊಳ್ಳುವುದಕ್ಕೆ ಬೇಳೆಕಾಳುಗಳ ಜೊತೆ ಸಾಂಬಾರ ಪದಾರ್ಥಗಳನ್ನು ಹಾಕಿ ಮಾಡುವ ಒಂದು ಬಗೆಯ ರಸ ಅಥವಾ ಮೇಲೋಗರ ಎಂಬ ಅರ್ಥದಲ್ಲಿ ಬಳಸಿದರೂ, ಕೂಗಿ ಹೇಳುವಿಕೆ, ಘೋಷ, ಹತ್ತಿರಕ್ಕೆ ಬರು, ಸೇರು, ಬೆರೆ, ಲಭಿಸು, ಆಶ್ರಯಿಸು, ಅಡಗು, ಡಂಗರ ಹೊಡೆ, ಒತ್ತಿ ಹೇಳು ಮುಂತಾದ ಅರ್ಥಗಳಿವೆ. ಸಾರು ಪದಕ್ಕೆ ಇಸು ಪ್ರತ್ಯಯ ಸೇರಿ ಸಾರಿಸು ಆಗಿದ್ದು, ಬಳಿ, ಲೇಪಿಸು, ನಯಗೊಳಿಸು, ಸ್ವಚ್ಛಗೊಳಿಸು ಎಂಬರ್ಥಗಳೂ ಮುಖ್ಯವಾಗಿದ್ದು, ಸಾರುವೆ ಕಟ್ಟುವವನು, ಸಾರುವವನು, ಸಾರುಗ, ಸಾರುವಿಕೆ ಮೊದಲಾದವುಗಳನ್ನೂ ನಾವು ಗಮನಿಸಬಹುದು. ಈ ಪದ ಅಚ್ಚಗನ್ನಡ ಶಬ್ದವಾಗಿದೆ.
0: ತಪ್ಪು ಒಪ್ಪು.
3: ಹೊರತಾಗಿಯೂ ತಪ್ಪು, ನಡುವೆಯೂ ಒಪ್ಪು. ವಿರಾಟ್ ಕೊಹ್ಲಿ ಶತಕದ ಹೊರತಾಗಿಯೂ ಭಾರತ ತಂಡಕ್ಕೆ ಸೋಲು, ನ್ಯಾಯಾಲಯದ ಆದೇಶದ ಹೊರತಾಗಿಯೂ ಮುಷ್ಕರ ಮುಂದುವರಿಕೆ, ಇವೆಲ್ಲ ದಿನಪತ್ರಿಕೆಗಳಲ್ಲಿ ಬಂದ ತಪ್ಪುಗಳೇ. ಹೊರತಾಗಿಯೂ ಅಂದರೆ ಇಲ್ಲದಿದ್ದಾಗ್ಯೂ ಅಥವಾ ಇರದೇ ಇದ್ದಾಗ್ಯೂ ಎಂದರ್ಥ. ಕೊಹ್ಲಿ ಶತಕದ ನಡುವೆಯೂ ಭಾರತ ಸೋತರೆ, ನ್ಯಾಯಾಲಯದ ಆದೇಶದ ನಡುವೆಯೂ ಮುಷ್ಕರ ಮುಂದುವರೆದರೆ ಅಂಥವು ಮಾತ್ರ ವಿಶೇಷ ಸುದ್ದಿಯಾಗಲು ಅರ್ಹವಾಗುತ್ತವೆ. ನಡುವೆಯೂ ಎಂಬ ಒಪ್ಪಾದ ಪದ ಬಳಸಬೇಕಾದಲ್ಲಿ ತಪ್ಪಾದ ಹೊರತಾಗಿಯೂ ಎಂಬ ಪದ ಬಳಸಿ ಆಭಾಸ ಮಾಡುತ್ತಲೇ ಇರುತ್ತೇವೆ. ಇನ್ನಾದರೂ ಈ ತಪ್ಪನ್ನು ಮಾಡದಿರೋಣ.
0: ಸುಮಧುರ.
3: ಒಂದೇ ಬಾರಿ ನನ್ನ ನೋಡಿ, ವರಕವಿ ದೈರಾ ಬೇಂದ್ರೆಯವರ ಕಲ್ಪನಾ ವಿಲಾಸದ ಸೊಗಸಾದ ದೀಪ್ತ ಶೈಲಿಯ ಪ್ರಣಯಗೀತೆ.

0: ತನ್ನೊಂದಿಗೆ ಸಹೃದಯರ ಹೃನ್ಮನಸ್ಸುಗಳನ್ನೂ ಅವರಿಗೇ ಗೊತ್ತಾಗದಂತೆ ತೆಗೆದುಕೊಂಡು ಮುಂದ ಮುಂದ ಹೋಗುವ ಇಂದ್ರಿಯ ಅನುಭವದ ಜತೆ ಅತೀಂದ್ರಿಯ ಅನುಭವಕ್ಕೂ ಗ್ರಾಮ್ಯದ ಘಾಟು ತರುವ ರಸಿಕತೆಯ ನೆಲೆಯಲ್ಲೇ ಪ್ರೌಢ ಚಿಂತನೆಯನ್ನೂ ಕಲಾಪೂರ್ಣವಾಗಿ ತೋರಬಲ್ಲ, ಅದರ ಮೂಲಕ ಓದಿದೆದೆಯಲ್ಲಿ ನಿಲ್ಲಬಲ್ಲ ಕವಿತೆ ಇದು. ಶಬ್ದಗಾರುಡಿಗರೆನಿಸಿರುವ ಅಂಬಿಕಾತನೆಯ ದತ್ತರು ಜನಪದ ಭಾಷೆಯನ್ನು ಹೇಗೆಲ್ಲ ಶಕ್ತರಾಗಿ ಯುಕ್ತರಾಗಿ ದುಡಿಸಿಕೊಂಡರೆಂಬುದಕ್ಕೆ ಈ ಸುಮಧುರವಾದ ಅತ್ಯುತ್ತಮ ಉಪಮೆ ರೂಪಕಗಳಿಂದ ಕೂಡಿದ ಕವಿತೆಯೇ ಸಾಕ್ಷಿ. ಧಾರವಾಡದ ಬನಿಯುಳ್ಳ ಧ್ವನಿಪೂರ್ಣ ಭಾಷೆಯನ್ನು ತಮ್ಮಾಶಯಕ್ಕನುಗುಣವಾಗಿ ಪಳಗಿಸಿಕೊಂಡು ಅಭಿವ್ಯಕ್ತಿಯಲ್ಲೇ ಕಣ್ಕಟ್ಟೊಂದನ್ನು ಮಾಡಿ ಬೆರಗುಂಟು ಮಾಡಿ ಸಂಕೇತಮಯ ನಾದಲೋಕದಲ್ಲಿ ಜೋಕಾಲಿಯಾಡಿಸಿ ಮೈಮರೆಸುವ ಕವಿ. ಮಾತಿನ ರಭಸದಲ್ಲೇ ಮೌನದ ಅಂತಿಮ ಮಡುವಿಗೆ ಸೆಳೆದು ಒಳಸುಳಿಗಳ ಮೂಲಕ ಕಲ್ಪಕ ಶಕ್ತಿಯ ಉತ್ಪ್ರೇಕ್ಷಗಳ ಸೂಚಕ ರೀತಿಯ ಉದ್ದೀಪಕ ಉದ್ಬೋಧಕ ಸ್ಫೂರ್ತಿಯ ಪರಿಚಯಿಸಿ ಇಲ್ಲಿಯ ಕಾವ್ಯನಾಯಕಿಯ ಮಾತು ಅವಳ ಮನಸ್ಸಿನ ಸಹಜಾವತಾರವಾಗುವಂತೆ ನೋಡಿಕೊಂಡಿದ್ದಾರೆ. ಇಲ್ಲಿ ಭಾಷೆ ಮುಂದಾಗದೆ ಭಾವ ಹಿಂದಾಗದೆ ಎರಡೂ ಒಂದಾಗಿ ಚೆಂದಾಗಿ ಸಹೃದಯರ ಗೆದ್ದಿವೆ. ನಾಯಕನ ಮುಗುಳುನಗೆಯ ಗಾಣಕ್ಕೆ ಸಿಕ್ಕ ಮೀನಾಗಿರುವ ನೀರೇ ಸುಕೋಮಲ ಭಾವ ಜೀವದಿಂದ ಅವನೊಡನೆ ಹಿಂದೆ ನೋಡದೆ ಹೊರಟಾಗಿದೆ. ಮೈಯ ಪರಿವೆ ಕಳೆದುಕೊಂಡಿರುವ ಅವಳಿಗೆ ಮಂದಿಯ ಪರಿವೆಯಲ್ಲಿ ದಾರಕ್ಕೆ ಸೂಜಿಯದೇ ದಾರಿ. ಕೊಳ್ಳದಲ್ಲಿ ಜಾರಿದ ಮೇಲೆ ಹಿಂದೆ ಬರುವುದಿನ್ನೆಲ್ಲಿ? ಗಾಳಿಯೊಡನೆ ಬೆರೆತಾದ ಸುಗಂಧವಾಗಿದ್ದಾಳೆ ಅವಳೀಗ. ಹೂವಾದ ದೇಹದ ಜೀವವಾದ ಗಂಧವೇ ಉಸಿರಾದ ಅವನೊಡನೆ ಬೆರೆತಾದ ಮೇಲೆ ಇನ್ನೇನಿದೆ? ಅವನು ಹೋದತ್ತ ಅವಳ ಜೀವಾಳದ ಚಿತ್ತ ಚಿತ್ತೈಸುತ್ತಲೇ ಇದೆ. ಇಂಥದೊಂದು ಅಪರೂಪದ ಒಲವಿನ ನೋಟದ ಚೆಲುವಿನ ಮಾಟದ ಪರಸ್ಪರ ಬೇಟದ ಕಾಡಿದ ಕಣ್ಣೋಟದ ಆತ್ಮೀಯವಾದ ಒಲುಮೆ ಚಿತ್ರವನ್ನು ಶಬ್ದಗಳಲ್ಲಿ ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ವಿಪ್ರಲಂಬ ಶೃಂಗಾರದ ಈ ಕವಿತೆಯಲ್ಲಿ ಒಂದೊಮ್ಮೆ ಒಲಿದ ಹೃದಯ ತನ್ನನ್ನು ಸಮರ್ಥಿಸಿಕೊಂಡು ಸಮರ್ಪಿಸಿಕೊಂಡು ತಾನಿಲ್ಲವಾಗುವ ಸ್ಥಿತಿಗೆ ಹೇಗೆ ತಲುಪುತ್ತದೆ? ತನ್ನನ್ನೇ ಇಲ್ಲವಾಗಿಸಿ ತಾನೊಲಿದವನನ್ನೇ ಎಲ್ಲವಾಗಿಸಿ ಹೇಗೆಲ್ಲ ಸಂಭ್ರಮಿಸುತ್ತೆ? ಪ್ರೀತಿಯ ಲೀಲೆಯಾಗಿ ಒಲವಿನ ಸೃಷ್ಟಿಯಾಗಿ ತನ್ನಾಳದ ಶಬ್ದ ದ್ರವ್ಯದೊಡನೆ ಬೆಳೆದು ಏನೆಲ್ಲ ಖುಷಿ ಪಡುತ್ತೆ ಎಂಬುದನ್ನೆಲ್ಲ ನಾವಿಲ್ಲಿ ಅರಿಯುತ್ತೇವೆ. ಈ ಕವಿತೆಯ ವಿಶಿಷ್ಟ ಪದ ಸೂಜಿಹಿಂದ ದಾರಧಾಂಗ. ಈ ಪದ ನಾಯಕಿಯ ಮನೋಸ್ಥಿತಿಗೆ, ಬೆರೆಯುವಿಕೆಗೆ, ಒಳಿತಾದ ಜೋಡಿಯಾಗುವಿಕೆಗೆ, ಬದುಕನ್ನು ಕಟ್ಟಿಕೊಳ್ಳುವಿಕೆಗೆ, ಬಾಳ ಬಟ್ಟೆಯ ರಿಪೇರಿಗೆ, ಅಪೂರ್ವ ಸಂಗಮಕ್ಕೆ, ಜೀವಪರವಾದ ಕೂಡಲಕ್ಕೆ, ಜೋಡಿಯ ಸೌಂದರ್ಯಕ್ಕೆ ಕನ್ನಡಿ ಹಿಡಿದದ್ದಾಗಿದೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಜಯಪ್ಪ ಹೊನ್ನಾಳಿ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್.
2: ಶ್ರೀಗಂಧ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಶ್ರೀಗಂಧ ದೇವಿಯ ಮುಕುಟದಲ್ಲಿ.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
5: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50 ಈಗ ಕೇಳೋಣ ರೈತರಿಗೆ ಸಲಹೆ.
6: ಸಾಮಾನ್ಯವಾಗಿ ಮಳೆ ಬರುವಾಗ ರೈತರು ಎಲ್ಲಿರ್ತಾರೆ? ಬಹಳಷ್ಟು ಜನ ಇದಕ್ಕೆ ಉತ್ತರ ಹೇಳೋದು, ಇನ್ನೆಲ್ಲಿರ್ಬೇಕು ಸ್ವಾಮಿ, ಮನೆಯಲ್ಲಿರ್ತಾರೆ, ಇಲ್ಲ ಮಳೆಯಿಂದ ರಕ್ಷಣೆ ಪಡೆಯೋ ಜಾಗದಲ್ಲಿರ್ತಾರೆ ಅಂತ. ರೈತರೇ ತುಂಬಿದ್ದ ಸಭೆಯಲ್ಲಿ ಹಿರಿಯ ರೈತರೊಬ್ಬರು ಈ ಪ್ರಶ್ನೆಯನ್ನು ಕೇಳಿದ್ರು, ಮಳೆ ಬಂದಾಗ ನೀವೆಲ್ಲಿರ್ತೀರಿ, ಎಲ್ಲಿರಬೇಕು ಅಂತ. ಇದು ಬಹಳ ಸ್ವಾರಸ್ಯಕರವಾದಂತಹ ವಿಷಯನೇ. ಬಹಳಷ್ಟು ಜನ ರೈತರು ಹೇಳ್ತಾರೆ, ಸ್ವಾಮಿ ಮಳೆ ಬರುವಾಗ ನಮಗೇನು ಕೆಲಸ, ನಾವು ಎಲ್ಲಿ ನಮಗೆ ರಕ್ಷಣೆ ಸಿಗುತ್ತೋ ಆ ಜಾಗದಲ್ಲಿರ್ತೀವಿ ಅಂತ. ಆದರೆ ಆ ಹಿರಿಯ ರೈತರು ಹೇಳ್ತಾರೆ, ರೈತರು ಮಳೆ ಬರುವಾಗ ಜಮೀನಿನಲ್ಲಿರಬೇಕು ಅಂತ. ನೆನ್ಕೊಂಡಿರ್ಬೇಕಂದ್ರೆ ಅವ್ರು ಹೇಳೋದು, ಇಲ್ಲ ಇಲ್ಲ, ನೆನೆಯೋ ಅಗತ್ಯ ಏನಿಲ್ಲ, ಹೇಗಿದ್ದರೂ ನಿಮ್ಮಲ್ಲಿ ಛತ್ರಿ ಇರುತ್ತೆ, ಗುಡುಗು ಮಿಂಚು ಸಿಡಿಲು ಇರೋವಂತಹ ಮಳೆ ಆದರೆ ಎಲ್ಲಾದರೂ ಸೂಕ್ತವಾದ ಸ್ಥಳದಲ್ಲಿ ಸಿಡಿಲಿನ ಏಟು ಬೀಳದಂತೆ ಎಚ್ಚರಿಕೆ ವಹಿಸಿ ರಕ್ಷಣೆ ಪಡ್ಕೊಳ್ಳಿ. ಆದರೆ ಸ್ವಾಭಾವಿಕವಾಗಿ ಮಳೆ ಆಗುವಾಗ ಮಳೆಯಿಂದ ನೆನೆಯದಂತೆ ಛತ್ರಿಯ ರಕ್ಷಣೆಯನ್ನು ಪಡ್ಕೊಂಡು ಜಮೀನಿನ ಮೇಲೆ ನಿಂತಿರಿ, ಅದು ನಿಮ್ಮ ಜಮೀನಿನ ಮೇಲೆ ಅಂತ. ಮಳೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪಾಠಗಳನ್ನು ರೈತರು ಕಲಿಬಹುದಂತೆ. ಅದರಲ್ಲಿ ಪ್ರಥಮವಾದ ಪಾಠ, ಮಳೆ ನೀರು ನಿಮ್ಮ ಜಮೀನಿನ ಮೇಲೆ ಯಾವ ರೀತಿ ಹರಿದು ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮಳೆ ಕಡಿಮೆ ಆದಾಗ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ, ಮಳೆ ಜಾಸ್ತಿ ಆದಾಗ ಯಾವ ರೀತಿ ಜಮೀನಿನಿಂದ ನೀರು ಕೊಚ್ಚಿಕೊಂಡು ಹೋಗುತ್ತೆ, ನೀರು ಹರಿದು ಹೋಗುವಂತಹ ಮಾರ್ಗಗಳು ಯಾವುದು. ಒಂದು ಸರಿ ಮಳೆ ಹುಯ್ದು ಮಳೆಯೆಲ್ಲ ಹರಿದು ಹೋದ ಮೇಲೆ ನೀವು ಜಮೀನಿಗೆ ಹೋದರೆ ಇದು ಯಾವ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ನೋಡಿ, ಜಮೀನು ಸಾಮಾನ್ಯವಾಗಿ ಒಂದೇ ಕಡೆಗೆ ಇಳಿಜಾರಾಗಿರೋದಿಲ್ಲ, ಕೆಲವು ಜಮೀನುಗಳು ಎರಡೂ ಕಡೆಯಿಂದಲೂ ಕೂಡ ಇಳಿಜಾರಾಗಿರ್ತವೆ. ಅಂಥ ಜಾಗಗಳಲ್ಲಿ ಮಳೆ ಬಿದ್ದಾಗ ಎರಡೂ ಕಡೆ ಅದು ಹರಿದು ಬರುತ್ತೆ. ಜೋರು ಮಳೆ ಆದಂತಹ ಸಂದರ್ಭದಲ್ಲಿ ರಭಸವಾಗಿ ಹರಿಯುವಂತಹ ಮಳೆ ನೀರು ಜಮೀನಿನ ಮಣ್ಣನ್ನು ಕೊಚ್ಕೊಂಡು ಹೋಗುತ್ತೆ, ಇದು ನಿಮಗೆ ಚೆನ್ನಾಗಿ ಗೊತ್ತು. ಈಗ ಆ ತರಹ ಮಳೆ ನೀರು ಜಮೀನಿನ ಮಣ್ಣನ್ನು ಕೊಚ್ಚುವಾಗ ಒಡ್ಡನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಅನ್ನೋದನ್ನು ತಿಳಿಬೇಕು ಅಂತಿದ್ದರೆ ನೀವು ಮಳೆ ಬರುವಂತಹ ಸಂದರ್ಭದಲ್ಲೇ ಜಮೀನಿನಲ್ಲಿರಬೇಕು. ಎಲ್ಲಿಂದ ನೀರು ಬರುತ್ತೆ, ಜಮೀನಿಗೆ ನೀರು ಪ್ರವೇಶ ಮಾಡುವಂತಹ ಜಾಗ ಯಾವುದು, ಹೇಗೆ ಬರುತ್ತೆ, ಅಲ್ಲಿ ಏನಾದರೂ ಒಂದು ಸಣ್ಣ ತಡೆಗೋಡೆಯನ್ನು ನಿರ್ಮಿಸಿಬಿಟ್ಟು ನಿಧಾನವಾಗಿ ತಿಳಿಯಾದಂತಹ ನೀರು ನಿಮ್ಮ ಜಮೀನನ್ನು ಪ್ರವೇಶ ಮಾಡುವಂತೆ ಮಾಡ್ಕೋಬೋದಾ, ಎಲ್ಲೆಲ್ಲಿ ಒಡ್ಡುಗಳನ್ನು ಕಟ್ಟಬೇಕು, ಎಷ್ಟು ಎತ್ತರದ ಬದುಗಳನ್ನು ಮಾಡಬೇಕು, ಬದುಗಳ ಪಕ್ಕ ಕಾಲುವೆಯನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೋಬೇಕು, ಎಲ್ಲಿ ನೀರು ಜಮೀನಿನಲ್ಲಿ ನಿಲ್ಲುತ್ತೆ ಅಂದರೆ ಎಲ್ಲಿ ಓಟ ಇಲ್ಲ, ಎಲ್ಲಿ ಜಮೀನಿನಲ್ಲಿ ತಗ್ಗು ಪ್ರದೇಶ ಇದೆ ಆ ತಗ್ಗು ಪ್ರದೇಶದಲ್ಲಿ ನೀರು ನಿಂತು ಅಲ್ಲೇನಾದರೂ ಬೆಳೆ ಬೆಳೆದಾಗ ಬೇರಿಗೆ ಸಮಸ್ಯೆ ಆಗಬಹುದಾ, ಅದನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀರು ರಭಸವಾಗಿ ಹರಿಯುವಂತಹ ಜಾಗಗಳಲ್ಲಿ ನೀವು ಹುಲ್ಲಿನ ಬೆಳೆಗಳನ್ನು ಬೆಳ್ಕೋಬೇಕು, ಯಾಕೆಂದರೆ ಅಲ್ಲಿ ಬದು ಇದ್ದರೂ ಕೂಡ ಬದು ಕೂಡ ರಭಸವಾಗಿ ನೀರು ಬಂದಾಗ ಕೊಚ್ಚೋಗೋ ಸಾಧ್ಯತೆ ಇರುತ್ತೆ. ಮತ್ತು ಎಲ್ಲಿ ಮರ ಗಿಡಗಳನ್ನು ಹಾಕ್ಕೋಬೇಕು, ಎಷ್ಟು ನೀರು ನಿಲ್ಲಬಹುದು, ಈ ಎಲ್ಲ ಅಂಶಗಳನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಮಳೆ ಬರುವಾಗ ಜಮೀನಿನಲ್ಲಿ ಇರಬೇಕು. ಇಲ್ಲ, ಮಳೆ ಬರ್ತಾ ಇದೆ, ಚಳಿ ಇದೆ, ಬೆಚ್ಚಗೆ ಮನೆಯಲ್ಲಿ ಬಜ್ಜಿ ಬೋಂಡ ತಿನ್ಕೊಂಡಿರೋಣ ಅಂತಂದರೆ ವ್ಯವಸಾಯದ ಸೂಕ್ಷ್ಮಗಳು ಅರ್ಥ ಆಗೋದಿಲ್ಲ. ಹಾಗಾಗಿ ಮುಂಗಾರು ಮಳೆ ಆರಂಭವಾಗಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಮಳೆ ಜಾಸ್ತಿ ಆಗಬಹುದು ಅನ್ನೋ ನಿರೀಕ್ಷೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಮಳೆ ಆಗೋ ಸಂದರ್ಭದಲ್ಲಿ ಒಮ್ಮೆ ನಿಮ್ಮ ಜಮೀನಿಗೆ ಹೋಗಿ ನೀರಿನ ಹರಿವು, ಅದರ ಆಳ, ಅಗಲಗಳನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜಮೀನನ್ನು ಅಭಿವೃದ್ಧಿ ಮಾಡೋದಕ್ಕೆ, ನೆಲಜಲ ಸಂರಕ್ಷಣೆ ಮಾಡೋದಕ್ಕೆ ಇದು ಅತ್ಯಂತ ಸಹಕಾರಿಯಾಗುತ್ತೆ.
5: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿ ಬಿತ್ತರವಾಗಲಿದೆ. ಮಾವಿನ ಬೆಳೆಯಲ್ಲಿ ಚಾಟಣಿ, ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶ ನಿರ್ವಹಣೆ, ಈ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ಮನುಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
7: ಮಾವು ಉತ್ಪಾದನೆಯಲ್ಲಿ ಚಾಟ್ನಿ ಮಾಡಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಇಳುವರಿ ಕಡಿಮೆ ಆಗ್ತದೆ ಅಂತೇಳಿ. ಆದ್ರೂ ಕೂಡ ಚಾಟ್ನಿ ಮಾಡೋದು ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಕಟಾವು ಆದ ನಂತರನೇ ನಾವು ಚಾಟ್ನಿ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳಿದರೆ, ಹೊಸ ಚಿಗುರುಗಳು ಬರ್ತದೆ, ಹೊಸ ಚಿಗುರುಗಳು ಬಲಿತುಕೊಂಡು ಮುಂದಿನ ಸೀಸನಲ್ಲಿ ಹೂ ಬಿಡೋದಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಚಾಟ್ನಿ ಮಾಡೋದು ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
5: ನೆನಪಿಡಿ, ಕೃಷಿರಂಗ ಕಿಸಾನ್ ವಾಣಿ ಇಂದು ಸಂಜೆ 6:50 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55 ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯಾದ್ಯಂತ ನನ್ನ ಇ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಈಗ ವಾರ್ತೆಗಳ ವಿವರ. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನ ಬೋಧಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಮುಖ್ಯಮಂತ್ರಿ, ಅಧಿಕಾರದ 2 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಒಳಿತು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ರೈತರೂ ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಹೊಸ ಯುವ ಯುಗ ಸೃಷ್ಟಿಸುವ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದರು.
1: ಇದು ನಿಮ್ ಸರ್ಕಾರ, ಜನರು ಕೊಟ್ಟಿರುವಂತಹ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕಾರವನ್ನ ಮಾಡಿದ್ದೇನೆ. ಏನಾರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಯುವ ಯುಗ, ಇದು ಹೊಸ ಜನರೇಷನ್, ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ ರೈತರ ಬಗ್ಗೆ. ಅದಕ್ಕೆ ತಂದೇ ಆದಂತ ನಾನು ತೀರ್ಮಾನವನ್ನ ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡರುಗಳು, ಶಾಸಕರುಗಳು ನೀರಾವರಿ ಸಮಸ್ಯೆ ಏನ್ ಬಗೆಹರಿಸಬಹುದು ಅನ್ನೋದು ಏಕಾಏಕಿ ಇಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾರು ಒಂದು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗ್ತದೆ.
0: ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸುವುದು, ಖಾಸಗಿ ರಂಗದಲ್ಲಿ ಉದ್ಯೋಗ ಬಯಸುವ ಯುವಜನರಿಗೆ ಹಾಗೂ ಖಾಸಗಿ ಕಂಪನಿಗಳ ಉದ್ಯೋಗದ ಬೇಡಿಕೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ರೂಪಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪಾಲು, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕ ಸಂಘ ರಚಿಸಲು ತೀರ್ಮಾನ, ಬಿ ಖಾತೆ ಎ ಖಾತೆಗೆ ಪರಿವರ್ತನೆ ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ, 6ನೇ ಗ್ಯಾರಂಟಿಯಾದ ಭೂ ಗ್ಯಾರಂಟಿಗೆ ಸೂಕ್ತ ದಾಖಲೆ ಮಾಡಿಕೊಡಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಇಂದು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಳೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಕರೆ ನೀಡಿರುವ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಲಿದ್ದಾರೆ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಈ ಅಭಿವೃದ್ಧಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು, ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳು. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯಿತಿಯಾಗಿದೆ. ಸಮಾರಂಭದಲ್ಲಿ ದೀನದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 34 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 8 ಪಂಚಾಯಿತಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವೇಂದ್ರಪ್ಪ ಭೋಯಿ ತಮ್ಮ 17 ಎಕರೆ ಗದ್ದೆಯಲ್ಲಿ ಸಾವಯವ ಭತ್ತದ ಕೃಷಿ ಕೈಗೊಂಡಿದ್ದು ಸಹಜ ಕಳೆ ನಾಶಿನಿಯಾಗಿ ಅಜೋಲಾದ ಪ್ರಯೋಜನ ಪಡೆದಿದ್ದಾರೆ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ 1 ಲಕ್ಷ ರೂಪಾಯಿಯೊಂದಿಗೆ ಸನ್ಮಾನಿತರಾದ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ.
5: 17 ಎಕರೆ ಸಾವಯವದಲ್ಲಿ ಭತ್ತವನ್ನು ಬೆಳೆಯುತ್ತಿದ್ದೇನೆ. ಅದು ದೇಶಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಯುತ್ತಿದ್ದೆ. ಹಾಗೆ ಭತ್ತ ಬೆಳೆಯಲು ಸಾರಜನಕ ಸ್ಥಿರೀಕರಣ ಮಾಡಲು ನಮಗೆ ಮೇನ್ ಉಪಕಾರಿಯಾಗಿದ್ದು ಅಂದ್ರೆ ಅಜೋಲಾ. ಅತಿ ವೇಗವಾಗಿ ಬೆಳೆಯುವಂತ ಸಾರಜನಕ ಸ್ಥಿರೀಕರಣ ಮಾಡುವಂತ ಸಸ್ಯ ಯಾವ್ದಾದ್ರೂ ಇದ್ರೆ ಅದು ಅಜೋಲಾ. 1 ಎಕರೆಗೆ 5 ಕೆಜಿ ಬಿಡುಗಡೆ ಮಾಡೋದ್ರ ಮುಖಾಂತರ ನಾವು ಅದನ್ನ 1 ತಿಂಗಳಲ್ಲಿ 10 ಪಟ್ಟು ನಾವು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಭತ್ತದ ತಳಿಗಳು ಬೆಳೆಯೋದಕ್ಕೋಸ್ಕರನೇ 1 ತಳಿಗೆ 10,000 ರಾಜ್ಯ ಸರ್ಕಾರವು ದೇಶಿ ತಳಿಗಳ ಸಂರಕ್ಷಕರು ಅಂತೇಳಿ ನಮಗೆ 1,20,000 ನನಗೆ ಪ್ರೋತ್ಸಾಹಧನವಾಗಿ ನೀಡಿದ್ದಾರೆ.
0: ರಾಜ್ಯ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ 6 ಜನರನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ್, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಒಟ್ಟು 8.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖವಾಗಿ ತೊಗರಿ 6.3 ಲಕ್ಷ ಹೆಕ್ಟೇರ್, ಹೆಸರು 54,000 ಹೆಕ್ಟೇರ್, ಉದ್ದು 25,000 ಹೆಕ್ಟೇರ್, ಸೋಯಾಬೀನ್ 23,000 ಹೆಕ್ಟೇರ್ ಹಾಗೂ 1.22 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರದ ಅಭಾವವಿಲ್ಲದಿದ್ದರೂ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ಗೊಬ್ಬರಗಳನ್ನು ಬಳಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆಯಿಂದ ಗ್ರಾಮವಾರು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಂಡಿದ್ದು ಜಿಲ್ಲಾಡಳಿತಗಳು ಅಗತ್ಯ ಸಿದ್ದತೆ ಮಾಡಿಕೊಂಡಿವೆ. ಕೋಲಾರ ಜಿಲ್ಲೆಯಲ್ಲಿ ಇದೇ 20-29 ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, ಜೂನ್ 30-ಜುಲೈ 29 ಮತಗಟ್ಟೆಗಳ ರಾಷನಲೈಸೇಷನ್ ನಡೆಯಲಿದೆ. ಕರಡು ಮತದಾರರ ಪಟ್ಟಿಯನ್ನು 5 ಪ್ರಕಟಿಸಲಾಗುವುದು. 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಇ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಸಮಯ 7:15:30. ಇದು ಆಕಾಶವಾಣಿಯ ಮೈಸೂರು ಎಫ್ಎಂ 100.6. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಕವಿತೆ ಕೃಷ್ಣ ನಮ್ಮ ಈ ಗೋಕುಲಕ್ಕೆ ಬಂದುದೇಕೆ ಗೊತ್ತೇ. ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಇನ್ನು ಮುಂದೆ ಕೇಳಿ ಶ್ರೀರಕ್ಷ ಅರವಿಂದ್ ಅವರು ಹಾಡಿರುವ ಚಂದ್ರಶೇಖರ ಪಾಟೀಲ್ ವಿರಚಿತ ಕವಿತೆ ಗುಂಡಮ್ಮ ನಿನ ಹಾಡು ನುಂಗಿದ ಮ್ಯಾಲೆ ನಾ ತಿಂದ ಬ್ಯಾನಿ ನೋಡಮ್ಮ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಪಿ ಕಾಳಿಂಗ್ರಾವ್ ಅವರ ಧ್ವನಿಯಲ್ಲಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕವಿತೆ ಬದುಕು ಮಾಯೆಯ ಮಾಟ ಮಾತು ನೊರತೆರೆಯ ಆಟ.

0: ಇದುವರೆಗೆ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 7:30. ಈಗ ಸೇವಾ ವಾಹಿನಿ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211246369.
2: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1% ನಿಂದ 2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08212521631.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಈ ತಿಂಗಳ 10 ಬೆಳಿಗ್ಗೆ 9 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ಯಮಿಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು ಹಾಲಿ 2026 ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಉಪಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9945-711-787 ಮತ್ತೊಮ್ಮೆ ಕೇಳಿ 9945-711-787 ಹಾಗೂ ತರಬೇತಿ ಅಧಿಕಾರಿ ಅವರ ದೂರವಾಣಿ ಸಂಖ್ಯೆ 9945-616-088 ಮತ್ತೊಮ್ಮೆ ಕೇಳಿ 9945-616-088 ಈ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಕರೆಯಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು ಇಲ್ಲಿಂದ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ 31 ಒಳಗಾಗಿ ಸಲ್ಲಿಸುವಂತೆ ತಿಳಿಸಲಾಗಿದೆ. ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34. ಏಳು 35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರಕ್ಕಾಗಿ ಮಾರ್ಗಗಳ ಅನ್ವೇಷಣೆ ಕುರಿತು ಚರ್ಚೆ ನಡೆಯಲಿದೆ. ರೋಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತದ ತಾಂತ್ರಿಕ ಮತ್ತು ಕೈಗಾರಿಕಾ ಸಾಮರ್ಥ್ಯಗಳ ಬಗ್ಗೆ ಖುದ್ದು ಮಾಹಿತಿ ಪಡೆಯಲು ಮತ್ತು ಸಹಯೋಗದ ಅವಕಾಶಗಳನ್ನು ಅನ್ವೇಷಿಸಲು ವೆನೆಜುವೆಲಾದ ನಿಯೋಗವು ಇಂಧನ, ಔಷಧ ಮತ್ತು ಆಟೋ ವಲಯಗಳಿಗೆ ಸಂಬಂಧಿಸಿದ ಹಲವಾರು ತಾಣಗಳಿಗೆ ಭೇಟಿ ನೀಡಲಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ರೋಡ್ರಿಗಸ್ ಅವರ ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲ ಯೋಗ ಉತ್ಸಾಹಿಗಳನ್ನು ಒಟ್ಟುಗೂಡಿಸಲಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲಿಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸಿರುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಲೆಕ್ಕ ಪರಿಶೋಧನೆಯು ಒಂದು ಪ್ರಮುಖ ಸಾಧನವಾಗಿದೆ ಮತ್ತು ಸಾರ್ವಜನಿಕರ ಹಣವನ್ನು ನ್ಯಾಯಸಮ್ಮತವಾಗಿ ಸಾರ್ವಜನಿಕ ಒಳಿತಿಗಾಗಿ ಬಳಸಲಾಗುತ್ತಿದೆ ಎಂದು ನಾಗರಿಕರಿಗೆ ಭರವಸೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ವೆನ್ ಆಡಿಟ್ ಮ್ಯಾಟರ್ಸ್ ಸಿಎಜಿ ಇಂಟರ್ವೆನ್ಸ್ ದಟ್ ಮೇಡ್ ಅ ಡಿಫರೆನ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವ್ಯವಸ್ಥೆಗಳನ್ನು ಸುಧಾರಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಲೆಕ್ಕ ಪರಿಶೋಧನೆ ಸಹಾಯ ಮಾಡುವುದಲ್ಲದೆ ರಾಜ್ಯ ಮತ್ತು ನಾಗರಿಕರ ನಡುವಿನ ನಂಬಿಕೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ನಿನ್ನೆ ಲಾವೋ ಗಣರಾಜ್ಯದ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ತೊಂಗ್ಸವನ್ ಫೋಮ್ವಿ ಆನೆ ಅವರೊಂದಿಗೆ 10ನೇ ಭಾರತ ಲಾವೋ ಪಿಡಿಆರ್ ಜಂಟಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ಆರೋಗ್ಯ, ಇಂಧನ, ಡಿಜಿಟಲ್ ಸಂಪರ್ಕ, ಅಭಿವೃದ್ಧಿ ಪಾಲುದಾರಿಕೆ, ಸಾಮರ್ಥ್ಯವೃದ್ಧಿ ಮತ್ತು ಸಂಸ್ಕೃತಿ ಸೇರಿ ವಿವಿಧ ಅಂಶಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು. ಅವರು ಭಾರತ ಆಸಿಯಾನ್ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವುದರ ಜೊತೆಗೆ ಎರಡೂ ದೇಶಗಳ ಬೆಳವಣಿಗೆಗಳ ಬಗ್ಗೆಯೂ ಸಮಾಲೋಚಿಸಿದರು. ನಂತರ ಮಾತನಾಡಿದ ಡಾ ಜೈಶಂಕರ್, ಭಾರತ ಮತ್ತು ಲಾವೋ ಪಿಡಿಆರ್ ಬೌದ್ಧ ಧರ್ಮ ಮತ್ತು ರಾಮಾಯಣದ ಸಾಮಾನ್ಯ ಪರಂಪರೆಯಲ್ಲಿ ಪ್ರತಿಫಲಿಸುವ ನಿಕಟ ನಾಗರಿಕ ಸಂಬಂಧಗಳನ್ನು ಹೊಂದಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 2024ರಲ್ಲಿ ಲಾವೋ ಭೇಟಿ ನೀಡಿದ್ದರು. ಆ ವೇಳೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು ಎಂದು ಹೇಳಿದರು. ರಾಜಕೀಯ ಸಹಕಾರ, ಆರ್ಥಿಕ ಸಂಬಂಧಗಳು, ರಕ್ಷಣೆ, ಅಭಿವೃದ್ಧಿ ಪಾಲುದಾರಿಕೆಗಳು, ಶಿಕ್ಷಣ, ಸಾಂಸ್ಕೃತಿಕ ವಿನಿಮಯ ಮತ್ತು ಬಹುಪಕ್ಷೀಯ ಸಹಕಾರ ಸೇರಿ ಹಲವು ಒಪ್ಪಂದಗಳ ಪ್ರಗತಿ ಪರಿಶೀಲಿಸಲು ಮತ್ತು ವ್ಯಾಪಕ ಶ್ರೇಣಿಯ ಕಾರ್ಯಸೂಚಿಯನ್ನು ಅನ್ವೇಷಿಸಲು ಎರಡೂ ದೇಶಗಳಿಗೆ ಅವಕಾಶವಿದೆ ಎಂದು ಹೇಳಲಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಇಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ಧಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ಧಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047ರ ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಜ್ಯ ಸಚಿವ ಸುಕಾಂತ್ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ತ್ರಿಪುರಾ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಅಮಿತ್ ಶಾ ಅವರು ಪುಷ್ಪಬಂತ ಪ್ಯಾಲೇಸ್ ಹೋಟೆಲ್ನ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಲಂಕಾಮುರಾದಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗಡಿ ಹೋರಾಟಾಣೆಗೆ ಭೇಟಿ ನೀಡಲಿದ್ದಾರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಭದ್ರತಾ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬುದ್ದೇಪಲ್ಲಿಯಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆಯನ್ನು ಉತ್ತೇಜಿಸಲು ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಕೇರಳ ಮತ್ತು ಮಾಹೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಂಭವವಿದ್ದು ಭಾರತೀಯ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುಂದಿನ 2 ದಿನಗಳಲ್ಲಿ ಉತ್ತರಾಖಂಡ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಪಶ್ಚಿಮ ಬಂಗಾಳ, ಕರ್ನಾಟಕ, ಗೋವಾ, ತಮಿಳುನಾಡು, ಪುದುಚೇರಿ, ಕರೈಕಲ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳಲ್ಲಿಯೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಖ್, ಗಿಲಿಟ್ ಬಾಲ್ಟಿಸ್ತಾನ್, ಮುಜಾಫರಾಬಾದ್ನಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಗೋವಾದ ಮಾರ್ಗೋದಲ್ಲಿರುವ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 2026ರ ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತದ ಫುಟ್ಬಾಲ್ ತಂಡ ಫೈನಲ್ ತಲುಪಿದೆ. ಸ್ಯಾನ್ಫಿಡಾಸ್ ನೋಂಗ್ರಾಮ್ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ದಾಖಲೆಯ 5 ಬಾರಿ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ ವಿಜೇತರಾದ ಭಾರತ 6 ವರ್ಷಗಳ ನಂತರ ಪಂದ್ಯಾವಳಿಯಲ್ಲಿ ಫೈನಲ್ ಆಡಲಿದೆ. ಕೊನೆಯ ಬಾರಿ ಭಾರತವು ನೇಪಾಳವನ್ನು ಸೋಲಿಸಿ 2019ರ ಆವೃತ್ತಿಯನ್ನು ಗೆದ್ದುಕೊಂಡಿತ್ತು. 2022 ಮತ್ತು 2024ರ ಆವೃತ್ತಿಗಳಲ್ಲಿ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವು ಸೆಮಿಫೈನಲ್ನಲ್ಲಿ ಹೊರಬಿದ್ದಿತ್ತು. ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ನೇಪಾಳವನ್ನು 2-1 ಸೋಲಿಸುವ ಮೂಲಕ ಸತತ 3ನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಆಯುಷ್ ಶೆಟ್ಟಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ಅವರನ್ನು 8-21, 22-20, 21-15 ಅಂತರದಲ್ಲಿ ಸೋಲಿಸುವ ಮೂಲಕ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿಯೂ ಭಾರತ ಗಮನಾರ್ಹ ಗೆಲುವು ಸಾಧಿಸಿತು. ರೋಹನ್ ಕಪೂರ್ ಮತ್ತು ಋತ್ವಿಕ ಗಡ್ಡೆ ಚೈನೀಸ್ ತೈಪೆಯ ಯಾಂಗ್ ಪೋ ಹ್ಯುಯಾನ್ ಮತ್ತು ಹೂ ಲಿಂಗ್ ಫಾಂಗ್ ಅವರನ್ನು ಸೋಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
3: ಸಮಯ 7:45:13 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ದೇವ ನನ್ನವನು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆಯನ್ನು ಮೊದಲಿಗೆ ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆಗೆ ಸಂಗೀತ ಇಳೆಯರಾಜ ಅವರದ್ದು.

0: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ ನ ಮೇಲೆ 1% ನಿಂದ 2% ವರೆಗೆ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ಲಕ್ಷ ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ಲಕ್ಷ ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಹಿಂದೆ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08212521631.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: Build a career that balances mind, body and future.
5: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
6: SP Balasubramanyam avaru haadiruva Srinivasa Kalyana chitrad haadu. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿದೆ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

ದೈವಶಕ್ತಿ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ಗೀತೆ ಬರೆದವರು ವಿಜಯ ನರಸಿಂಹ, ಸಂಗೀತ ಹಂಸಲೇಖ ಅವರಿಂದ.

0: ನಾವು ಅದನ್ನು ನಿಭಾಯಿಸ್ಬೋದು. ಇವೆರಡನ್ನು ಮಾಡೋದ್ರಿಂದ ನಿದ್ದೆ ಏನಾದರೂ ಕೊರತೆ ಆದರೆ ಅದನ್ನು ಇವೆರಡು ಅಂಗಗಳಿಂದ ಸ್ವಲ್ಪ ನಿಭಾಯಿಸಿಕೊಂಡು ನಮ್ಮ ಕೆಲಸದಲ್ಲಿ ನಾವು ಪ್ರಾವೀಣ್ಯತೆಯನ್ನು ಹೊಂದ್ಬೋದು ಸರ್.
1: ಈಗ ಸ್ಪೋರ್ಟ್ಸ್ನಲ್ಲಿರೋರು ಅಂದರೆ ಕ್ರೀಡಾ ಜಗತ್ತಿನಲ್ಲಿ ಇರುವಂಥ ಪಟುಗಳು ಕೂಡ ಯೋಗದತ್ತ ಬರ್ತಾ ಇದ್ದಾರೆ ಅಂತ ಹೇಳಿದ್ರಿ. ಕ್ರೀಡೆ ಅಂದ್ರೇ ದೈಹಿಕ ಚಟುವಟಿಕೆ,
0: ಹೌದು,
1: ಅವರು ಓಡ್ತಾರೆ, ಎಲ್ಲ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇರ್ತಾರೆ. ಇಷ್ಟು ದೈಹಿಕ ಚಟುವಟಿಕೆ ಮಾಡೋರಿಗೆ ಮತ್ತು ಯೋಗ ವ್ಯಾಯಾಮ ಅಂತ ಪ್ರತ್ಯೇಕವಾಗಿ ಬೇಕಾ?
0: ಖಂಡಿತವಾಗ್ಲೂ ಬೇಕು ಸರ್. ಏಕೆಂದರೆ ಈ ಸ್ಪೋರ್ಟ್ಸಿಗೂ ಯೋಗಕ್ಕೂ ಬಹಳ ವ್ಯತ್ಯಾಸವಿದೆ. ಸ್ಪೋರ್ಟ್ಸ್ ಅಂದರೆ ನಮಗೆ ಬರೀ ಸ್ನಾಯುಗಳ ಮೇಲೆ ನಾವು ಅಥವಾ ನಮ್ಮ ನೋಡಲಿಕ್ಕೆ ಒಂದು ರೀತಿ ಚೆನ್ನಾಗಿ ದಷ್ಟಪುಷ್ಟವಾಗಿ ಕಾಣಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಒಂದು ಎಕ್ಸಸೈಸ್ ರೀತಿಯಲ್ಲಿ ದೈಹಿಕ ಸಾಮರ್ಥ್ಯನ ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಸ್ಪೋರ್ಟ್ಸ್ಗಳನ್ನ ಅಳವಡಿಸ್ಕೊಂಡಿರ್ತೀವಿ ಅಥವಾ ಏನು ಸಾಧನೆ ಮಾಡಬೇಕು ಅಂತೇಳಿ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತೀವಿ. ಯೋಗದಲ್ಲಿ ಹಾಗಲ್ಲ, ಬಹಿರ್ಮುಖ ಸಾಧನೆಗಿಂತ ಅಂತರ್ಮುಖ ಸಾಧನೆ ಬಹಳ ಮುಖ್ಯ ಆಗಿರುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಮನುಷ್ಯನಿಗೆ ಎಲ್ಲ ರೀತಿಯ ಆರೋಗ್ಯನೂ ಬೇಕು, ದೈಹಿಕ ಆರೋಗ್ಯ ಜೊತೆ ಮಾನಸಿಕ ಆರೋಗ್ಯನೂ ಬೇಕು. ಹಾಗಾಗಿ ಸ್ಪೋರ್ಟ್ಸಲ್ಲಿ ಅವನು ದೈಹಿಕ ಸಾಮರ್ಥ್ಯವಾಗಿದ್ದು ಪ್ರಾಕ್ಟೀಸ್ ಮಾಡಿದರೂ ಕೂಡ ಅವನು ಗೋಲನ್ನು ರೀಚ್ ಮಾಡಬೇಕು ಅಂದಾಗ, ಅಲ್ಲಿಗೆ ಆ ಟಾರ್ಗೆಟ್ ತಲುಪಬೇಕು ಅಂದಾಗ ಮಾನಸಿಕ ಸದೃಢವಾಗಿರಬೇಕು, ಮಾನಸಿಕ ಒಂದು ನೆಮ್ಮದಿ ಬೇಕು, ಒಂದು ಶಾಂತತೆ ಬೇಕು, ಒಂದು ತಾಳ್ಮೆ ಬೇಕು. ಅದಕ್ಕೆ ಒಂದು ಕಡೆ ಹೇಳ್ತೀವಿ ಸಮತ್ವಂ ಯೋಗ ಉಚ್ಚತೆ ಅಂತ. ಅವನು ಎಂಥ ಸ್ಥಿತಿ ಬಂದರೂ ನಿಭಾಯಿಸ್ತಕ್ಕಂಥ ಶಕ್ತಿ ಅವನಿಗಿರಬೇಕು. ಆ ನಿಟ್ಟಿನಲ್ಲಿ ಖಂಡಿತವಾಗಲೂ ಕೂಡ ಅಂಥ ಒಂದು ಸಾಮರಸ್ಯವನ್ನು ಅವನ ಸಮಚಿತ್ತವನ್ನು ಯೋಗ ಕೊಡಲಾಗಿ ಪ್ರತಿಯೊಬ್ಬರೂ ಕೊಡಬೇಕು.
1: ಈಗ ಕ್ರೀಡೆಯಲ್ಲಿ ತೊಡಗಿರೋರಿಗೆ ನೀವು ಯಾವ ಚಟುವಟಿಕೆಗಳನ್ನು ಹೇಳ್ತೀರಿ? ಯೋಗ ಚಟುವಟಿಕೆಗಳಲ್ಲಿ ಯಾವುದನ್ನು ಅವರಿಗೆ ಬೋಧನೆ ಮಾಡ್ತೀರಿ?
0: ಈಗ ಕ್ರೀಡೆಯಲ್ಲಿ ತೊಡಗಿರಲಾಗಿ ಅವ್ರಿಗೆ ಆಗಲೇ ದೈಹಿಕವಾಗಿ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಇಲ್ಲ ಅಂತೇನಿಲ್ಲ. ಆದರೂ ಕೂಡ ಯೋಗಾಸನಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಕೆಲವು ಎಕ್ಸಸೈಸಲ್ಲಿ ಕ್ರೀಡೆಗಳಲ್ಲಿ ಕೆಲವು ಕೆಲವು ಏನಾಗುತ್ತೆ, ನಮಗೆ ಸ್ಟಿಫ್ನೆಸ್ ಡೆವಲಪ್ ಆಗಿರುತ್ತೆ ಕೆಲವು ಅಂಗಗಳೆಲ್ಲ, ಅದು ಜಾಯಿಂಟ್ಸ್ಗಳೇ. ಆದರೆ ಯೋಗಾಸನಗಳ ಅಭ್ಯಾಸ ಮಾಡಿದಾಗ ಫ್ಲೆಕ್ಸಿಬಿಲಿಟಿ ಡೆವಲಪ್ ಆಗುತ್ತೆ. ಹಾಗಾಗಿ ಅದು ಒಂದು ಯೋಗಾಸನವೂ ಬೇಕು ಅವರಿಗೆ. ಅದರಲ್ಲೂ ಸೂರ್ಯ ನಮಸ್ಕಾರ ಬಹಳ ಮುಖ್ಯ, ಅದು ಎಲ್ರಿಗೂ ಬೇಕು. ನಾನು ಕೆಲವು ಕಡೆ ಹೇಳ್ತಾ ಇರ್ತೀನಿ, ಬರೀ ಸ್ಪೋರ್ಟ್ಸ್ನವ್ರಿಗೆ ಮಾತ್ರ ಅಲ್ಲ, ಇಡೀ ಒಬ್ಬ ಮಹಿಳೆಗೂ ಬೇಕು, ರೈತನಿಗೂ ಬೇಕು, ಒಬ್ಬ ಕಾರ್ಮಿಕನಿಗೂ ಬೇಕು ಯೋಗಾಸನಗಳದ್ದು ಸೂರ್ಯ ನಮಸ್ಕಾರ ಇಂಥ ಒಂದು ಅಭ್ಯಾಸ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಯೋಗಾಸನಗಳು ಈ ನಿಟ್ಟಿನಲ್ಲಿ ಫ್ಲೆಕ್ಸಿಬಿಲಿಟಿ ಡೆವಲಪ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ಅನುಕೂಲ ಮಾಡಿಕೊಡ್ತವೆ. ಜೊತೆಗೆ ನಾನು ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಅಷ್ಟಾಂಗ ಯೋಗದ ಇನ್ನೂ ವಿವಿಧ ಭಾಗಗಳಂಥ ಧ್ಯಾನ, ಪ್ರಾಣಾಯಾಮ ಇವೆಲ್ಲವನ್ನು ಮಾಡಿಕೊಂಡಾಗ ಆ ನಿಜವಾಗ್ಲೂ ಒಂದು ಸಾಮರ್ಥ್ಯ ಹೆಚ್ಚಾಗುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಬೇಕು ಸರ್.
1: ಅಂದರೆ ದಿನದ ಚಟುವಟಿಕೆಗಳಲ್ಲಿ ನೀವೀಗ ರೈತರು ಕಾರ್ಮಿಕರ ಮಾತನ್ನು ತಗೊಂಡ್ರಿ, ಅವರು ಬಹುತೇಕ ಒಂದೇ ರೀತಿ ಕೆಲಸ ಮಾಡಬೇಕಾಗಿ ಬರ್ತದೆ.
0: ದೈಹಿಕವಾಗಿ
1: ಮಣ್ಣು ಆಗಿಯೋದು ಅಂದ್ರೆ ಮಣ್ಣು ಆಗಿತ್ತಾನೆ ಇರುತ್ತೆ, ಅಥವಾ ಒಂದು ಹೊರೋದು ಅಂತಂದ್ರೆ ಒಂದಿನ ಬರೇ ಹೊರೋದು ಇರ್ತದೆ. ಆಗ ಎಲ್ಲಾ ಸ್ನಾಯುಗಳಿಗೆ ಒಂದು ಸಡಿಲವಾಗುವ ರೀತಿಯ ಚಟುವಟಿಕೆ ಬೇಕು ಅಂದ್ರೆ, ಮತ್ತು ಅವರು ಬೆಳಗಿನಿಂದ ದುಡ್ದಿದ್ದೀನಿ ಇನ್ನೇನು ಯೋಗ ಮಾಡೋದಪ್ಪ ಅಂತ ಹೇಳ್ತಾರೆ, ಆಗಲೂ ಕೂಡ ಅಂದ್ರೆ ಸುಸ್ತಾದಾಗಲೂ ಕೂಡ ಮನಸ್ಸಿಗೆ ದೇಹಕ್ಕೆ ಚೈತನ್ಯ ಮೂಡುವ ರೀತಿಯಲ್ಲಿ ಯೋಗದ ಚಟುವಟಿಕೆಗಳು ಇದೆಯಾ?
0: ಖಂಡಿತ, ಅವ್ರು ಒಳ್ಳೆ ಪ್ರಶ್ನೆಯನ್ನು ಕೇಳಿದೆ ಸರ್, ತುಂಬ ಒಳ್ಳೆಯ ಪ್ರಶ್ನೆ ಇದು. ಏಕೆಂದರೆ ತುಂಬ ಜನ ಅಂದ್ಕೊಳ್ಳೋದೇನಪ್ಪ, ನಾನು ರೈತ, ನಾನು ಬೆಳಗಿಂದ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ನಾನು ಕಾರ್ಮಿಕ ಬೆಳಗಿಂದ ಬಗ್ಗೆ ಕೆಲಸ ಮಾಡ್ತೀನಿ, ನಾನು ನನಗೆ ಎಲ್ಲ ರೀತಿಯ ದೈಹಿಕವಾಗಿ ನನಗೆ ಎಕ್ಸಸೈಸ್ ಆಗಿದೆ, ನನಗೆ ಯಾಕೆ ಯೋಗ ಬೇಕು ಅನ್ನೋರೇ ಹೆಚ್ಚು. ಆದರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಯೋಗ ಬೇಕು. ಉದಾಹರಣೆಗೆ ಒಂದು ಕಡೆ ಹೇಳ್ತಾರೆ, ಈ ಮಲೆನಾಡು ಪ್ರದೇಶಗಳಲ್ಲಿ ನೀರಾವರಿ ಜಮೀನಲ್ಲಿ ಕೆಲಸ ಮಾಡ್ತಾರೆ ರೈತರು, ಸ್ವಲ್ಪ ಅವ್ರ ದೇಹ ಕ್ವಶನ್ ಮಾರ್ಕ್ ಥರ ಇರುತ್ತೆ ಅಂತೇಳಿ, ಸ್ವಲ್ಪ ಮುಂದಕ್ಕೆ ಬಾಗಿರ್ತಾರೆ ಅಂತ, ಹೆಲ್ಮೆಟ್ ಹೋಗೋಕೆ ಮಾತಾಡೋ ಬಗ್ಗಿರ್ತಾರೆ ವಯಸ್ಕರು ನೋಡಿದಾಗ. ಕಾರಣ ಏನಾಗುತ್ತೆ, ಯಾವಾಗಲೂ ಮುಂದಿನ ಬೆಳಗಿನಿಂದ ಸಂಜೆವರೆಗೆ ಬಗ್ಗೆ ಕೆಲಸ ಮಾಡ್ತಾ ಇದ್ದಾಗ ಪಾಪ ಅವರು ಕೆಲಸದ ಮೇಲೆ ಗಮನ ಇರ್ತೀವಿ, ಇವತ್ತಿಷ್ಟು ಕೆಲಸ ಆಗಬೇಕು. ಅವರು ಕತ್ಲಾಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಮನೆಗೆ ಹೋಗ್ತಾರೆ, ಅದುವರೆಗೆ ಸೊಂಟನೇ ಇರ್ತದೆ, ಬೆನ್ನು ನೆಟ್ಟ ಮಾಡ್ಕೊಳ್ಳೋದಿಲ್ಲ ಅವರು. ಏನಾಗುತ್ತೆ, ಅದೇ ಥರ ಆಗಿ ಡೆವಲಪ್ ಆಗಿ ಆಗಿ ಪ್ರತಿನಿತ್ಯ ಅದೇ ರೀತಿ ಡೆವಲಪ್ ಆಗಿ ಒಂದು ಪೋಶ್ಚರಲ್ಲೇ ಒಂದು ಸ್ವಲ್ಪ ಬೆಂಡ್ ಆಗಿರುತ್ತೆ. ಅವರಿಗೆ ಏನು ಮಾಡಬೇಕಾಗಿತ್ತು, ಅವರು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಿದ್ದೇ ಆಗಿದ್ದರೆ ಅವ್ರು ಹಿಂದಕ್ಕೆ ಬಗ್ದಾಗ ಸ್ಟ್ರೈಟ್ ಆಗ್ತಾಯಿತ್ತು. ಉದಾಹರಣೆ, ನಾವು ಒಂದು ಕ್ಯಾಲೆಂಡರ್ ಇರುತ್ತೆ ನಮಗೆ, ಏನು ಮಾಡ್ತಾರೆ, ನಾವು ಹೊಸ ವರ್ಷ ಬಂದಾಗ ಸುತ್ತಿ ಕೊಡ್ತಾ ಇರ್ತಾರೆ, ಒಂದು ಪೈಪ್ ಥರ ಮಕ್ಕಳು ಕೆಜಿ ಕರ್ಬಿಡ್ತಾರೆ, ಸುತ್ತ ಕೊಡ್ತಾರೆ, ತಂದಿಟ್ರೆ ಹಾಗೆ ಹಾಗೆ ಸುತ್ತಕೊಬಿಡುತ್ತೆ. ಏನೇನು ಮಾಡ್ತೀವಿ, ನಾವು ಅಪೋಸಿಟ್ ಮಾಡ್ತೀವಿ, ಮಾಡಿ ಗೋಡೆಗೆ ಹಾಕಿದ್ರೆ ನಿಂತ್ಕೊಳ್ಳುತ್ತೆ, ಸ್ಟ್ರೈಟಾಗಿ ಟೇಬಲ್ ಮೇಟರ್ ನಿಂತ್ಕೊಳ್ಳುತ್ತೆ. ಅದೇ ರೀತಿ ಪ್ರತಿಯೊಬ್ಬ ರೈತನು ಕೂಡ ಎಷ್ಟೇ ಕೆಲಸ ಮಾಡಿದರೂ ಕೂಡ ಹಿಂದಕ್ಕೆ ಬಾಗಿ, ಉದಾಹರಣೆ ಮುಂದಕ್ಕೆ ಬಗ್ಗಿದ್ರೆ ಹಿಂದಕ್ಕೆ ಬಗ್ಬೇಕಂತ ಸೂರ್ಯ ನಮಸ್ಕಾರ ಊರ್ಧ್ವಾಸನ ಅಥವಾ ಹಿಂದಕ್ಕೆ ಬಾಗಿ ಮಾಡ್ತಕ್ಕಂಥ ಪೋಶ್ಚರ್ಸ್ ಇರುತ್ತೆ, ಮತ್ತು ಆಸನಗಳು, ಇವುಗಳೆಲ್ಲ ಅಭ್ಯಾಸ ಮಾಡಿದಾಗ ಏನಾಗುತ್ತೆ, ಆ ಒಂದು ದೈಹಿಕ ಸಾಮರ್ಥ್ಯ ಆ ಪೋಶ್ಚರ್ ಕರೆಕ್ಷನ್ ಚೆನ್ನಾಗಾಗುತ್ತೆ, ಸ್ಟ್ರೈಟ್ ಆಗಿರ್ಬೋದು. ಅದು ಒಂದು. ಜೊತೆಗೆ ನೀವು ಹೇಳಿದಾಗೆ ಬರೀ ದೈಹಿಕ ಆರೋಗ್ಯ ಮಾತ್ರ ಸಾಲದು ಮನುಷ್ಯನಿಗೆ, ಅವರಿಗೆ ಫಿಸಿಕಲ್ ಆ್ಯಕ್ಟಿವ್ ದೈಹಿಕ ಆರೋಗ್ಯ ಸಿಗ್ಬೋದು, ಆದರೆ ಅವರಿಗೆ ಉಸಿರಾಟದಲ್ಲಿ ಒಂದು ಸಾಮರ್ಥ್ಯದ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ಮಾನಸಿಕ ನೆಮ್ಮದಿ. ಈಗ ನಾವೆಲ್ಲ ನೋಡ್ತೀವಿ ರೈತರುಗಳು ತುಂಬ ಜನ ಬೇಗ ಖಿನ್ನತೆ ಒಳಗಾಗ್ತಕ್ಕಂಥದ್ದು, ಸುಸೈಡ್ ಮಾಡಿಕೊಳ್ತಕ್ಕಂಥದ್ದು, ಸಾಲ ಸೂಲದ ಸಿಕ್ಕಾಕೊಳ್ತಕ್ಕಂಥದ್ದೆಲ್ಲ ಇದೆ. ಅದನ್ನೆಲ್ಲ ನಿಭಾಯಿಸಬೇಕು ಅಂದರೆ ಮಾನಸಿಕ ಸದೃಢತೆ ಬೇಕು. ಆ ಸದೃಢತೆಯನ್ನು ಕೊಡ್ತಕ್ಕಂಥ ಶಕ್ತಿ ಯೋಗಕ್ಕಿದೆ. ಪ್ರಾಣಾಯಾಮ, ಧ್ಯಾನ, ವಿವಿಧ ಮಜಲ್ಗಳಿದೆಯಲ್ಲಿಯೋ ಅಷ್ಟಾಂಗ ಯೋಗದಲ್ಲಿ ಅವೆಲ್ಲ ಬಳಸ್ಕೊಂಡಾಗ ಖಂಡಿತವಾಗ್ಲೂ ರೈತರಿಗೂ ಕೂಡ ಅನುಕೂಲ. ಹಾಗಾಗಿ ರೈತರಿಗೂ ಯೋಗ ಬೇಕು ಸರ್.
1: ಈಗ ಒಬ್ಬರು ಒಂದು ದಿನದಲ್ಲಿ ಒಂದು ತಾಸು ಇದಕ್ಕೆ ನಾನು ಕೊಡಬಲ್ಲೆ ಅಂತ ಹೇಳ್ತಾರೆ, ಇನ್ನೊಬ್ಬರು ಅರ್ಧ ಗಂಟೆ ಅಂತ ಹೇಳ್ತಾರೆ, ನಾನು ಬಹಳ ಅಂದರೆ ಒಂದು 10 ನಿಮಿಷ ಇದಕ್ಕಾಗಿ ವ್ಯಯಿಸಬಲ್ಲೆ ಅಂತ ಹೇಳ್ತಾರೆ. ಈ ಎಲ್ಲರಿಗೂ ಕೂಡ ಅವರಿಗೆ ಬೇಕಾದ ಯೋಗ ಚಟುವಟಿಕೆಗಳನ್ನು ಹೇಳ್ಬೋದಾ ನೀವು?
0: ಖಂಡಿತವಾಗ್ಲು ಅವರವ್ರ ಸಮಯಕ್ಕನುಗುಣವಾಗಿ ಅಭ್ಯಾಸನ ಮಾಡ್ಬೋದು. ಈಗ ಕೆಲವು ಸಮಯದಲ್ಲಿ ನಮಗೆ ಸಮಯ ಇರೋದಿಲ್ಲ ಅಂತಾರೆ,

0: ಅದು ಸಮಯ ಇಲ್ಲ ಅನ್ನೋದು ನಾನು ಹೇಳಿದ್ರೆ ಅದೊಂದು ಅವ್ರು ಮ್ಯಾನೇಜ್ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಅಂತ ಹೇಳ್ಬೋದು. ಎಲ್ರಿಗೂ ಸಮಯ ಇದ್ದೇ ಇರುತ್ತೆ, ಅದನ್ನು ಅವರು ಮ್ಯಾನೇಜ್ ಮಾಡಬೇಕಾಗ್ತದೆ, ಹೇಗೆ ಯಾವುದಕ್ಕೆ ಎಷ್ಟು ಬಳಸಬೇಕಂತ. ಹಾಗಾಗಿ ನಾವು ದಿನನಿತ್ಯದಲ್ಲಿ ಬೇರೆಯವರಿಗಾಗಿ ದುಡಿಯೋದು ಇದ್ದೇ ಇರುತ್ತೆ, ನಮಗೋಸ್ಕರ ನಾವು ಸ್ವಲ್ಪ ಕೆಲಸವನ್ನು ಮಾಡಬೇಕಾಗಿರೋದ್ರಿಂದ ನಾವು ಹಾಗಾಗಿ ನಾವೊಂದು ಪ್ಲ್ಯಾನ್ ಮಾಡ್ಕೋಬೋದು. ಈಗ ಉದಾಹರಣೆ ತಾವು ಹೇಳಿದಾಗೆ 10 ನಿಮಿಷದಲ್ಲಿ ಮಾಡಬೇಕು ಅಂದರೂ ಮಾಡ್ಕೋಬೋದು, 20 ನಿಮಿಷ ಮಾಡಬೇಕು ಅಂದರೆ ಮಾಡೋದು, ಅರ್ಧ ಗಂಟೆ ಅಂತ 1 ಗಂಟೆ ಮಾಡ್ಬೋದು. ಹಾಗಾದ್ರೆ ಏನು ಮಾಡ್ಬೋದು 10 ನಿಮಿಷ ಮಾಡುವಾಗ? ಕನಿಷ್ಠ ಅವರ ಸೂರ್ಯ ನಮಸ್ಕಾರ ಅಂತ ಹೇಳಿದರೆ ಅದರಲ್ಲಿ ಎಲ್ಲವೂ ಕೂಡ ಇದೆ. ಆಸನ ಇದೆ, ಆಸನಗಳ ಸರಮಾಲನೇ ಸೂರ್ಯ ನಮಸ್ಕಾರ. ಅಲ್ಲಿ ಪ್ರಾಣಾಯಾಮನೂ ಇದೆ, ಆಮೇಲೆ ಮುದ್ರನೂ ಇದೆ ಸೂರ್ಯ ನಮಸ್ಕಾರದಲ್ಲಿ, ಬಂಧನೂ ಇದೆ, ಕುಂಭಕನೂ ಇದೆ, ಎಲ್ಲವೂ ಕೂಡ ಸೂರ್ಯ ನಮಸ್ಕಾರ. ಕರೆಕ್ಟಾಗಿ ಅವರು ಒಂದು 6 ಅಥವಾ 12 ಸೂರ್ಯ ನಮಸ್ಕಾರವನ್ನು ಮಾಡಿ ತದನಂತರ ಪ್ರಾಣಾಯಾಮ ಧ್ಯಾನವನ್ನು ಮಾಡಿಕೊಂಡ್ರೆ ಕಡಿಮೆ ಅವಧಿಯಲ್ಲಿ ಮಾಡ್ತಕ್ಕಂಥ ಅಷ್ಟು ಸಾಕಾಗುತ್ತೆ. ಸ್ವಲ್ಪ ನನಗೆ ಸಮಯ ಇದೆ ಅಂತಕ್ಕಂಥವ್ರು ಆಸನಗಳು, ಅಲ್ಲೂ ಆಸನಗಳನ್ನು 4 ರೀತಿ ನೋಡ್ತೀವಿ. ಕುಳಿತು ಮಾಡ್ತಕ್ಕಂಥ ಆಸನಗಳು, ನಿಂತು ಮಾಡ್ತಕ್ಕಂಥ ಆಸನಗಳು, ಮತ್ತು ಬೋರ್ಲಾಗಿ ಮಲಗಿ ಮಾಡ್ತಕ್ಕಂಥ ಆಸನಗಳು, ಬೆನ್ನ ಮೇಲೆ ಮಲ್ಕೊಂಡು ಮಾಡ್ತಕ್ಕಂಥ ಅಂದರೆ ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಪ್ರೋನ್, ಸೋಪಾನ ಅಂತ ಹೇಳ್ತೀವಿ ನಾವು. ಹಾಗೆ ಅದರಲ್ಲಿ ಒಂದು 3 ಆಸನಗಳನ್ನ ಆಯ್ಕೆ ಮಾಡಿಕೊಂಡು ಅಥವಾ 5 ಆಸನಗಳು ಆಯ್ಕೆ ಮಾಡಿಕೊಂಡು ಎಲ್ಲವನ್ನು ಕೂಡ ಕವರ್ ಮಾಡಿಕೊಂಡಾಗ ಅವರಿಗೆ ಒಂದು ಸರ್ವೋತ್ತಮುಖ ಬೆಳವಣಿಗೆ ಅಂದರೆ ದೇಹದ ಎಲ್ಲ ಭಾಗಗಳು ಕೂಡ ಸರಿಯಾದ ರೀತಿ ಒಂದು ವ್ಯಾಯಾಮ ದೊರಕಿ ಸದೃಢವಾಗಲಿಕ್ಕೆ ಸಹಾಯ ಆಗುತ್ತೆ.
1: ಈಗ ಆಸ್ಪತ್ರೆಗಳನ್ನು ನಡೆಸೋರು ಅವರ ಔಷಧವನ್ನೇನೋ ಕೊಡ್ತಾರೆ, ಆದರೆ ಅದಕ್ಕೆ ಬೇಕಾದ ರೀತಿಯಲ್ಲಿ ದೇಹವನ್ನು ಮನಸ್ಸನ್ನು ಸಿದ್ಧ ಮಾಡಿಕೊಳ್ಳೋದಕ್ಕೆ ಯೋಗ ಸಹಕಾರಿ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಯಾವುದಾದರೂ ಈ ಹಾಸ್ಪಿಟಲ್ನವರು ನಿಮ್ಮನ್ನು ಯೋಗ ಶಿಕ್ಷಣಕ್ಕಾಗಿ ಸಂಪರ್ಕಿಸಿದ್ದೀರಿಯಾ?
0: ಖಂಡಿತವಾಗ್ಲೂ. ಈಗಾಗಲೇ ತಮಗೆ ಗೊತ್ತಿರಾಗಿ ಜೂನ್ 21 ಅಂತಾರಾಷ್ಟ್ರೀಯ ದಿನೋತ್ಸವ ಬರ್ತಾ ಇದೆ, ಅದರ ಅಂಗವಾಗಿ ಈಗ ನೀವು ಒಂದು ಯೋಗ ಶಿಬಿರವನ್ನು ಕಂಡಕ್ಟ್ ಮಾಡಿ ನಮಗೆ ಅದೆಲ್ಲ ಕಾರ್ಯಕ್ರಮದ ಒಂದು ಪಟ್ಟಿಯನ್ನು ಕಳಿಸ್ಕೊಡಿ ಅಂಥೇಳಿ. ಹಾಗೆ ಆ ನಿಟ್ಟಿನಲ್ಲಿ ನಾವು ಅಲ್ಲಿ ಆ ರೋಗಿಗಳು ಕೂಡ ಯೋಗವನ್ನು ಹೇಳ್ಕೊಡ್ತಕ್ಕಂಥದ್ದು, ಮತ್ತು ಅಲ್ಲಿರ್ತಕ್ಕಂಥ ಸ್ಟಾಫ್ಗಳು ಕೂಡ ಯೋಗವನ್ನು ಹೇಳ್ಕೊಡ್ತಕ್ಕಂಥದ್ದು, ಹೀಗೆ ಒಂದು ಸಾರ್ವಜನಿಕ ಇಲಾಖೆಗಳಿಂದನೂ ಕೂಡ ಯೋಗಕ್ಕೆ ಒಂದು ಬಹಳ ಒಂದು ಬೇಡಿಕೆನೂ ಬಂದಿದೆ ಈ ಒಂದು ನಿಟ್ಟಿನಲ್ಲಿ. ಅದು ಒಂದು. ಇವಾಗ ಹಾಸ್ಪಿಟಲ್ಗಳಿಗೆ ನಾವು ಕಾಯಿಲೆ ಬಂದಾಗ ಹೋಗ್ತೀನೋ, ಅದನ್ನು ಔಷಧಿಯನ್ನು ತೆಗೆದುಕೊಳ್ತೀವಿ. ತೆಗೆದುಕೊಳ್ಳುವಾಗ ನಮಗೆ ಅದೊಂದು ನಂಬಿಕೆ ಅಂದರೆ ನಾನು ತೊಗೊಂಡ್ರೆ ವಾಸಿ ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ನಮಗೆ ಬೇಕಿರೋದು ಮಾನಸಿಕ ಸ್ಥಿತಿ, ಮಾನಸಿಕವನ್ನು ಸದೃಢವಾಗಿ ನಾನು ಆರೋಗ್ಯವಾಗಬಲ್ಲೆ, ನನಗೆ ಇದು ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ನಮ್ಮ ಮನೋಭಾವ ನಮ್ಮಲ್ಲಿ ಇರಬೇಕು. ಆ ಮನಸ್ಥಿತಿಯನ್ನು ಕೂಡ ಯೋಗ ಕೊಡಲಿಕ್ಕೆ ಒಂದು ಬಹಳ ಒಂದು ಉತ್ತಮವಾದ ಒಂದು ಸಾಧನ ಅಂತ ಹೇಳ್ಬೋದು ನಾವು. ಅದೊಂದು. ಹಾಗೆಯೇ ನಾನು ಹೇಳಿದಾಗೆ ಮೊದಲೇ 2 ರೀತಿಯಲ್ಲಿ ನೋಡ್ತೀವಿ, ಒಂದು ರೋಗ ಬಂದ ನಂತರ ಗುಣಪಡಿಸ್ಕೊಳ್ತಕ್ಕಂಥ, ಒಂದು ರೋಗ ಬರದೇ ಇರುವಾಗಿ ನೋಡ್ಕೊಳ್ತಕ್ಕಂಥ. ಯೋಗ ಇರ್ತಕ್ಕಂಥ ರೋಗ ಬರದೇ ಇರುವಾಗಿ ನೋಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾದ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಏಕೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ನಾವು. ಹಾಗೆ ಮೊದಲು ನಾವು ಬರದೇ ಇರೋ ಹಾಗೆ, ಬಂದರೆ ಅದನ್ನು ಉಲ್ಬಣ ಸ್ಥಿತಿ ಹೋಗದೇ ಇರೋ ಹಾಗೆ ಹೇಗೆ ನೋಡ್ಕೋಬೋದು ಅನ್ನೋದಕ್ಕೆ ಯೋಗ ಬಹಳ ಅನುವು ಮಾಡಿಕೊಡುತ್ತೆ. ಬಂದರೂ ಕೂಡ ಅದನ್ನು ನಾವು ಸುಲಭವಾಗಿ ನಿಭಾಯಿಸ್ಬೋದು ಕಾಯಿಲೆವನ್ನು.
1: ನಮಗೆ ಜೀವನ ವಿಮುಖತೆ ಯೋಗಕ್ಕೆ ಹಾದಿಯಲ್ಲ, ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು. ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸೋದು, ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸೋದು ಮತ್ತು ಸಹಜವಾಗಿ ಬದುಕಿನ ಆನಂದವನ್ನು ಹೆಚ್ಚಿಸೋದು, ಈ 3 ಸಂಗತಿಗಳನ್ನು ಯೋಗ ಶಿಕ್ಷಣ ನಮಗೆ ಕೊಡ್ತದೆ ಅಂತ ಹೇಳಿದ್ರಿ. ಇಡೀ ಜಗತ್ತು ಯೋಗದತ್ತ ಆಕರ್ಷಿತ ಆಗಿರೋದು ಬಹುಮಟ್ಟಿಗೆ ಈ ಕಾರಣದಿಂದ. ಅದೊಂದು ದೈಹಿಕವಾದ ವ್ಯಾಯಾಮ ಮಾತ್ರ ಅಲ್ಲ, ಅದೊಂದು ಮಾನಸಿಕವಾದ ಸಿದ್ಧತೆ, ಬದುಕನ್ನು ಎದುರಿಸುವುದಕ್ಕೆ ಬೇಕಾದ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ ಈ ವಿದ್ಯೆ ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಈ ಕಡೆ ನೋಡ್ತಾ ಇದ್ದಾರೆ. ಕೆಳಗರೆ ಡಾಕ್ಟರ್ ಬಿ ಪಿ ಮೂರ್ತಿಯವರು ಇವರಿಗೆ ನಮಗೆ ಜೀವನಮುಖಿಯಾದ ಯೋಗ ಶಿಕ್ಷಣ ಹೇಗಿರ್ತದೆ ಅನ್ನೋದನ್ನು ಹೇಳಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು ಸರ್.
2: ಯೋಗ ಶಿಕ್ಷಕ ಡಾಕ್ಟರ್ ಬಿ ಪಿ ಮೂರ್ತಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದಿವಾಕರ ಹೆಗಡೆ.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ
1: ನಡೆಯುವ ಮುಂದೆ ಮುಂದೆ ನಡೆಯುವ ನಡೆಯುವ ನಡೆಯುವ ಮುಂದೆ ಮುಂದೆ ನಡೆಯುವ
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿ ಬಂತು.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:45 ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training course. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಶ್ರೋತೃಗಳೇ, ಇವತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಹಿರಿಯ ಹಾಡುಗಾರ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನದ ಸಂದರ್ಭದಲ್ಲಿ ಅವರದೇ ಹಾಡುಗಳನ್ನು ನಿಮಗಾಗಿ ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಕೇಳೋಣ ಮಹಾಕ್ಷತ್ರಿಯ ಚಿತ್ರದ ಹಾಡು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
6: ಮಾನವ ದಾನವ ಚಿತ್ರದ ಹಾಡು, ಆರ್ ಎನ್ ಜಿಗೋಪಾಲ್ ಅವರ ಗೀತೆ, ರಮೇಶ್ ನಾಯ್ಡು ಅವರ ಸಂಗೀತವಿದೆ. ಸಂಗಡಿಗರು ದನಿಗೊಳಿಸಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಜಿ ಉದಯಶಂಕರ್ ಅವರು ಬರೆದಿರುವ, ರಾಜನ್ ನಾಗೇಂದ್ರ ಜೋಡಿ ಸಂಗೀತ ಕೇಳಬಡಿಸಿರುವ ದೇವರಗುಡಿ ಚಿತ್ರದ ಹಾಡು.

0: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
2: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಬಂದವು ರೈತಾರ ಒತ್ತಲು.
0: ಪ್ರತಿ ಗುರುವಾರ ಬೆಳಗ್ಗೆ 11:00 AM-12:00 AM ನಿಮ್ಮೊಂದಿಗೆ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmaarmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ದೇವರ ಕಣ್ಣು ಚಿತ್ರಕ್ಕಾಗಿ ಜಿ ಉದಯಶಂಕರ್ ಬರೆದಿರುವ ಗೀತೆ. ಗೀತೆಗೆ ಸಂಗೀತ ಟಿ ಜಿ ಲಿಂಗಪ್ಪ ಅವರಿಂದ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386

0: ಕಾಮನ ಬಿಲ್ಲು. ಪ್ರೀತಿಯ ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.
2: ಗಾಳಿ ಮಾತು ಚಿತ್ರಕ್ಕಾಗಿ ಚಿ ಉದಯಶಂಕರ್ ಬರೆದಿರುವ ಗೀತೆ, ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿದೆ.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ. ಸಮಗ್ರ ಆರೋಗ್ಯ, ಕ್ಷೇಮ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಇಂದು ಜಾಗತಿಕ ಆಂದೋಲನವಾಗಿ ಹೊರಹೊಮ್ಮಿದೆ. ಈ ಸಾಮೂಹಿಕ ಪ್ರಯತ್ನದ ಸಂದರ್ಭದಲ್ಲಿ ಆಯುಷ್ ಸಚಿವಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಆಚರಣೆಯ ಅಂಗವಾಗಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಇದರ ಭಾಗವಾಗಿ ಆಯುಷ್ ಸಚಿವಾಲಯವು ಹ್ಯಾಬಲ್ಡ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಎಲ್ಲರನ್ನು ಆಹ್ವಾನಿಸುತ್ತಿದೆ. ಇದೇ ತಿಂಗಳ 14 ಮುಂಜಾನೆ 6:15 7:35 ಆಯುಷ್ ಸಚಿವಾಲಯದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯುವ ಆನ್ಲೈನ್ ಯೋಗ ಅವಧಿಯಲ್ಲಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಭಾಗವಹಿಸಿ ಐತಿಹಾಸಿಕ ದಾಖಲೆ ನಿರ್ಮಿಸುವುದು ಇದರ ಉದ್ದೇಶ. ಆಸಕ್ತರು ಟೋಲ್ ಫ್ರೀ ಸಂಖ್ಯೆ 1800-315-7008. ಮತ್ತೊಮ್ಮೆ ಕೇಳಿ, 1800-315-7008. ಇದಕ್ಕೆ ಮಿಸ್ಡ್ ಕಾಲ್ ಕೊಡುವ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಣಿಯಾದ ನಂತರ ಭಾಗವಹಿಸುವವರಿಗೆ ಯೋಗ ಅವಧಿಯ ಲಿಂಕ್ ಒಳಗೊಂಡ ವಾಟ್ಸಪ್ ಸಂದೇಶ ಬರಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದ ದಿನದಂದು ಪ್ರತಿಯೊಬ್ಬ ಭಾಗಿಯೂ ತಮ್ಮ ಸ್ವಂತ ಸಾಧನ ಅಂದರೆ ಮೊಬೈಲ್ ಇಲ್ಲವೇ ಲ್ಯಾಪ್ಟಾಪ್ ಮೂಲಕ ಪ್ರತ್ಯೇಕವಾಗಿ ಲಾಗಿನ್ ಆಗಬೇಕಾಗುತ್ತದೆ. ಯಾಕೆಂದರೆ ಲಾಗಿನ್ ಆಗುವ ಪ್ರತಿಯೊಂದು ನೋಂದಾಯಿತ ಸಾಧನವನ್ನು ಮಾತ್ರ ಅಧಿಕೃತ ದಾಖಲೆಗಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಎಲ್ಲ ಅಧಿಕಾರಿ ವರ್ಗದವರು, ಉದ್ಯೋಗಿಗಳು, ಸಂಯೋಜಿತ ಸಂಸ್ಥೆಗಳು, ಯೋಗಪಟುಗಳು ಹಾಗೂ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸಾಧನಗಳ ಮೂಲಕ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೋರಲಾಗಿದೆ. ಈ ಐತಿಹಾಸಿಕ ಯೋಗ ಆಂದೋಲನವನ್ನು ಯಶಸ್ವಿಗೊಳಿಸಲು ನಿಮ್ಮ ಸಕ್ರಿಯ ಬೆಂಬಲ ಮತ್ತು ಗರಿಷ್ಠ ಸಹಭಾಗಿತ್ವವನ್ನು ಆಯುಷ್ ಸಚಿವಾಲಯವು ಕೋರುತ್ತಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಎಸ್ ಜಾನಕಿಯವರು ಧ್ವನಿಗೂಡಿಸಿರುವ ಬೆಂಕಿಯ ಬಲೆ ಚಿತ್ರದ ಹಾಡು. ಚಿ ಉದಯಶಂಕರ್ ಗೀತೆ ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಬಿಎಸ್ಎಸ್ ವಿದ್ಯೋದಯ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.

0: ಮಾಡಿದವು.
1: ತಪ್ಪದೆ ಆಲಿಸಿ. ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ವಾಣಿ ಜಯರಾಮ್ ಅವರೊಂದಿಗೆ ಹಾಡಿರುವ ಬಂಗಾರದ ಜಿಂಕೆ ಚಿತ್ರದ ಹಾಡು. ದೊಡ್ಡರಂಗೇಗೌಡ ಅವರು ಗೀತ ಬರೆದಿದ್ದಾರೆ, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
3: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಪಿ ಸುಶೀಲಾ ಹಾಗೂ ಸಂಗಡಿಗರೊಂದಿಗೆ ಹಾಡಿರುವ ಸಹೋದರರ ಸವಾಲು ಚಿತ್ರದ ಹಾಡು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಸ್ವರ ಜೋಡಿಸಿದ್ದಾರೆ.

0: ನಕ್ಷತ್ರಲೋಕ ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
1: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಇದೇ ತಿಂಗಳು ಭಾನುವಾರ 7ನೇ ತಾರೀಕು ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಚಿತ್ರನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
2: ಅವರ ಡ್ರೀಮ್ ಚೆನ್ನಾಗಿದೆ ಅಮ್ಮಂತ, ಅವರೆಲ್ಲ ಕನಸುಗಳು ಕೂಡ ಸಿನಿಮಾನೇ ಉಸಿರಾಡ್ತಾ ಇದ್ರು ಆ ಕಾಲದಲ್ಲಿ ಅವರು. ಹಾಗಾಗಿ ರವಿಚಂದ್ರನ್ ನಂಗೆ ಇಷ್ಟ ಆಗ್ತಾ ಇದ್ರು ತುಂಬಾ ಸಲ.
1: ಕೇಳಲು ಮರೆಯದಿರಿ, ಇದೇ ತಿಂಗಳು 7ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಕನ್ನಡದ ಹಿರಿಯ ನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ.
0: ನಕ್ಷತ್ರ ಲೋಕ
3: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ
4: ಸುಲೋಚನಾ ಅವರೊಂದಿಗೆ ಹಾಡಿರುವ ಕಾಮನಬಿಲ್ಲು ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ಗೀತೆ, ಉಪೇಂದ್ರ ಕುಮಾರ್ ಸ್ವರ ಸಂಯೋಜನೆ ಮಾಡಿದ್ದಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಎಸ್ ಜಾನಕಿ ಹಾಗೂ ಎಸ್ಪಿ ಶೈಲಜಾ ಅವರೊಂದಿಗೆ ಹಾಡಿರುವ ಗಂಧರ್ವಗಿರಿ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಒದಗಿಸಿದ್ದಾರೆ ವಿಜಯ ನಾರಸಿಂಹ. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರಿಂದ.

ಶ್ರೋತೃಗಳೇ, ಕಸ್ತೂರಿ ಕನ್ನಡವೂ ಸೇರಿದಂತೆ ಸರಿಸುಮಾರು 16 ಭಾಷೆಗಳಲ್ಲಿ 40,000 ಅಧಿಕ ಹಾಡುಗಳ ದಾಖಲೆಯ ಸರದಾರರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಅವರಿಗೆ ಇಂದು 80 ಜನ್ಮದಿನ. ಈ ಸಂದರ್ಭಕ್ಕೆ ಇದೊಂದು ಮೈಸೂರು

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸಮಯ ಸರಿಯಾಗಿ 10 ಗಂಟೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆರ್ ಹರಿಣಿ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ವಯಲಿನ್ ನುಡಿಸಿರುವವರು ಸಿವಿ ಶ್ರುತಿ, ಮೃದಂಗ ನುಡಿಸಿದ್ದಾರೆ ತುಮಕೂರು ಬಿ ಶಶಿಶಂಕರ್. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ಪುರಂದರದಾಸರ ದೇವರ ನಾಮ, ವಂದಿಸುವುದಾದಿಯಲ್ಲಿ ಗಣನಾಥನ, ರಾಗ ನಾಟ ಖಂಡಚಾಪುತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಆರ್ ಹರಿಣಿ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ವಯಲಿನ್ ನುಡಿಸಿದ್ದವರು ಸಿ ವಿ ಶ್ರುತಿ, ಮೃದಂಗ ನುಡಿಸಿದ್ದವರು ತುಮಕೂರು ಬಿ ಶಶಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈಗ ಸಮಯ 10:31:53. ಆಕಾಶವಾಣಿ ಮೈಸೂರು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಕೇಳೋಣ ಮೇನೆ ಪ್ಯಾರ್ ಕಿಯಾ ಚಿತ್ರದಿಂದ ಆರಿಸಲಾದ ಗೀತೆಯನ್ನು. ಆನಂದ್ ಅಸಾದ್ ಭೋಪಾಲಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿರುವವರು ರಾಮ್ ಲಕ್ಷ್ಮಣ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಏಕ್ ದೂಜೆ ಕೆ ಲಿಯೇ ಚಿತ್ರದ ಹಾಡು, ಸಾಹಿತ್ಯ ಬರೆದಿದ್ದಾರೆ ಆನಂದ ಭಕ್ಷಿ, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರಿಂದ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಕವಿತಾ ಕೃಷ್ಣಮೂರ್ತಿ ಅವರೊಂದಿಗೆ ಹಾಡಿರುವ ದುಶ್ಮನಿ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಸಮೀರ್ ಅವರದು, ಸಂಗೀತ ನೀಡಿದ್ದಾರೆ ಆನಂದ್ ಮಿಳಿಂದ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಕೆಲವು ಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11 ಗಂಟೆ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ನಡೆಯುವಂತಹ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ

0: ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಾನುಲಿ ಗೆಳತಿಯರಾದ ಚಂದನ ಹಾಗೂ
1: ಅರ್ಚನಾ,
0: ನಮ್ಮ ಕೇಳುಗರೆಲ್ಲ ಕ್ಷೇಮ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಅರ್ಚನಾ,
1: ಖಂಡಿತ ಹಾಡಿನಿಂದ ಶುರು ಮಾಡೋದು ಅಥವಾ ಯಾರು ತಜ್ಞರಿದ್ದಾರ ಮಾತಾಡೋದಕ್ಕೆ?
0: ಮೊದಲು ಒಂದು ಹಾಡು ಕೇಳಿಸ್ಬಿಡೋಣ ಕೇಳುಗರಿಗೆ.
1: ಖಂಡಿತ.
0: ನೆನಪಿರಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಕೇಳುಗರೆ, ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಹರ್ಷ ಡಿಎನ್, ನಿರ್ದೇಶಕರು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಇವರು ಸಂಪರ್ಕದಲ್ಲಿ ಇದ್ದಾರೆ. ಇವರನ್ನ ಕೃಷಿ ಪ್ರವಾಸೋದ್ಯಮ 3 ದಿನಗಳ ತರಬೇತಿ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿಸೋಣ, ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಸರ್ ಹೇಳಿ ಸರ್, ಕೃಷಿ ಪ್ರವಾಸೋದ್ಯಮ ಅಂತ ಹಮ್ಮಿಕೊಂಡಿದ್ದೀರಾ, ಯಾವ ರೀತಿಯ ಕಾರ್ಯಕ್ರಮ ಇದು, ಎಲ್ಲಿ ನಡೀತಾ ಇದೆ, ಯಾರೆಲ್ಲ ಭಾಗವಹಿಸಬಹುದು?
1: ಎಲ್ರಿಗೂ ನಮಸ್ಕಾರ. ನಮ್ಮ ಆಕಾಶವಾಣಿ ಕೇಳುಗರುಗಳ ರೈತರುಗಳಿಗೆ ಹಾಗೆ ಯಾರೇ ಅವರು ಎಂಟರ್ಪ್ರಿನರ್ ಪ್ರತಿಯೊಬ್ಬರಿಗೂ, ನಮ್ಮ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮತ್ತೆ ಮೈಸೂರು ಆಕಾಶವಾಣಿ ಮ್ಯಾನೇಜ್ ಒಂದು ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಇರಬಹುದು, ಈ 3 ಸಂಸ್ಥೆಗಳ ವತಿಯಿಂದ ನಾಳೆ ಶುಕ್ರವಾರ ಶನಿವಾರ ಭಾನುವಾರ ಇಲ್ಲಿ ಮೂರ್ ಆಫೀಸ್ ಪಕ್ಕ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅನ್ನೋ ಈ ಸಭಾಂಗಣದ ಎಸ್ಬಿಭಟ್ ಸಭಾಂಗಣದಲ್ಲಿ 3 ದಿನಗಳ ಕೃಷಿ ತರಬೇತಿ ಬಗ್ಗೆ ತರಬೇತಿ ಹಮ್ಮಿಕೊಂಡಿದ್ದೀವಿ. ಇದು ಆಲ್ರೆಡಿ ಇದು ಒಂದು ಆಸಕ್ತಿ 25 ಜನಗಳಿಗೆ ಒಂದು 8 ಡಿಸ್ಟ್ರಿಕ್ಟ್ ಇಂದ ನಮ್ಮ ರೈತರು ಮತ್ತೆ ಜಮೀನು ಇಟ್ಕೊಂಡಿರೋರು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ. ಇದೆಲ್ಲ ಸೆಲೆಕ್ಷನ್ ಪ್ರೋಸೆಸ್ ಇತ್ತು, ಬಟ್ ನಾಳೆ ಏನಾದ್ರು ಆಸಕ್ತಿ ಇರೋರು ಅದೊಂದು ಸೆಷನ್ ಅಲ್ಲಿ ಇನ್ವಿಟೇಷನ್ ಅಲ್ಲಿ ಭಾಗವಹಿಸಬಹುದು. ಬಟ್ ತಿರ್ಗಿ ನಾವು ಜುಲೈಲಿ ಇನ್ನೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ 3 ದಿನಗಳ ಕಾರ್ಯಕ್ರಮ. ನಮ್ದು ನಂಬರ್ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನಂಬರ್ ತಗೊಂಡು ಕಾಲ್ ಮಾಡಿ ಆ ಬ್ಯಾಚ್ ಅಲ್ಲಿ ಭಾಗವಹಿಸೋದು. ಬಟ್ ಈಗ ನಾಳೆ ಪ್ರೋಗ್ರಾಮ್ಗೆ ಆಲ್ರೆಡಿ ಸೆಲೆಕ್ಟೆಡ್ ಆಗಿದ್ದು, ಸೆಲೆಕ್ಷನ್ ಕ್ರೈಟೀರಿಯಾ ಇತ್ತು, ಅದ್ರ ಮುಖಾಂತರ ಸೆಲೆಕ್ಟ್ ಮಾಡಿದ್ದೀವಿ. ಬಟ್ ಏನಾದ್ರು ಕುತೂಹಲ ಇದ್ರೆ ಯಾರು ಇಳಿದ್ರು ಕೃಷಿ ಪ್ರವಾಸೋದ್ಯಮ ಅಂದ್ರೆ ಏನು, ಯಾವ ರೀತಿ ನಮ್ಮ ರೈತರು ಜಮೀನಲ್ಲಿ ಅರೆ ಇಂಪ್ರೂವ್ ಮಾಡ್ಕೋದು.
0: ಮಾತಾಡಿ ಸರ್.
1: ನಮ್ಗೆ ನಾವು ಬೆಳೆದಿರೋದಕ್ಕೆ ನೇರವಾಗಿ ಮಾರುಕಟ್ಟೆ ಕಂಡ್ಕೊಳಕ್ ಆಗ್ತಾ ಇಲ್ಲ, ಎಲ್ಲಾರು ಇನ್ನೊಬ್ರು ಡಿಪೆಂಡ್ ಆಗಿದ್ದೀವಿ. ಅದ್ರ ಬದಲು ನಮ್ದೆಲ್ಲ ಹಿಂದೆ ಇತ್ತು, ನಮ್ಮ ರೈತರ ಜಮೀನುಗಳಿಗೆ ಬಂದು ತಗೊಂಡೋಗ್ತಾ ಇದ್ರು, ಅವಾಗ ರೈತನ ವ್ಯಾಲ್ಯೂ ಇತ್ತು. ಅವತ್ತು ರೈತ ಜನಗಳಿಗೆ
0: ಹಲೋ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಮಾತಾಡಿ ಸರ್. ಕಾರ್ಯಕ್ರಮ ಈಗ ನೀವು ಹೇಳ್ತಾ ಇರೋದು ನಾಳೆಯಿಂದ 3 ದಿನಗಳವರೆಗೆ ಹಮ್ಮಿಕೊಂಡಿದ್ದೀರಾ, ಈಗಾಗಲೇ ಅದಕ್ಕೆ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಈ ಸರ್ತಿ ಅವಕಾಶ ಇರೋದಿಲ್ಲ, ಬಟ್ ಬರೋ ತಿಂಗಳು ಅಂದರೆ ಜುಲೈ ತಿಂಗಳಿನಲ್ಲಿ ನೀವು ಕಾರ್ಯಕ್ರಮವನ್ನು ಮತ್ತೆ ಹಮ್ಮಿಕೊಳ್ತೀರಾ, ಆಗ ಭಾಗವಹಿಸ್ಬೋದು ಅಂತ ಹೇಳ್ತಾ ಇದ್ದೀರಾ?
1: ಹೌದು, ನಾಳೆ ಅದಕ್ಕೆ ಆಲ್ರೆಡಿ ಪಾರ್ಟಿಸಿಪೇಟ್ ಫೈನಲ್ ಆಗಿದೆ, ಅವರೆಲ್ಲ ಬರ್ತಾ ಇದ್ದಾರೆ. ನಾಳೆ ಭಾಗವಹಿಸಕ್ಕ ಬಟ್ ಕುತೂಹಲ ಇದ್ರೆ ನಾಳೆ ಇನಾಗ್ರೇಷನ್ ಬಂದು ಒಂದು ಅರ್ಧ ಗಂಟೆ ಏನು ತಿಳ್ಕೊಂಡು ಹೋಗ್ಬೋದು. ಬಟ್ ಫುಲ್ 3 ದಿವಸಗಳು ಭಾಗವಹಿಸಲ್ಲ,
0: ಕಾರ್ಯಕ್ರಮ ಹೇಗಿರುತ್ತೆ ಅಂತ ಒಂದು ಝಲಕ್ಕನ್ನ ಬಂದು ಒಂದು ಅರ್ಧ ಗಂಟೆ ಕೂತು ನೋಡ್ಕೊಂಡು ಹೋಗಬಹುದು ಅಂತ ಹೇಳ್ತಾ ಇದ್ದೀರಾ ಸರ್. ಸರ್, ಹಾಗಾದ್ರೆ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ?
1: ಇಲ್ಲ, ನಮ್ಮ ಮೈಸೂರು ಮೂಡ ಆಫೀಸ್ ಪಕ್ಕ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಂತ ಇದೆ,
0: ಹೌದು,
1: ಅಲ್ಲಿ ಎಸ್ಬಿ ಭಟ್ ಸಭಾಂಗಣದಲ್ಲಿ ನಡೀತಾ ಇದೆ.
0: ಓಕೆ ಸರ್, ಸಮಯ ಇಡೀ ದಿನ ಪೂರ್ತಿ ದಿನ 3 ದಿನಗಳ ಕಾಲ ನಡೆಯುತ್ತೆ ಕಾರ್ಯಕ್ರಮ ಅಲ್ವೇ?
1: ಇಲ್ಲ ಇಲ್ಲ, ನಾಳೆ ಇಲ್ಲಿ ಇನಾಗ್ರೇಷನ್ ಇದ್ದು ಸಂಜೆ ಗಂಟ ಇಲ್ಲಿ ಸೆಷನ್ ಗಳಿದೆ. ನಾಡಿದ್ದು ನಮ್ ಏನು ನಮ್ಮ ರೈತರು ಆಲ್ರೆಡಿ ಕೃಷಿ ಪ್ರವಾಸದ ಮಾಡಿದ ಬನ್ನೂರ್ಲಿ ಅರ್ಚನಾ ಫಾರಂ ಅಂತ ಇದೆ, ಆ ಕಡೆ ಗುಂಡ್ಲುಪೇಟೆಯಲ್ಲಿ ಶಾಲೆಗೆ ಹೋಗ್ತೀವಿ, ಯಾಕಂದ್ರೆ ಥಿಯರಿಗಿಂತ ಪ್ರಾಕ್ಟಿಕಲ್ ನಾವು ಹೆಚ್ಚು ಒತ್ತು ಕೊಡ್ತಾ ಇದೀವಿ. ಮತ್ತೆ ಭಾನುವಾರ ನಾವು ನಾಗನಹಳ್ಳಿ ಕರ್ನಾಟಕ ಸರ್ಕಾರನೇ ಒಂದು ಕೃಷಿ ಪ್ರವಾಸೋದ್ಯಮ ಕೇಂದ್ರ ತೆರೆದಿದೆ, ಅಲ್ಲಿಗೆ ಹೋಗ್ತಾ ಇದೀವಿ ಭಾನುವಾರ.
0: ಸಾಮಾನ್ಯವಾಗಿ ನಡೆಸುವಂತ ಕಾರ್ಯಕ್ರಮಗಳು ಈ ರೀತಿಯಾಗಿ ಇರುತ್ತೆ, ಅಂದ್ರೆ ಇಂತಹ ಕಾರ್ಯಕ್ರಮ ಈ ಹೇಳಿದ್ರಲ್ಲ, ಮೊದಲನೇ ದಿನ ಒಂದು ಸೆಷನ್ಗಳು ನಡೆಸ್ತೀರಿ, ನಂತರ ಪ್ರಾಕ್ಟಿಕಲ್ ಆಗಿ ತೋರಿಸ್ಲಿಕ್ಕೆ ಅಂತ ಆಯ್ದ ಫಾರಂಗಳಿಗೆ ಕರ್ಕೊಂಡು ಹೋಗ್ತೀರಿ ಕೃಷಿ ಭೂಮಿಗೆ, ನಂತರ ನಾಗನಹಳ್ಳಿ ಕೃಷಿ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತೀರಿ. ಸರಿ ಸರ್, ಯಾರೆಲ್ಲ ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ, ಅಂದ್ರೆ ಯಾರು ಕಾರ್ಯಾಗಾರನ ನಡೆಸ್ಕೊಡ್ತಾರೆ?
1: ನಾಳೆ ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ರವಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಕೆಎಸ್ ರವಿ ಅವರು. ಅದಾದ್ಮೇಲೆ ಹೈದರಾಬಾದ್ ಇಂದ ಮ್ಯಾನೇಜ್ ಇಂದ ಡೈರೆಕ್ಟರ್ ಆಗಿರೋ ಕೆ ಸಿ ಗುಮ್ಗೋಳಮಠ ಅಂತ ಅವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಮೈಸೂರು ಆಕಾಶವಾಣಿಯ ಪ್ರೋಗ್ರಾಮ್ ಮುಖ್ಯಸ್ಥರಾಗಿರುವ ಶ್ರೀ ಎನ್ ಕೇಶವಮೂರ್ತಿ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಕೂರ್ಗಿಂದ ಇವತ್ತು ಒಂದು ಎಂಟರ್ಪ್ರಿನರ್ ಮಹಿಳೆ ಆಗಿರುವ ಶ್ರೀಮತಿ ಪಾರ್ವತಿ ಪ್ಯಾನ್ಸಿ ಮೇಡಮ್ ವಿಶೇಷ, ಅವರು ಎಲ್ಲೂ ಬರಲ್ಲ, ಬಟ್ ನಮ್ಮ ರಿಕ್ವೆಸ್ಟ್ಗೋಸ್ಕರ ಈಗ ಆಲ್ರೆಡಿ ಅವ್ರ ಸಾಧಕಿ ಕೃಷಿ ಪ್ರವಾಸೋದ್ಯಮ ಕೇಂದ್ರ ಮಾಡಿ 100 ಜನ ಬಂದು ಹೋಗ್ತಾ ಇದಾರೆ, ಅವರು ನಮ್ಗೋಸ್ಕರ ವಿಶೇಷವಾಗಿ ನಾಳೆ ಬಂದು ಒಂದು 1 ಅವರ್ ಕ್ಲಾಸ್ ತಗೊಳಕ್ಕೂ ಬರ್ತಾ ಇದ್ದಾರೆ. ಈ ತರ ಈ ಅತಿಥಿಗಳೆಲ್ಲ ನಾಳೆ ಭಾಗವಹಿಸ್ತಾ ಇದಾರೆ. ಹಾಗೆ ಒಂದು 8 ಡಿಸ್ಟ್ರಿಕ್ಟ್ ಇಂದ ಚಿತ್ರದುರ್ಗ, ಶಿವಮೊಗ್ಗ, ಶಿರ್ಸಿ, ಚಾಮರಾಜನಗರ, ಆ ಕಡೆ ಕೋಲಾರ, ಶಿವಮೊಗ್ಗ, ಈ ತರ ಒಂದು 8 ಡಿಸ್ಟ್ರಿಕ್ಟ್ ಇಂದ ಆಯ್ದ ರೈತರುಗಳು ಕೂಡ ನಾಳೆ ಭಾಗವಹಿಸ್ತಾ ಇದಾರೆ ಮೇಡಮ್.
0: ಸರ್, ಈ ತರ ಭಾಗವಹಿಸ್ಲಿಕ್ಕೆ ಏನಾದ್ರೂ ವೆಚ್ಚ ಅಂದ್ರೆ ಫೀಸ್ ಅಂತ ಏನಾದ್ರೂ ಇದೆಯಾ, ಅಥವಾ ಸಂಪೂರ್ಣವಾಗಿ ಉಚಿತನಾ ಇದು?
1: ಇದು ಉಚಿತನೇ, ಇದಕ್ಕೆಲ್ಲ ನಾವು ವಾಲಂಟ್ರಿ ಆಗಿ ನಮ್ಗೆ ಒಂದು ಸೆಂಟರ್ ಗೌರ್ಮೆಂಟ್ ಮ್ಯಾನೇಜ್ ಅಂತ ಅವ್ರ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದಾರೆ. ಹಾಗೆ ನಮ್ಮ ಎನ್ ಜಿ ಓ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಸೇಷನ್, ನಮ್ದು ಒಂದು ಟೀಮ್ ಮೆಂಬರ್ಸ್, ನಮ್ಮದೇ ಆದ ಒಂದು ಹಣನ ನಾವು ತೊಡಕಿ ಅಂದ್ರೆ ಒಂದು ಸಮಾಜ ಸೇವೆ ಅಂತ ನಾವು ಒಂದು 18% ಇದು ಮಾಡ್ಕೊಂಡ್ ಬರ್ತಾ ಇದ್ವಿ. ಇಲ್ಲಿ ಫೀಸ್ ಅಂತ ಏನಿಲ್ಲ, ಬಟ್ ಆದ್ರೆ ಉಚಿತ ಅನ್ಕೊಂಡು ಸಿಕ್ ಸಿಕ್ತವ್ರನ್ನೆಲ್ಲ ನಾವು ಇದ್ ಮಾಡಕ್ಕಲ್ಲ, ಅವ್ರದ್ದು ಆಸಕ್ತಿ ಏನು ಅದೆಲ್ಲ ಎನ್ಕ್ವೈರಿ ಮಾಡಿ ಫಿಲ್ಮ್ ಮಾಡಿ ಮಾತ್ರ ಆಯ್ಕೆ ಮಾಡ್ಕೊಳ್ತೀವಿ. ಯಾಕಂದ್ರೆ ನಮ್ಗೆ ಇಲ್ಲಿ ಒಬ್ರಿಗೆ ತರಬೇತಿ ಕೊಡ್ಬೇಕಂದ್ರೆ ಒಂದ್ 15,000 ಖರ್ಚಾಗ್ತಾ ಇದೆ, 3 ದಿವಸ ರೆಸಿಡೆನ್ಸಿಯಲ್ಲು ಪ್ಲಸ್ ಅವ್ರಿಗೆ ಊಟದ ಪ್ರವಾಸಕ್ಕೆ ಬೈಕಲ್ಲು. ಅದರಿಂದ ಸುಮ್ನೆ ಮೂರು ಮತ್ತೊಂದೊಂದು ಪ್ರೋಗ್ರಾಮ್ ಮಾಡ್ತಾ ಇರ್ತಲ್ಲ, ಯಾರು ಆಸಕ್ತಿ ಆಡ್ತೀನಿ ನಮ್ಮ ಜಮೀನಲ್ಲಿ ಬರ ಇದಕ್ಕೆ ಅವ್ರದ್ದು ಒಂದು ಉದ್ಯಮವಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಅಂತವ್ರಿಗೆ ಮಾತ್ರ ನಾವು ಭಾಗವಹಿಸಕ್ಕೆ ನಾವು ಅವಕಾಶ
0: ಕೃಷಿ ಭೂಮಿ ಇದ್ದು ನಿಜವಾಗ್ಲೂ ಆಸಕ್ತಿಯನ್ನು ಹೊಂದಿರುವಂತ ಅರ್ಹ ಅಭ್ಯರ್ಥಿಗಳನ್ನ ನೀವು ಆಯ್ಕೆ ಮಾಡಿ ತಗೊಳ್ತೀರಾ, ನಂತರ ಈ ಕಾರ್ಯಕ್ರಮ ನಡೆಸ್ತೀರಾ ಅಂತ ಆಯ್ತು ಸರ್. ಸರ್, ಇದು ಒಂದು ರೀತಿ ವಿಶಿಷ್ಟವಾಗಿದೆ, ಉಪಯೋಗ ಆಗತ್ತೆ. ಯಾಕಂದ್ರೆ ಕೃಷಿ ಭೂಮಿಯನ್ನ ಹೊಂದಿ ಅದರಲ್ಲಿ ಕೃಷಿ ಒಂದೇ ಅಲ್ಲ, ಕೃಷಿಯೇತರ ಚಟುವಟಿಕೆ ಈ ತರ ಪ್ರವಾಸೋದ್ಯಮವನ್ನ ಉತ್ತೇಜನ ನೀಡಲಿಕ್ಕೆ.
1: ಒಂದು ಕೇಸ್ ಸ್ಟಡೀಸ್ ಹೇಳ್ತೀನಿ. ಈಗ ನಾವು 2024 and 2025 ಅಲ್ಲಿ ಒಂದು 2 ಸತಿ 2 ಬ್ಯಾಚ್ ತರಬೇತಿ ಕೊಟ್ಟ, ಅಲ್ಲಿ ಒಂದು 50 ಜನ ತರಬೇತಿ ಮಾಡಿ ಆಲ್ರೆಡಿ ಒಂದು 20-25 ಜನ ರೈತರು ಆಲ್ರೆಡಿ ಅಗ್ರೋ ಟೂರಿಸಂ ಸೆಂಟರ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಸಂತೋಷದ ವಿಷಯ ಅಂದ್ರೆ ಅಗ್ರಿಯಾನ ಟೂರಿಸಂ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಂತ ಏನ್ ಆ ರೈತರುಗಳೆಲ್ಲ ಸೇರಿ ಒಂದು ಕಂಪ್ನಿನ ಕೂಡ ಫಾರ್ಮೇಟ್ ಆಗಿ ಇವತ್ತು ವರ್ಕ್ ಮಾಡ್ತಾ ಇದೆ. ಅಂದ್ರೆ ನಾವು ಪ್ರಾಕ್ಟಿಕಲ್ ಓರಿಯಂಟೆಡ್ ಆಗಿರೋದಕ್ಕೆ ಏನ ತರಬೇತಿ ತಗೊಂಡಿದ್ರೆ ಒಂದ್ 20 ಜನ ಆಲ್ರೆಡಿ ಸೆಂಟರ್ ಸ್ಟಾರ್ಟ್ ಮಾಡಿ ವಿಸಿಟರ್ ಬರ್ತಾ ಇದಾರೆ. ಮತ್ತೆ ಈ ಸಲುವಾಗಿ ಒಂದು ಕಂಪ್ನಿ ಕೂಡ ಫ್ಲೋಟ್ ಆಗಿದೆ, ಅದು ವರ್ಕಿಂಗ್ ಅಲ್ಲಿ ಇದೆ, ನಡೀತಾ ಇದೆ. ನಮ್ಮ
0: ಒಂದಷ್ಟು ಜನಗಳು ಸಮಾನ ಮನಸ್ಕರು ಸೇರಿ ಒಂದು ಕಂಪನಿಯನ್ನ ಹುಟ್ಟು ಹಾಕಿದ್ದಾರೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಪಡ್ಕೊಂಡ ನಂತರ, ಮಾರ್ಗದರ್ಶನ ಪಡ್ಕೊಂಡ ನಂತರ. ಅದು ಕೂಡ ಒಂದು ಬಹಳಷ್ಟು ಒಳ್ಳೆಯ ವಿಚಾರನೇ. ಹೀಗೆ ಮತ್ತಷ್ಟು ರೈತರು ಸಂಬಂಧಪಟ್ಟ ಆಸಕ್ತರು ಭಾಗವಹಿಸಲಿ ಕಾರ್ಯಕ್ರಮದಲ್ಲಿ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ, ಮಾರ್ಗದರ್ಶನವನ್ನು ನೀಡಿ ಒಂದು ರೈತರ ಬದುಕಿಗೆ ಮತ್ತಷ್ಟು ಚೈತನ್ಯವನ್ನು ತುಂಬಲಿ ಅನ್ನೋ ಆಶಯ ಕೂಡ ಮೈಸೂರು ಆಕಾಶವಾಣಿಯದ್ದು. ಸರ್, ಇದುವರೆಗೆ ನಮ್ಮ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ಓಮಲ್ಲಿಗೆ ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.

0: ಎಷ್ಟು ಚಂದದ ಹಾಡು, ಪ್ರಕೃತಿಯ ಜೊತೆಗೆ ಇರುವಂತಹ ಹಾಡನ್ನು ಕೇಳ್ತಾ ಇದ್ವಿ ಅಲ್ವಾ ಚಂದಲ? ನಿಜಕ್ಕೂ ಖುಷಿ ಅನ್ಸುತ್ತೆ ಈ ಥರ ಹಾಡನ್ನು ಕೇಳ್ತಾ ಇದ್ರೆ. ಈ ಹಾಡಿನ ಸಾಲುಗಳನ್ನು ನೆನಪು ಮಾಡಿಕೊಂಡಾಗ, ಅಂದರೆ ಕೇಳ್ತಾ ಇರಬೇಕಾದ್ರೆ, ಅರೆ ನಾವು ಈ ಥರದ ಹಾಡು ಕೇಳಿದಾಗ ಒಂದು ನಾಲ್ಕು ಸಾಲು ಬರೆದ್ಬಿಟ್ಟು ನಾವೇ ಒಂದು ಕವನ ಸಂಕಲನವನ್ನು ಹೊರತರ್ಬೋದಲ್ವಾ ಅಂತ ಅನ್ಸುತ್ತಾ ಅನ್ಸಲ್ವಾ ನಿಮಗೆ?
1: ಅನಿಸುತ್ತೆ. ಆದರೆ ಈಗ ಅಂಥದ್ದೇ ಒಂದು ಕವನ ಸಂಕಲನವನ್ನು ಹೊರತಂದಿದ್ದಾರಲ್ಲ, ಅವರನ್ನು ಮಾತನಾಡಿಸೋಣ ಅರ್ಚನಾ.
0: ಖಂಡಿತ, ಹೌದು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿ ಅವರ ವತಿಯಿಂದ ಶ್ರೀಮತಿ ಪುಷ್ಪಲತಾ ಫಣಿರಾಜ್ ವಿರಚಿತ ಕವನ ಸಂಕಲನ ಒಂದು ಲೋಕಾರ್ಪಣೆ ಆಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಮೇಡಮ್, ಪುಷ್ಪಲತಾ ಮೇಡಮ್ ಅವರೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
2: ನಮಸ್ತೆ ಮೇಡಮ್. ನಮಸ್ತೆ, ಥ್ಯಾಂಕ್ ಯು, ಧನ್ಯವಾದಗಳು.
0: ಅದೇ ಲೋಕಾರ್ಪಣೆ ಆಗ್ತಾ ಇದೆ ಅಲ್ಲ ನಿಮ್ಮ ಕವನ ಸಂಕಲನ, ಎಲ್ಲಿ ನಡೀತಾ ಇದೆ, ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ಅಧ್ಯಕ್ಷತೆ ಯಾರು ವಹಿಸಿದ್ದಾರೆ, ಮುಖ್ಯ ಅತಿಥಿಗಳ ಬಗ್ಗೆ, ಸಮಯ ಎಷ್ಟೊತ್ತು, ಮತ್ತೆ ಕವನ ಸಂಕಲನದ ಹೆಸರು, ಇದೆಲ್ಲ ವಿವರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಮೇಡಮ್.
2: ಖಂಡಿತ ಮೇಡಮ್, ಖಂಡಿತ. ಇದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ನಡೀತಾ ಇದೆ ಮೇಡಮ್. ಸ್ನೇಹ ಬಳಗ ಮತ್ತು ಪ್ರಗತಿ ಮಹಿಳಾ ಸಮಾಜದ ಸಹಕಾರದೊಂದಿಗೆ ನಡೀತಾ ಇದೆ. ಕವನ ಸಂಕಲನ ನಾನೇ ರಚನೆ ಮಾಡಿರೋದು. ಕವನ ಸಂಕಲನದ ಹೆಸರು ಹೂವಿನ ಬುಟ್ಟಿ ಅಂತ ಇಟ್ಟಿದ್ದೀನಿ. ಇದನ್ನ ಉದ್ಘಾಟನೆ ಮಾಡಿ ಕೃತಿನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಡಾಕ್ಟರ್ ವಿ ರಂಗನಾಥ್ ಸರ್ ಅವರು. ಅವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕದ ಸಂಪರ್ಕ ಪ್ರಮುಖರು ಮತ್ತು ಶ್ರೀಗಂಧ ವಲಯದ ವಲಯ ಪ್ರಮುಖರು. ಅಷ್ಟೇ ಅಲ್ಲ, ಅವರು ನಿವೃತ್ತ ತಹಸೀಲ್ದಾರ್ ಮತ್ತು ಮೈಸೂರು ಮಿತ್ರ ಅಂಕಣಕಾರರ ಕೆಲಸ ಮಾಡ್ತಿದ್ದಾರೆ. ಇವರು ನನ್ನ ಕವನ ಸಂಕಲನಕ್ಕೆ ಮುನ್ನುಡಿ ಬರೆದು ಇವರೇ ಲೋಕಾರ್ಪಣೆ ಮಾಡ್ತಾ ಇರೋದು ನಿಜಕ್ಕೂ ನಂಗೆ ತುಂಬಾ ಧನ್ಯತಾ ಭಾವ ಮೂಡ್ತಾ ಇದೆ. ಇನ್ನು ನನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಎಸ್ ಸುಬ್ರಹ್ಮಣ್ಯ ಸರ್ ಅವರು ವಹಿಸ್ಕೊಂಡಿದ್ದಾರೆ. ಸುಬ್ರಹ್ಮಣ್ಯ ಸರ್ ಅವರು ಮೈಸೂರು ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರು ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಮತ್ತು ಕೃತಿ ಬಗ್ಗೆ ಪರಿಚಯ ಮಾಡಿ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜಮುನಾರಾಣಿ ವಿ ಮಿರ್ಲೆ ಅಂತ ಹೇಳಿ. ಅವರು ಭರತನಾಟ್ಯ ಕಲಾವಿದೆ, ಚಿತ್ರಕಲಾವಿದೆ, ನಿರೂಪಕಿ, ಮೈಸೂರು ಆರ್ಟ್ ಗ್ಯಾಲರಿಯ ಕಾರ್ಯದರ್ಶಿಯ ಕೆಲಸ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕವನ ಸಂಕಲನದ ಲೋಕಾರ್ಪಣೆ ವಿಜಯ ವಿಠಲ ಪದವಿ ಪೂರ್ವ ಕಾಲೇಜು ಕಾಮಾಕ್ಷಿ ಆಸ್ಪತ್ರೆ ಎದುರುಗಡೆ ಇದೆ, ಆ ಸಭಾಂಗಣದಲ್ಲಿ ನಡೀತಾ ಇದೆ. ದಿನಾಂಕ 7
0: ಭಾನುವಾರ,
2: ಇದೇ ತಿಂಗಳು ಭಾನುವಾರ ನಡೀತಾ ಇದೆ. ಕವನ ಸಂಕಲನದ ಮುನ್ನುಡಿನ ರಂಗನಾಥ್ ಸರ್ ಬರೆದಿದ್ದಾರೆ, ಬೆನ್ನುಡಿನ ನಮ್ಮ ಎಸ್ ಸುಬ್ರಹ್ಮಣ್ಯ ಸರ್ ಬರೆದಿದ್ದಾರೆ.
0: ಕವನ ಸಂಕಲನದಲ್ಲಿ ಕವನಗಳು ಏನಾದ್ರು ಥೀಮ್ ಇಟ್ಕೊಂಡು ಬರ್ದಿದ್ದೀರಾ ಮ್ಯಾಮ್?
2: ಇಲ್ಲ, ನಾನು 60 ಕವನಗಳು 25 ಚುಟುಕಗಳ ಸಂಗ್ರಹ ಇದೆ ಮೇಡಮ್. ಇದರಲ್ಲಿ ಥೀಮ್ ಅಂತ ಅಂದ್ರೆ ಇದರಲ್ಲಿ ನಾನು ಪ್ರಕೃತಿ ಬಗ್ಗೆ ಬರೆದಿದ್ದೀನಿ, ಹಬ್ಬಗಳ ಬಗ್ಗೆ ಬರೆದಿದ್ದೀನಿ, ಕೆಲವು ಸಂದರ್ಭಗಳ ಮನುಷ್ಯರುಗಳ ಒಂದು ಗುಣಾವಗಣಗಳ ಬಗ್ಗೆ ಬರೆದಿದ್ದೀನಿ. ಯೋಗ ನನಗೆ ನನ್ನ ಆಸಕ್ತಿ ಕ್ಷೇತ್ರದಲ್ಲಿ ಅಂದ್ರೆ ನನಗೆ ಯೋಗ ಆಸಕ್ತಿ ಇದೆ.

0: ಅದ್ರ ಬಗ್ಗೆ ಬರೆದಿದ್ದೀನಿ, ಸಂಗೀತ ಆಸಕ್ತಿ ಅದ್ರ ಬಗ್ಗೆ ಬರೆದಿದ್ದೀನಿ. ಇದೆಲ್ಲವನ್ನೂ ಮೀರಿ ನಮ್ಮ ಮೈಸೂರು ಬಾನುಲಿ ಬಗ್ಗೆನೂ ಸಹ ಒಂದು ಕವನ ಬರೆದಿದ್ದೀನಿ. ಯಾಕೆಂದ್ರೆ ಇಷ್ಟೆಲ್ಲ ಮಾಡೋದಕ್ಕೆ ನಮಗ್ ಅಡಿಪಾಯ ತಳಪಾಯ ಹಾಕೊಟ್ಟಿದ್ದೆ ಮೈಸೂರು ಆಕಾಶವಾಣಿ. ಸುಸ್ಪಷ್ಟ ಕನ್ನಡ ಆಗ್ಲಿ, ಪ್ರತಿಯೊಂದನ್ನು ನಾವು ಆಕಾಶವಾಣಿಯಿಂದ ಅನೇಕ ವರ್ಷಗಳಿಂದ ಕಲಿತಾ ಬಂದಿದ್ದೀನಿ. ಹಾಗಾಗಿ ಮೈಸೂರು ಬಾನುಲಿ ಅಂತಲೂ ಒಂದು ಕವನ ಬರೆದಿದ್ದೀನಿ ಮೇಡಮ್. ಅದು ಆಕಾಶವಾಣಿಲೂ ಕವನ ವಾಚನ ಮಾಡಿದ್ದೀನಿ. ಇದು ಮೈಸೂರು ಬಾನುಲಿ ಅನ್ನೋ ಕವನವನ್ನು ನಮ್ಗೆ ಬಹಳ ಇಷ್ಟವಾಗಿರೋ ಕವನಗಳಲ್ಲೊಂದು.
1: ಅಂದ್ರೆ ನನಗೆ ಇವಾಗ ಕುತೂಹಲ ಮೂಡ್ತಾ ಇದೆ, ಎಷ್ಟು 60 ಕವನಗಳು ಏನಿರ್ಬಹುದು, ಚುಟುಕುಗಳು ಏನಿರ್ಬಹುದು ಅಂತ. ಇದೇ ತರದ ಕುತೂಹಲ ನಮ್ಮೆಲ್ಲ ಕೇಳುಗರಲ್ಲೂ ಖಂಡಿತ ಇದೆ. ಆ ಕುತೂಹಲವನ್ನ ನೀಗಿಸ್ಕೊಳ್ಳೋದಕ್ಕೆ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಭಾಗವಹಿಸ್ತಾರೆ. ತುಂಬಿದ ಸಭಾಂಗಣ ಇರಲಿದೆ ಮ್ಯಾಮ್ ನಿಮ್ಮ ಲೋಕಾರ್ಪಣೆ ಸಮಾರಂಭ. ಯಶಸ್ವಿ ಆಗ್ಲಿ, ಹೂವಿನ ಬುಟ್ಟಿ ಎಲ್ಲರಿಗ ಮನೆಗಳಲ್ಲೂ ತಲುಪಿ ಅಲ್ಲೂ ಕೂಡ ಹೂವನ್ನ ಅರಳಿಸ್ಲಿ ಅನ್ನೋಂಥದ್ದು ನಮ್ಮ ಆಶಯ. ಮೈಸೂರು ಆಕಾಶವಾಣಿ ಜೊತೆಗೆ ಇದುವರೆಗೆ ಸಂಪರ್ಕದಲ್ಲಿದ್ರಿ, ವಿವರಗಳನ್ನ ಹಂಚ್ಕೊಂಡ್ರಿ, ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಮಸ್ತೆ, ಶುಭ ದಿನ.
0: ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್.

0: ಕೆಳಗರೆ ನೀವು ಆಲಿಸ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮವನ್ನು. ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಡಾಕ್ಟರ್ ಮಂಜುನಾಥ್ ಜಿ, ಸಹ ಪ್ರಾಧ್ಯಾಪಕರು, ತೋಟಗಾರಿಕಾ ಮಹಾವಿದ್ಯಾಲಯ ಯಲಚನಹಳ್ಳಿ ಮೈಸೂರು ತಾಲೂಕು ಇದ್ದಾರೆ. ಇವರು ಯಾವ ವಿಷಯದ ಬಗ್ಗೆ ನಮ್ಮೊಂದಿಗೆ ಮಾಹಿತಿನ ಹಂಚಿಕೊಳ್ತಾರೆ ಅಂತ ಅವರನ್ನೇ ಮಾತನಾಡಿಸಿ ಕೇಳೋಣ. ಸರ್, ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸರ್ ಹೇಳಿ ಸರ್. ವಿಶ್ವ ಪರಿಸರ ದಿನಾಚರಣೆ 2026, ಇದರ ಕುರಿತಾಗಿ ಮಾತುಕತೆಯನ್ನು ಆಡ್ತಾ ಇದ್ದೇವೆ ಅಂತ ಭಾವಿಸ್ತೀನಿ. ಇದರ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡಿ ಸರ್.
1: ಮೇಡಮ್, ನಾವು ಈ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ವಿಶ್ವ ಪರಿಸರ ದಿನಾಚರಣೆಗೆ ಒಂದು ವಿನೂತನವಾದ ಹೆಸರನ್ನು ಕೂಡ ಕೊಟ್ಟಿದ್ವಿ, ಸಸ್ಯಾಗ್ರಹ ಹಸಿರು ಹರಿವು. ಸಸ್ಯಾಗ್ರಹ ಅಂತ ಹೇಳಿದ್ರೆ ಸತ್ಯಾಗ್ರಹದಿಂದ ಪ್ರೇರಿತವಾದ ಸಸ್ಯಗಳ ಮೇಲಿನ ಅತಿಯಾದ ಪ್ರೀತಿ ಮತ್ತು ಆ ಗಿಡಗಳನ್ನ ನಮ್ಮ ಕ್ಯಾಂಪಸ್ನಲ್ಲಿ ನಾಟಿ ಮಾಡೋದು, ಅದನ್ನ ಬೆಳೆಸೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಕ್ಕೆ ಸಸ್ಯಾಗ್ರಹ ಹಸಿರು ಅರಿವಿನ ಕಾರ್ಯಕ್ರಮ ಎನ್ನುವ ಒಂದು ಟೈಟಲ್ ಅನ್ನು ಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು 2000 ಗಿಡಗಳನ್ನ ನಾವು ನಾಟಿ ಮಾಡ್ತಾ ಇದ್ವಿ. ಆ ನಾಟಿ ಮಾಡುವ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ನಮ್ಮ ಕ್ಯಾಂಪಸ್ನಲ್ಲಿ ಒಂದು ಸಸ್ಯ ವೈವಿಧ್ಯತೆಯನ್ನು ಹೆಚ್ಚಿಸುವ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ. ಅದರ ಜೊತೆಗೆ ವೈವಿಧ್ಯತೆಯ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಿದ್ರೆ ಫೀಲ್ಡ್ ಅಲ್ಲೇ ನಾವು ಒಬ್ಬ ವಿದ್ಯಾರ್ಥಿ ಹೋಗಿ ಕಲಿಬೇಕು. ಮತ್ತೆ ನಮ್ಮ ಕಾಲೇಜಿಗೆ ಪ್ರತಿ ವರ್ಷಕ್ಕೆ ಒಂದು 25-30,000 ಜನ ರೈತರು ಬರೋ ಒಂದು ಸಾಧ್ಯತೆ ಇರೋದ್ರಿಂದ ಬರ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ಎಕ್ಸಾಟಿಕ್ ಅಂದ್ರೆ ಇಲ್ಲಿ ಬೆಳೆದೇ ಇರೋ ಅಂತ ಒಂದಷ್ಟು ಸಸ್ಯಗಳನ್ನ, ಒಂದು ಟ್ರೀ ಸ್ಪೀಶೀಸ್ಗಳನ್ನ ಅಥವಾ ಒಂದು ತೋಟಗಾರಿಕಾ ಒಂದು ಮರಗಳನ್ನ ನಾವು ಈ ಕಾರ್ಯಕ್ರಮದ ಮುಖಾಂತರ ನಾವು ನಾಟಿ ಮಾಡಿಸ್ತಾ ಇದೀವಿ. ಅಂದ್ರೆ ಅದನ್ನ ಗಿಡವನ್ನ ನೆಡುವ ಕಾರ್ಯಕ್ರಮ ಇರೋದ್ರಿಂದ, ಜೊತೆಗೆ ನಮ್ಮ ಇಲ್ಲಿನ ಏನು ನಮ್ಮ ಮಕ್ಕಳು ಏನು ಓದ್ತಿದ್ದಾರೆ, ಒಂದು ಬಿಎಸ್ಸಿ ಹಾನರ್ಸ್ ತೋಟಗಾರಿಕಾ ಒಂದು ಪದವಿ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮ ಇದೆ ಮೇಡಮ್, ಅಂದ್ರೆ ಗ್ರೀನ್ ಗ್ರಾಜುಯೇಷನ್, ಹಸಿರು ಪದವಿ ಧಾರಣೆ ಕಾರ್ಯಕ್ರಮ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಒಬ್ಬ ವಿದ್ಯಾರ್ಥಿ 15-20 ಗಿಡಗಳನ್ನ ನಾವು ಅವನಿಗೆ ಬೆಳೆಸಿ ಅವನ ಮೊದಲ ವರ್ಷಗಳಲ್ಲಿ ಅವನಿಗೆ ಕೊಟ್ಟಿರ್ತೀವಿ. ಮೊದಲ ಮತ್ತು 2 ಅವರಿಗೆ ಪದವಿ ಹಂತದಲ್ಲಿ ನಾವು ಕೊಡ್ತೀವಿ. ಅವನ ಪದವಿಯನ್ನು ಪಡಿಬೇಕಾದ್ರೆ 15-20 ಗಿಡಗಳನ್ನ, 15-20 ಗಿಡಗಳನ್ನ ಅವನು ಮತ್ತೆ ಈ ನಮ್ಮ ಕಾಲೇಜಿಗೆ ಅವನ ಬಳುವಳಿಯಾಗೆ ಕೊಡಬೇಕು, ಗಿಫ್ಟ್ ಆಗಿ ಕೊಟ್ಟು ಹೋಗ್ಬೇಕು. ಅಂದ್ರೆ ಅದು ಗ್ರೀನ್ ಗ್ರಾಜುಯೇಷನ್ ಪ್ರೋಗ್ರಾಮ್ ನಾವು ಒಂದು ವಿನೂತನ ಕಾರ್ಯಕ್ರಮಕ್ಕೂ ಮಾಡ್ತಾ ಇದೀವಿ. ನಾನು ಮೊದಲೇ ಹೇಳಿದ ಹಾಗೆ ಈ ಎಲ್ಲಾ ಮುಖ್ಯ ಉದ್ದೇಶಗಳ ಅಡಿಯಲ್ಲಿ ಒಂದ್ ನಮ್ಮ ಕಾರ್ಯಕ್ರಮದ ಪ್ರಮುಖ ಆಶಯ ಏನು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ, ಸಸ್ಯ ವೈವಿಧ್ಯತೆಯನ್ನ ಈ ಕ್ಯಾಂಪಸ್ನಲ್ಲಿ ಸೃಷ್ಟಿ ಮಾಡೋದು. ಶೈಕ್ಷಣಿಕ ಉದ್ದೇಶವೂ ಇದೆ ನಮ್ಮಲ್ಲಿ. ಯಾಕೆ ಶೈಕ್ಷಣಿಕ ಉದ್ದೇಶ ಅಂದ್ರೆ ನಾವು ವಿದ್ಯಾರ್ಥಿಗಳಿದ್ರೆ ಹಾಗಾಗಿ ಶೈಕ್ಷಣಿಕ ಉದ್ದೇಶ ಇದೆ. ಮತ್ತು ಪರಿಸರ ಜಾಗೃತಿ ಅಂದ್ರೆ ಸಾಮಾಜಿಕವಾಗಿ ನಾವು ಮಕ್ಕಳಲ್ಲಿ ಆ ಅರಿವನ್ನು ಮೂಡಿಸ್ಬೇಕು ಅನ್ನೋದು. ಮೊದಲನೇ ಸಸ್ಯ ವೈವಿಧ್ಯತೆಯನ್ನು ಸೃಷ್ಟಿಸೋದು ಶೈಕ್ಷಣಿಕ ಉದ್ದೇಶ ಇದೆ, ಪರಿಸರ ಜಾಗೃತಿಯನ್ನು ನಾವು ಇಲ್ಲಿ ಸೃಷ್ಟಿಸೋದು. ಈ ಕಾರ್ಯಕ್ರಮದ ಆಶಯದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸಸ್ಯ ವೈವಿಧ್ಯತೆಯನ್ನು ಸೃಷ್ಟಿ ತುಂಬಾ ಮುಖ್ಯವಾದದ್ದು, ಒಬ್ಬ ವಿಜ್ಞಾನಿಗೆ ಮತ್ತು ರೈತನಿಗೆ ತುಂಬಾ ಮುಖ್ಯವಾದದ್ದು. ಯಾಕೆ ಅಂದ್ರೆ ತುಂಬಾ ಸಸ್ಯಗಳನ್ನು ನಾವು ನಾಟಿ ಮಾಡ್ತಾ ಇರೋದು ಎಂತ ಅಂದ್ರೆ, ಒಂದು ಅಪರೂಪವಾದ ಸಸ್ಯಗಳನ್ನು ಕೂಡ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ಸಿಗದೇ ಇರೋಂಥದ್ದು, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಗಾರ್ಸಿನಿಯಾ ನಮಗೆ ಸಿಗ್ತಾ ಇಲ್ಲ, ಅಪ್ಪೆಮಿಡಿ ಯಾವುದೋ ಒಂದು ಉತ್ತರ ಕನ್ನಡ ಸಿಗ್ತಾ ಇದೆ, ಮತ್ತೆ ವಿಶೇಷವಾದ ಬೇವಿನ ತಳಿಗಳನ್ನ ನಾಟಿ ಮಾಡ್ತಾ ಇದೀವಿ. ಈ ತರದ ಅಪರೂಪದ ಒಂದು ಅಳಿವಿನ ಅಂಚಿನಲ್ಲಿರುವ ತೋಟಗಾರಿಕಾ ಗಿಡಗಳು ಮತ್ತು ಫಾರೆಸ್ಟ್ ಪ್ಲಾಂಟ್ಸ್ಗಳು, ಔಷಧೀಯ ಮತ್ತು ಅಲಂಕಾರಿಕ ಗಿಡಗಳನ್ನು ಕೂಡ ನಾಟಿ ಮಾಡ್ತಾ ಇದೀವಿ. ಹಾಗಾಗಿ ಈ ಎಲ್ಲ ತರಹದ ವೈವಿಧ್ಯಮಯ ಸಸ್ಯವರ್ಗವನ್ನ ಈ ಕಾಲೇಜಿಗೆ ಈ ಕಾರ್ಯಕ್ರಮದ ಮುಖಾಂತರ ನಾವು ಪರಿಚಯಿಸ್ತಾ ಇದ್ದೀವಿ. ಮತ್ತೆ ಈ ಜೀವ ವೈವಿಧ್ಯತೆಯನ್ನ ಸೃಷ್ಟಿ ಮಾಡೋದ್ರಿಂದ ಬೇರೆ ಪಕ್ಷಿಗಳಿರ್ಬೋದು, ಚಿಟ್ಟೆಗಳಿರ್ಬೋದು, ಮತ್ತೆ ಕೀಟಗಳು, ಉಪಕಾರಿ ಕೀಟಗಳು ಮುಖ್ಯವಾಗಿ, ಅವುಗಳನ್ನ ಬೆಂಬಲಿಸುವ ಒಂದು ಸಮೃದ್ಧ ಪರಿಸರವನ್ನ ಸೃಷ್ಟಿಸುವ ಕೆಲಸ ಈ ಕಾರ್ಯಕ್ರಮದ ಮುಖಾಂತರ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ತಪ್ಪಲ್ಲ ಮೇಡಮ್. ಅದಕ್ಕಿಂತಲೂ ಹೆಚ್ಚಾಗಿ ಒಂದು ಜೀನ್ ಬ್ಯಾಂಕ್ ಆಗಿ ಈ ಕ್ಯಾಂಪಸ್ ಅನ್ನ ನಾವು ಪರಿವರ್ತಿಸೋದು ಕೂಡ ಈ ಮುಖ್ಯ ಉದ್ದೇಶ. ನಾವು ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದೀವಿ, ಈ ಸಲ ಅದನ್ನ ಬೃಹತ್ತವಾಗಿ ನಾವು ಮಾಡ್ಬೇಕು ಅನ್ನೋ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ಇದು ವೈವಿಧ್ಯತೆಯ ಸೃಷ್ಟಿಗಾದ್ರೆ ಶೈಕ್ಷಣಿಕ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಆ ಗಿಡ ಹೆಂಗಿರುತ್ತೆ ಅಥವಾ ಇದು ಯಾವ ವರ್ಗಕ್ಕೆ ಸೇರುತ್ತೆ ಅದರ ವರ್ಗೀಕರಣವನ್ನ ನಾವು ಥಿಯರಾಟಿಕಲ್ ಆಗಿ ಹೇಳಿದ್ರ ಬದಲು ನಾವು ಅವುಗಳನ್ನ ಸಜೀವ ಪ್ರಯೋಗಾಲಯ, ಲಿವಿಂಗ್ ಲ್ಯಾಬೊರೇಟರಿ ಆಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸೃಷ್ಟಿಸ್ಬೇಕು ಅನ್ನೋದು ಕೂಡ, ರೂಪಿಸ್ಬೇಕು ಅನ್ನೋದು ಕೂಡ ಈ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ಒಂದು ಗಿಡ ಹೇಗೆ ಬೆಳೆಯುತ್ತೆ, ಅದು ಆ ಬೆಳವಣಿಗೆಯ ಮಾದರಿ ಮತ್ತು ಅದು ಹೇಗೆ ಪ್ರಸರಣ ಆಗುತ್ತೆ, ಆ ಪ್ರಸರಣ ತಂತ್ರಗಳೇನು ಅನ್ನೋದನ್ನ ಕೂಡ ನಾವು ಈ ಕಾರ್ಯಕ್ರಮದ ಮುಖಾಂತರ ಶುರು ಮಾಡಿ ಅದನ್ನ ಮುಂದಿನ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಪರಿಚಯ ಮಾಡ್ತೀವಿ. ಜೊತೆಗೆ ಒಂದು ಇತ್ತೀಚೆಗೆ ಅಂದ್ರೆ ಎಂಟರ್ಪ್ರಿನರ್ಶಿಪ್ ಕೂಡ ಪ್ರೋಗ್ರಾಮ್ ಅಂತ ನಾವು ಶುರು ಮಾಡಿದ್ವಿ, ಅಂದ್ರೆ ಹಾರ್ಟಿಕಲ್ಚರ್ ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ. ಆ ಪ್ರೋಗ್ರಾಮ್ನ ಕೆಳಗಡೆ ನಾವು ಒಂದಷ್ಟು ಔಷಧೀಯ ತೋಟಗಳಂದ್ರೆ ಒಂದು ಮಾಡೋದ್ರಿಂದ ಔಷಧೀಯ ತೋಟಗಳನ್ನ ಸಪರೇಟ್ ಆಗಿ ಮಾಡ್ತಾ ಇದ್ವಿ. ಅದರಿಂದ ಅವರು ಈ ಗಿಡಗಳನ್ನ ಅಭ್ಯಸಿಸಿ ಅವರು ಕೂಡ ಸ್ವಂತವಾಗಿ ಮಾಡಬಹುದಾದ ಅವಕಾಶಗಳನ್ನ ನಾವು ಸೃಷ್ಟಿ ಮಾಡ್ತಾ ಇದ್ವಿ. ಇದು ನಮ್ಮ ವಿದ್ಯಾರ್ಥಿಗಳ ದೃಷ್ಟಿಯಿಂದ. ಮತ್ತೆ ಒಂದು ನಮ್ಮ ಸಾಮಾಜಿಕವಾಗಿ ಏನು ಅಂತ ಹೇಳಿದ್ರೆ, ನಮ್ಗೆ ಎಷ್ಟು ಹಸಿರು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ನಮ್ಮ ವಿದ್ಯಾರ್ಥಿಗಳಿಂದ ನಮ್ಮಲ್ಲಿ ಬರೋ ರೈತರುಗಳಿಗೆ ಮತ್ತೆ ನಮ್ಮಲ್ಲಿ ಬರೋ ಸಾರ್ವಜನಿಕರು ಕೂಡ ತಿಳೋ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರ್ಯಕ್ರಮ ಕೂಡ ಈ ಇದರಿಂದ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹೇಳ್ತಾ ಇದ್ವಿ. ಮತ್ತೆ ಈ ಕಾರ್ಯಕ್ರಮದ ಮುಖಾಂತರನೇ ಹವಾಮಾನ ತುಂಬಾ ಬದಲಾಗ್ತಾ ಇದೆ, ಮತ್ತೆ ಅದೇ ಈ ಗಿಡಗಳ ನಾಟಿ ಮಾಡೋದ್ರಿಂದ ಮಣ್ಣಿನ ಸವೆತವನ್ನ ನಾವು ತಪ್ಪಿಸ್ಬಹುದು. ಯಾಕಂದ್ರೆ ನಮ್ಮ ಕಾಲೇಜ್ ಏನಾಗಿದೆ ಅಂತ ಹೇಳಿದ್ರೆ ಮರಳು ಮಿಶ್ರಿತ ಭೂಮಿ, ಆದ್ರಿಂದ ಹೆಚ್ಚಿಗೆ ಭೂಮಿ ಮಳೆ ಬಂದ್ರೆ ಅದು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಗಿಡವನ್ನು ನಾಟಿ ಮಾಡೋದ್ರಿಂದ ನಾವು ಈ ಮಣ್ಣಿನ ಸವಕಳಿ ಮಣ್ಣಿನ ಸವೆತವನ್ನ ನಾವು ಕಡಿಮೆ ಮಾಡಬಹುದು. ಹಾಗಾಗಿ ಈ ಎಲ್ಲಾ ಉದ್ದೇಶಗಳನ್ನ ಇಟ್ಕೊಂಡು ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ನಮ್ಮ ಈ ಸ್ಥಳೀಯವಾಗಿ ಬರೋ ರೈತರುಗಳಿಗೆ ಒಂದು ಜಾಗೃತಿ ಮೂಡಿಸುವ ಕೆಲಸವನ್ನ ಸತ್ಯಾಗ್ರಹ ಹಸಿರು ಅರಿವು ಎನ್ನುವ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳ್ತಾ ಇದ್ದೀನಿ ಮೇಡಮ್. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಿರೋ ಯಾರು ಅಂತ ಹೇಳಿದ್ರೆ ನಮ್ಮ ಮಾನ್ಯ ಕುಲಪತಿಗಳು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅದನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಮತ್ತು ಬೇರೆ ಬೇರೆ ಪರಿಸರದ ಮೇಲಿನ ಮಾತಾಡೋ ಒಂದಷ್ಟು ಅತಿಥಿಗಳನ್ನು ಕೂಡ ಇದಕ್ಕೆ ಬರ್ತಾ ಇದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಈ ಕಾರ್ಯಕ್ರಮವನ್ನ ಒಂದು CSR ಅಡಿಯಲ್ಲಿ ಮಾಡ್ತಾ ಇದ್ವಿ. ನಮ್ಮ ಜೊತೆಗೆ ಒಂದು ITC ಫುಡ್ಸ್ ಕೂಡ ಅವರು ಕೂಡ ನಮ್ಮಲ್ಲಿ ಬರ್ತಾ ಇದಾರೆ. ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಜೊತೆಗೆ. ಮತ್ತೆ ನಮ್ಮಲ್ಲೊಂದು IIT ಅಂತ ಕೃಷಿ ತಂತ್ರಜ್ಞರ ಸಂಸ್ಥೆ ಕೂಡ ಇದೆ. ಅಂದ್ರೆ ಅಲ್ಲಿ ತುಂಬಾ ಅನುಭವ ಇರುವ ಒಂದಷ್ಟು ವಿಜ್ಞಾನಿಗಳಿದ್ದಾರೆ, ಸಂಶೋಧಕರಿದ್ದಾರೆ, ರೈತರಿದ್ದಾರೆ, ಅವರು ಕೂಡ ಇಲ್ಲಿ ಭಾಗಿಯಾಗ್ತಾ ಇದಾರೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯ, ಮಹಾವಿದ್ಯಾಲಯ, ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು, ITC ಫುಡ್ಸ್ ಅವರು, ಮತ್ತೆ ನಮ್ಮ IIT ಕೃಷಿ ತಂತ್ರಜ್ಞರ ಸಂಸ್ಥೆ, ರೈತರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ರೂಪಿಸಿ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಮೇಡಮ್.
0: ಆಗ್ಲಿ ಸರ್, ಅಂದ್ರೆ ಕಾರ್ಯಕ್ರಮವನ್ನ ಬಹುಶಃ ನಾಳೆ ಉದ್ಘಾಟನೆ ಮಾಡ್ತಾ ಇದ್ದೀರಾ, ಯಾಕಂದ್ರೆ ವಿಶ್ವ ಪರಿಸರ ದಿನಾಚರಣೆ
1: ಇವತ್ತು ಅಂದ್ರೆ ಅದು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ನಮ್ಮ ಕ್ಯಾಂಪಸ್ ನಲ್ಲಿ ನಮ್ಮ ಕಾಲೇಜಿನಲ್ಲೇ ಒಂದು ಮೈಸೂರಿನಲ್ಲಿ ಒಂದು ಬೃಹತ್ ಜಾಥಾವನ್ನು ಕೂಡ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜೊತೆ ನಾವು ಮಾಡ್ತಾ ಇದೀವಿ ಮೈಸೂರಿನಲ್ಲಿ. ನಮ್ಮಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನ 9th ನಾವು ಮಂಗಳವಾರ ಮಾಡ್ತಾ ಇದೀವಿ ಮೇಡಮ್.
0: ಯಾಕಂದ್ರೆ ನಾಳೆ ವಿಶ್ವ ಪರಿಸರ ದಿನಾಚರಣೆ ಇರೋದ್ರ ಹಿನ್ನೆಲೆಯಲ್ಲಿ ನಿಮ್ಮನ್ನ ಈ ಪ್ರಶ್ನೆಯನ್ನ ಕೇಳಿದೆ ಅಷ್ಟೇ.
1: ಹೌದು ಹೌದು ಹೌದು ಮೇಡಮ್. ಆದ್ರೆ ನಾಳೆ ಕೂಡ ನಾವು ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆ ಮೈಸೂರಿನಲ್ಲಿ ಒಂದು ಬೃಹತ್ ಜಾಥಾವನ್ನು ಕೂಡ ಮಾಡ್ತಾ ಇದ್ವಿ. ಆದ್ರೆ ಸಸಿ ನೆಡುವ ಕಾರ್ಯಕ್ರಮ 9th ನಮ್ಮ ಕಾಲೇಜಿನ ಕ್ಯಾಂಪಸ್.
0: ಸರಿ ಸರ್, ಆಗ್ಲಿ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಪರಿಸರ ದಿನಾಚರಣೆ ಕುರಿತಾಗಿ ಪರಿಸರದ ಮೇಲೆ ಯಾವ ರೀತಿ ನೀವು ಸಂಸ್ಥೆ ಮುಖಾಂತರ ನೀವೆಲ್ಲರೂ ಕಾಳಜಿಯನ್ನ ತಗೊಳ್ತಾ ಇದ್ದೀರಾ, ಅದರಿಂದ ಯಾವ ರೀತಿ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಕೂಡ ಸ್ಫುಟವಾಗಿ ಹೇಳಿದ್ರಿ. ಹಾಗಾಗಿ ಬಹುಶಃ ನಾವೆಲ್ಲ ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಜೊತೆಗೆ ಮನೆಗೊಂದು ಮರ ಅನ್ನೋದನ್ನ ಪಾಲಿಸಿದ್ರೆ ಬಹಳಷ್ಟು ಹಸಿರು ಉಳಿಯುತ್ತೆ, ವಾತಾವರಣದಲ್ಲಿ ತಂಪು ಉಳಿಯುತ್ತೆ, ಮಣ್ಣು ಉಳಿಯುತ್ತೆ, ನಾವು ಉಳಿತೀವಿ ಅಂತ ಹೇಳೋಕೆ ಇಷ್ಟಪಡೋಣ. ಸರ್, ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
0: ನಮಸ್ತೆ.

0: ಕೇಳುಗರೆ, ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ದೀವಿ. ತಜ್ಞರ ಜೊತೆ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ನಿಜಕ್ಕೂ ಒಳ್ಳೊಳ್ಳೆಯ ಕಾರ್ಯಗಳು, ಕೆಲಸಗಳು ಮತ್ತು ಸಮಾರಂಭಗಳು ಎಲ್ಲ ಮೈಸೂರು ಸುತ್ತಮುತ್ತ ನಡೀತಾ ಇದೆ. ಈಗ ಅಂಥದ್ದೇ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಕರೆಯ ಸಂಪರ್ಕದಲ್ಲಿದ್ದಾರೆ ಶ್ರೀ ಯೋಗ ಪ್ರಕಾಶ್ ಅವರು, ಸಂಸ್ಥಾಪಕರು ಮೈಸೂರು ಯೋಗೀಸ್ ಟ್ರಸ್ಟ್. ಅವರನ್ನು ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ಹೃದಯಪೂರ್ವಕ ನಮಸ್ಕಾರಗಳು.
0: ಹಾ ಸರ್, ಮೈಸೂರು ಯೋಗೋತ್ಸವ 2026 ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಒಂದ್ 2 ನಿಮಿಷದಲ್ಲಿ ಹಂಚ್ಕೊಳ್ಬಹುದಾ?
1: ಖಂಡಿತವಾಗ್ಲೂ ಹಂಚ್ಕೊಳ್ಬಹುದು.
0: ಹಾ ಸರ್,
1: ಮೈಸೂರು ಯೋಗ ಮಹೋತ್ಸವ 2026 ಅಂತಕ್ಕಂಥದ್ದು ಸಂಸ್ಕೃತ ಪಾಠಶಾಲೆ ಸಯ್ಯಾಜಿಯವರ ರಸ್ತೆಯಲ್ಲಿ ಏರ್ಪಡಿಸಿದ್ದೀವಿ. ಸಂಸ್ಕೃತ ಪಾಠಶಾಲೆ, ಸರ್ಕಾರಿ ಸಂಸ್ಕೃತ ಪಾಠಶಾಲೆ ಮತ್ತು ಮೈಸೂರು ಯೋಗ ಟ್ರಸ್ಟ್ ಇಬ್ಬರು ಆಯೋಜಿಸಿರ್ತಕ್ಕಂಥ ಈ ಒಂದು ಮಹೋತ್ಸವದಲ್ಲಿ ರಾಜ್ಯ ಮಟ್ಟದ ಒಂದು ಮುಕ್ತ ಯೋಗಾಸನ ಸ್ಪರ್ಧೆನೂ ಸಹ ಇರುತ್ತೆ. ಇದಲ್ಲದೇ ಲಿಖಿತ ಯೋಗ ರಸಪ್ರಶ್ನೆ ಸ್ಪರ್ಧೆನೂ ಸಹ ಇರುತ್ತೆ. ಮೈಸೂರಿನ ಯೋಗ ಪರಂಪರೆ ಅಂದ್ರೆ ಮಹಾರಾಜರ ಕಾಲದಿಂದನೂ ಇವತ್ತಿನವರೆಗೂ ಯಾರು ಯೋಗವನ್ನ ಹೇಳ್ಕೊಟ್ಟು ಇಡೀ ಮೈಸೂರು ಅಭಿವೃದ್ಧಿ ಆಗಿದೆ ಅಂತ ಯೋಗದ ಗುರುಗಳ ಸಂಕ್ಷಿಪ್ತ ಪರಿಚಯ ಮತ್ತು ಛಾಯಾಚಿತ್ರ ಪ್ರದರ್ಶನವೂ ಸಹ ಇದರಲ್ಲಿರುತ್ತೆ. ನಮ್ಮ ಪೂರ್ವಿಕರು ಬಳಸ್ತಾ ಇದ್ರಲ್ಲ ಕಂಚು, ತಾಮ್ರ, ಹಿತ್ತಾಳೆ ಅಂತ ಅಮೂಲ್ಯ ಕಲಾಕೃತಿಗಳು ಸಹ ಇಲ್ಲಿ ಕೆಲವೊಂದು ಪದಾರ್ಥಗಳನ್ನ ನಾವು ಇಟ್ಟಿರ್ತೀವಿ. ಇದಲ್ಲದೇನೆ ಬ್ರಿಟಿಷ್ ಕಾಲದ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿರ್ತಕ್ಕಂಥ ಭಾರತೀಯ ನಾಣ್ಯಗಳ ಪ್ರದರ್ಶನ ಸಹ ಇಲ್ಲಿ ನಾವು ಮಹೋತ್ಸವದಲ್ಲಿ ಇಡ್ತಾ ಇದ್ದೀವಿ. ಈ ಒಂದು ಮಹೋತ್ಸವವನ್ನು ನಾವು ಏರ್ಪಡಿಸಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ನಮ್ಮ ಒಂದು ಸಂಸ್ಕೃತಿ ಏನಿದೆ, ಯೋಗದ ಸಂಸ್ಕೃತಿ ಏನಿದೆ, ಮೈಸೂರು ನಗರ ಪ್ರವಾಸೋದ್ಯಮದ ಮೂಲಕ ಹೇಗಿದೆ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಸಾರ್ವಜನಿಕರ ವೀಕ್ಷಣೆಗೋಸ್ಕರ ನಾವು ಇದನ್ನ ಮಾಡ್ತಾ ಇದೀವಿ. ಯೋಗದ ಅಭಿವೃದ್ಧಿ ಆಗ್ಬೇಕು, ಪ್ರವಾಸೋದ್ಯಮನು ಸಹ ಅಭಿವೃದ್ಧಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಇಟ್ಟಿದ್ದೀವಿ. 108 ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಧ್ಯಾನದ ಶಿಬಿರಗಳನ್ನು ಅವತ್ತಿನ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 10:30 3 ಗಂಟೆವರೆಗೂ ಈ ಎಲ್ಲಾ ಕಾರ್ಯಕ್ರಮಗಳು ಸಹ ಇರುತ್ತೆ. ಇದರ ಉದ್ಘಾಟನೆಗಾಗಿ ವಂಶಿ ಪ್ರಸನ್ನ ಕುಮಾರ್, ಕನ್ನಡ ಪ್ರಭಾ ಹಿರಿಯ ಪತ್ರಕರ್ತರು ಸಹ ಬರ್ತಾ ಇದ್ದಾರೆ. ಇಳಿಯಾಳವಾರ್ ಸ್ವಾಮೀಜಿ ಅವರು ಒಂದು ದಿವ್ಯ ಸಾನ್ನಿಧ್ಯವನ್ನ ಇದರಲ್ಲಿ ವಹಿಸ್ತಾ ಇದ್ದಾರೆ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂತಹ ಮೈಸೂರು ಯೋಗ ಟ್ರಸ್ಟ್ ನ ಅಧ್ಯಕ್ಷ ಆಗಿರ್ತಕ್ಕಂತ ಶ್ರೀಯುತ ಬಿ ಮಂಜುನಾಥ್ ಅವರ ಒಂದು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ.

0: ಮಂಜುನಾಥ್ ಅವರು ಒಂದೆರಡು ನಿಮಿಷ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ.
1: ಹಾ ಸರ್,
2: ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
2: ಮೈಸೂರು ಯೋಗಕ್ಕೆ ಬಹಳ ಪ್ರಾಚೀನವಾದಂತಹ ಇತಿಹಾಸವನ್ನ ತಂದುಕೊಂಡದ್ದು. ಮೈಸೂರಿನಿಂದ ಪ್ರಾರಂಭ ಆಗಿ ಇವತ್ತು ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ತರುವಂತಹ ವಿಚಾರ.
1: ಹೌದು.
2: ಸೊ ಅದಕ್ಕೆ ಮೂಲ ಮೈಸೂರು. ಮೈಸೂರಿನಲ್ಲಿ ಈ ಯೋಗಕ್ಕೆ ಮೂಲ ಎಲ್ಲಪ್ಪ ಅಂತ ಹುಡ್ಕೊಂಡು ಬಂದಾಗ ಅಗ್ರಹಾರದ ಸಂಸ್ಕೃತ ಪಾಠಶಾಲೆ ಅಂತಕ್ಕಂಥದ್ದು ನಮ್ಗೆಲ್ಲರೂ ಅತ್ಯಂತ ಹೆಮ್ಮೆ ತರುವಂತಹ ವಿಚಾರ. ಜೂನ್ 4 ಇವತ್ತು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೀವಿ.
1: ಹೌದು.
2: ಈ ಸಂದರ್ಭದಲ್ಲಿ ಅವರನ್ನ ಸ್ಮರಿಸ್ಕೊತಾ ಇದ್ವಿ. ಅಂತಹ ಒಬ್ಬ ಮಹಾನ್ ವ್ಯಕ್ತಿ ನಮಗೆ ಸಂಸ್ಕೃತ ಪಾಠಶಾಲೆಯನ್ನ ಕಟ್ಟಿಸ್ಕೊಟ್ಟು ಯೋಗ ಮಾಡ್ಲಿಕ್ಕೆ ಅಂದ್ರೆ ಯೋಗವನ್ನ ಪ್ರತಿಯೊಬ್ರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ರು. ಅದೇ ಯೋಗವನ್ನ ಹೇಳಿಕೊಡುವಂತ ಒಂದು ಶಾಲೆ ಪ್ರಾರಂಭ ಆಗಿದ್ದು ಸಂಸ್ಕೃತ ಪಾಠಶಾಲೆಯಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಸಹಕಾರದಿಂದ. ಅಂತಹ ಸಂಸ್ಕೃತ ಪಾಠಶಾಲೆಯಲ್ಲಿ ಅದರ ಅಸ್ತಿತ್ವವನ್ನ ಉಳಿಸ್ಬೇಕು, ಯೋಗದ ಮೂಲವನ್ನ ಇಡೀ ವಿಶ್ವಕ್ಕೆ ಹೆಸರನ್ನ ಪ್ರಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ಅಂತಾರಾಷ್ಟ್ರೀಯ ಯೋಗಪಟು ಆದಂತಹ ಚಿನ್ನ ಪದಕ ವಿಜೇತ ಆದಂತಹ ಯೋಗ ಪ್ರಕಾಶ್ ಅವರು ಅವರ ಒಂದು ನೇತೃತ್ವದಲ್ಲಿ ಈ ನಾಳೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ. ಅದು ವಿಶ್ವ ಯೋಗ ದಿನಾಚರಣೆ ಒಂದು ದೊಡ್ಡ ಮೆರುಗು ಆಗುತ್ತೆ.
1: ಖಂಡಿತ ಸರ್, ತುಂಬಾ ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು, ಅದಲ್ಲದೆ ಮೈಸೂರಿಗೆ ಎಂಥದ್ದೊಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ, ಅದೆಲ್ಲದರ ರಾಯಭಾರಿಯಾಗಿ ಈಗ ಯೋಗ ಉತ್ಸವ ನಮ್ಮ ಎದುರುಗಡೆ ಬರಲಿದೆ. ಅದರಲ್ಲಿ ಎಲ್ಲರೂ ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ಈ ಯೋಗ ಅನ್ನೋಂಥದ್ದು ಬರೀ ದೈಹಿಕ ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿ ಬೇಕು ಅನ್ನೋ ಉದ್ದೇಶದಿಂದ ಈ ತರದೊಂದು ಯೋಗೋತ್ಸವವನ್ನ ನೀವು ಏರ್ಪಾಟ್ ಮಾಡ್ತಾ ಇದ್ದೀರಾ. ದಿವ್ಯ ಸಾನ್ನಿಧ್ಯದಲ್ಲಿ ಅದು ನಡೀತಾ ಇದೆ, ಹಾಗಾಗಿ ಒಳ್ಳೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ. ಮೈಸೂರಿನ ಜನತೆ ಇದರ ಸದುಪಯೋಗ ಪಡ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇದುವರೆಗೆ ಮಾತಾಡಿದಂತಹ ನಿಮಗೆ, ಹಾಗೆ ಇದುವರೆಗೆ ಮಾತಾಡಿದಂತಹ ಶ್ರೀ ಯೋಗ ಪ್ರಕಾಶ್ ಸರ್ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು.
2: ಧನ್ಯವಾದಗಳು.

0: ಕೆಳಗರೆ ಈಗ ನಮ್ಮೊಂದಿಗೆ ನಿತ್ಯಾನಂದ ವಿವೇಕ ಶಕ್ತಿ ಸಂಯೋಜಕ ಮೈಸೂರು ಇವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮೈಸೂರಿನದೇ ಆದ ರಾಮಕೃಷ್ಣ ಆಶ್ರಮ, ಅವರು ಏರ್ಪಾಡು ಮಾಡುತ್ತಿರುವಂತಹ ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ಒಂದು ಭಾಗವಾಗಿ ವಿವೇಕ ಶಕ್ತಿ ಅನ್ನುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಯಾವ ರೀತಿಯ ಕಾರ್ಯಕ್ರಮ ಅದು, ಯಾರೆಲ್ಲ ಭಾಗವಹಿಸ್ಬೋದು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರನ್ನ ಮಾತನಾಡಿಸಿ ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
1: ಮೇಡಮ್ ನಮಸ್ತೆ.
0: ಸರ್, ನಮ್ಮ ಆಕಾಶವಾಣಿ ಕೇಳುಗರಿಗಾಗಿ ವಿವೇಕ ಶಕ್ತಿ ಅನ್ನೋ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಸರ್. ಯಾವ ರೀತಿ ಕಾರ್ಯಕ್ರಮ ಇದು, ಯಾರೆಲ್ಲ ಭಾಗವಹಿಸ್ಬೋದು, ಏನೇನನ್ನ ಕಲಿಸ್ತೀರಾ, ಎಲ್ಲಿ ನಡೆಯುತ್ತೆ, ಇದಿಷ್ಟು ಮಾಹಿತಿಯನ್ನ ನಮಗಾಗಿ ಮಾಡಿಕೊಡಿ.
1: ಖಂಡಿತ ಮೇಡಮ್. ಮೇಡಮ್, ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ, ರಿಮ್ಸೆ ಅಂತ ಶಾಸನ ಕರೀತಾರೆ. ಇದು ರಾಮಕೃಷ್ಣ ಆಶ್ರಮದ ಒಂದು ಯೂನಿಟ್ ಆಗಿದೆ, ಒಂದು ಒಂದು ಭಾಗವಾಗಿದೆ. ಈ ಜಾಗದಲ್ಲಿ ಪ್ರತಿ ದಿನ ಆಲ್ಮೋಸ್ಟ್ ಆಲ್ ಎವ್ರಿ ಡೇ ಮೌಲ್ಯ ಶಿಕ್ಷಣದ ಕುರಿತಂತೆ ತರಬೇತಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅಲ್ಲಿ ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಶಿಕ್ಷಕರಿಗೆ, ಸಮಾಜದ ಬೇರೆ ಬೇರೆ ವರ್ಗದವರಿಗೆ ಕೆಲಸ ಮಾಡುವಂತವ್ರು ಎಲ್ರಿಗೂ ಅದು ವ್ಯಕ್ತಿತ್ವ ವಿಕಾಸ ಮತ್ತು ನೈತಿಕ ಮತ್ತು ಆಧ್ಯಾತ್ಮಿಕ ವಿಕಾಸಕ್ಕೋಸ್ಕರ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅಂತಹ ಕಾರ್ಯಕ್ರಮಗಳಲ್ಲಿ ಇದೊಂದು ಕಾರ್ಯಕ್ರಮ ವಿವೇಕ ಶಕ್ತಿ. ಇದು ಹೈಸ್ಕೂಲ್ ಮಕ್ಕಳಿಗೆ ನಡೀತಕ್ಕಂಥದ್ದು. 8, 9, 10 ತರಗತಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30 ಕಾರ್ಯಕ್ರಮ ನಡೆಯುತ್ತೆ. ಇದರಲ್ಲಿ 50 ಜನ ಗಂಡು ಮಕ್ಕಳು, 50 ಜನ ಹೆಣ್ಣು ಮಕ್ಕಳು ಭಾಗವಹಿಸ್ಬೋದು. ಅಡ್ಮಿಷನ್ಸ್ಗೆ ಈಗ ಓಪನ್ ಮಾಡಿದೆ, ಕಾಲ್ ಮಾಡಿದ್ದಾರೆ. ಈಗ ಅರ್ಜಿ ಕೊಟ್ಟು ಯಾರು ಮಕ್ಕಳು ಸೇರ್ಕೊಳ್ತಾರೋ ಅವರಿಗೆ ಅಲ್ಲಿ ಅವಕಾಶ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇರಲ್ಲ, ಮತ್ತು ಬೆಳಗ್ಗಿನ ತಿಂಡಿ ಉಪಹಾರನ್ನು ಕೂಡ ಆಶ್ರಮದಲ್ಲೇ ಕೊಡಲಾಗುತ್ತೆ. ಯಾಕಂದ್ರೆ ಬೆಳಗ್ಗೆ ಮಕ್ಕಳು ಬೇಗ ಎದ್ದು ರೆಡಿ ಆಗೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ತಿಂಡಿ ಮಾಡಿ ಪೇರೆಂಟ್ಸ್ ಎಲ್ಲ ಅವ್ರು ಕಳಿಸ್ಕೊಡೋದಕ್ಕೆ ಸಮಯ ಆಗ್ಬಿಡುತ್ತೆ. ಹೀಗಾಗಿ 8 ಗಂಟೆಗೆ ಅವರು ಅಲ್ಲಿ ಹಾಜರಾತಿ ಕನ್ಫರ್ಮ್ ಮಾಡ್ಕೊಳ್ಳೋ ಸಲುವಾಗಿ ಅವರಿಗೆ ಉಪಹಾರನ್ನು ಕೂಡ ಅಲ್ಲೇ ಕೊಡಲಾಗ್ತಾ ಇದೆ. ಮತ್ತೆ ಏನೇನು ನಡೆಯುತ್ತೆ ಅನ್ನೋ ವಿಷಯದ ಕುರಿತಂತೆ ಇಲ್ಲಿ ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನ ಹೇಗೆ ಕೊಡಬೇಕು ಅಂತ. ಈಗ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಅಂಕಗಳಿಕೆ ಶಿಕ್ಷಣ ನಡೀತಾ ಇದೆ, ಎಲ್ರಿಗೂ ಮಾರ್ಕ್ಸ್ ಓರಿಯೆಂಟೆಡ್ ಆಗಿದೆ, ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು. ಆದ್ರೆ ಮಕ್ಕಳ ಬೆಳವಣಿಗೆ ಇದಿಷ್ಟೇ ಕಾರಣ ಆಗಲ್ಲ, ಅವ್ರಿಗೆ ಎಲ್ಲ ರೀತಿಯ ಬೆಳವಣಿಗೆ, ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಾಗುತ್ತೆ. ವಿಶೇಷವಾಗಿ ಅವ್ರಿಗೆ ಇಂಟೆಲೆಕ್ಚುಯಲ್ ಕೋಷೆಂಟ್ ನ ನಾವು ಡೆವಲಪ್ ಮಾಡ್ತಾ ಇದೀವಿ, ಬಟ್ ಅವರಿಗೆ ಎಮೋಷನಲ್ ಕೋಷೆಂಟ್ ಅಷ್ಟೇ ಮುಖ್ಯ ಆಗಿರುತ್ತೆ, ಹಾಗೆ ಸ್ಪಿರಿಚುವಲ್ ಕೋಷೆಂಟ್ ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂತ ಒಂದು ಶಿಕ್ಷಣ ಬೇಕಾಗಿದೆ. ಹೀಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ವ್ಯಾಲ್ಯೂ ಎಜುಕೇಶನ್ ಕೊಡ್ತಾ ಇರೋದು. ಇಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 8:30 ಯೋಗ ಹೇಳ್ಕೊಡ್ಲಾಗುತ್ತೆ, ಯೋಗ ಮತ್ತು ವ್ಯಾಯಾಮ. 8:30 ಯಿಂದ 9 ಗಂಟೆವರೆಗೂ ಪ್ರಾರ್ಥನೆ ಹೇಳ್ಕೊಡ್ಲಾಗುತ್ತೆ. ಈ ಪ್ರಾರ್ಥನೆಯಲ್ಲಿ ಅವರಿಗೆ ಸಾಮೂಹಿಕವಾಗಿ ಕೂರಿಸಿ ಓಂಕಾರವನ್ನ ಪಠಣ ಮಾಡಿಸ್ಲಾಗುತ್ತೆ, ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ಲಾಗುತ್ತೆ, ಮೆಡಿಟೇಷನ್ ಮಾಡೋದನ್ನ ಹೇಳ್ಕೊಡ್ಲಾಗುತ್ತೆ. ತನ್ಮೂಲಕ ಅವರಿಗೆ ತಮ್ಮ ಮನಸ್ಸನ್ನ ತಾವು ಕಂಟ್ರೋಲ್ ಇಟ್ಕೊಳ್ತಕ್ಕಂತ ಅಥವಾ ಕಾಮ್ ಆಗ್ತಕ್ಕಂತ ಒಂದು ಅವಕಾಶ ಸಿಗುತ್ತೆ. ಇದಾದ್ಮೇಲೆ 9 ಗಂಟೆಯಿಂದ 9:30 ವರೆಗೂ ಉಪಹಾರ ಇರುತ್ತೆ. ಉಪಹಾರದ ನಂತರ 9:30 ಯಿಂದ 10:30 ವರೆಗೂ ಒಂದು ಉಪನ್ಯಾಸ, ಅವರ ವಿದ್ಯಾಭ್ಯಾಸದ ಕುರಿತಂತೆ ಆಗಿರ್ಬೋದು ಅಥವಾ ಅವರು ಹೇಗೆ ಸಮಾಜದಲ್ಲಿ ಬದುಕಬೇಕು, ಬೆಳಿಬೇಕು, ಬಾಳ್ಬೇಕು ಅನ್ನೋ ಕುರಿತಂತೆ ಆಗಿರ್ಬೋದು. ಈ ರೀತಿ ಅನೇಕ ಇಂಪಾರ್ಟೆಂಟ್ ವಿಷಯಗಳ ಕುರಿತಂತೆ, ಪರಿಸರದ ಕುರಿತಂತೆ ಅವರಿಗೆ ವಿವಿಧ ವಿಷಯಗಳ ಕುರಿತಂತೆ ಉಪನ್ಯಾಸ ಇರುತ್ತೆ. ಇದಾದ್ಮೇಲೆ 10:30 ಯಿಂದ 11, ಹಾ ಮೇಡಮ್,
0: ಒಂದು ಸಮಯದ ಅಭಾವ ಇರೋದ್ರಿಂದ ಚುಟುಕಾಗಿ ನೀವು ಕಲಿಸುವಂತ ವಿಷಯಗಳ ಹೆಸರುಗಳನ್ನ ಹೇಳಬಹುದಾ? ಸಮಯದ ಬದಲು
1: ಆಗ್ಬೋದು, ವಿಷ್ಣು ಸಹಸ್ರನಾಮ, ಯೋಗ, ಹಾಗೆ ಅವರಿಗೆ ಭಾಷಣ ಕಲೆ ಹಾಗೂ ಪಬ್ಲಿಕ್ ಸ್ಪೀಕಿಂಗ್ ನಂತಹ ಅನೇಕ ವಿಷಯಗಳನ್ನ ಅಲ್ಲಿ ಕಲ್ಸ್ಕೊಡ್ಲಾಗುತ್ತೆ. ಜನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ, ದೇಶಭಕ್ತಿ ಗೀತೆ, ಈ ಕಂಸಾಳೆ ನೃತ್ಯ ಹಾಗೂ ಭರತನಾಟ್ಯ, ಈ ರೀತಿ ಅನೇಕ ವಿಷಯಗಳನ್ನ ಅವ್ರ ಇಂಟ್ರೆಸ್ಟ್ ಯಾವ್ದಿರುತ್ತೋ ಅದನ್ನ ಅಲ್ಲಿ ಕಲ್ಸ್ಕೊಡ್ಲಾಗುತ್ತೆ. 10:30 ಯಿಂದ 11:30 ಇದು ನಾನು ಹೇಳಿದಂತ ಈ ವಿಷಯಗಳನ್ನ ಕಲ್ಸ್ಕೊಡೋದು. 11:30 ಯಿಂದ 12:30 ವರೆಗೂ ಅವ್ರಿಗೆ ಗೇಮ್ಸ್ ಆಡಿಸ್ಲಾಗುತ್ತೆ. ಸ್ವಲ್ಪ ಅವರಿಗೆ ಬರೀ ಓದೆ ಆಗ್ಬಾರ್ದು, ಬರೀ ಟ್ರೈನಿಂಗೇ ಆಗ್ಬಾರ್ದು ಅಂತ ಸ್ವಲ್ಪ ಅವರಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಸಲುವಾಗಿ ಕಡೆ 1 ಅವರ್ನ ಆಟ ಆಡಿಸ್ಲಾಗುತ್ತೆ. ಆಟ ಆಡಿಸಿ 12:00 ವರೆಗೆ ನಾವು ಮುಕ್ತಾಯ ಮಾಡಿಬಿಡ್ತೀವಿ. ಸೊ ಇದಿಷ್ಟು ಅಲ್ಲಿಯ ವೇಳಾಪಟ್ಟಿ. ಈ ನಡೀತಕ್ಕಂಥ ಜಾಗ ಒಂಟಿಕೊಪ್ಪಲ್ ದೇವಸ್ಥಾನ ಹತ್ತಿರ ಇರತಕ್ಕಂಥ ರಾಮಕೃಷ್ಣ ವಿದ್ಯಾಶಾಲಾ ಕ್ಯಾಂಪಸ್ ಅಲ್ಲಿ ರಿಮ್ಸೆ ಅಂತ ಕೇಳಬೇಕು, ಅಲ್ಲಿ ಬಂದು ಸೆಕ್ಯೂರಿಟಿ ರಿಮ್ಸೆ ಅಂತ ಕೇಳಿದ್ರೆ ಅವ್ರು ಕಳ್ಕೊಡ್ತಾರೆ.
0: ಸರ್, ಸಂಪರ್ಕಕ್ಕೆ ಸಂಖ್ಯೆಯನ್ನ ನೀಡ್ತೀರಾ?
1: ಖಂಡಿತ ಮೇಡಮ್,
0: ಹೇಳಿ.
1: 7259369893
0: ಮತ್ತೊಂದ್ಸಲ ಹೇಳಿ ಸರ್.
1: ಮತ್ತೊಂದ್ಸಲ ಹೇಳ್ತೀನಿ, 7259369893. ನಿತ್ಯಾನಂದ ಅಂತ ನನ್ನ ಹೆಸರು. ಈ ಯೋಜನೆಯ ಕೋಆರ್ಡಿನೇಟರ್ ಆಗಿದ್ದೀನಿ. ಅವ್ರು ಸಂಪರ್ಕ ಮಾಡಬಹುದು. ರಿಮ್ಸ್ಗೆ ಬಂದು ನಾವು ಅಡ್ಮಿಷನ್ ಅಲ್ಲೇ ಮಾಡ್ಕೊಳ್ತೀವಿ.
0: ಇದು ಒಳ್ಳೆ ಅವಕಾಶ, ನೇರವಾಗಿ ಬಂದು ಕೂಡ ಭೇಟಿ ಮಾಡಿ ಹೆಸರನ್ನ ನೋಂದಾಯಿಸ್ಕೋಬಹುದು ಅಥವಾ ತಮ್ಮ ಸಂಖ್ಯೆಯನ್ನ ಹೇಳಿದ್ರಿ ಅದಕ್ಕೆ ಕರೆ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಸರ್, ಎಷ್ಟು ಭಾನುವಾರಗಳು ನಡೆಯುವಂತ ಕಾರ್ಯಕ್ರಮ ಇದು?
1: ಪೂರ್ತಿ ವರ್ಷವಿಡೀ ನಡೆಯುತ್ತೆ, ಆದ್ರೆ ಪರೀಕ್ಷೆಯ ಸಮಯಗಳಲ್ಲಿ ಮಾತ್ರ ಅದು ಮಧ್ಯದಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಗಳು ನಡೆಯಬೇಕಾದ್ರೆ ಒಂದ್ ಎರಡು ವಾರ ಬ್ರೇಕ್ ಕೊಡಲಾಗುತ್ತೆ. ಅದಾದ್ಮೇಲೆ ಜನವರಿ 12 ವಿವೇಕಾನಂದ ಜಯಂತಿಯ ನಂತರ ಒಂದು ಕಾರ್ಯಕ್ರಮ ಮಾಡಿ ನಾವು ಮುಕ್ತಾಯ ಮಾಡಿಬಿಡ್ತೀವಿ. ಯಾಕಂದ್ರೆ ಅಲ್ಲಿಂದ ಅವ್ರ ಆನ್ಯುಯಲ್ ಎಕ್ಸಾಮ್ಗಳು ಶುರು ಆಗುತ್ತೆ. ಹೀಗಾಗಿ ಈ ಜೂನ್ ಇಂದ ಶುರುವಾದ್ರೆ ಜೂನ್ 14 ನಾವು ಜನವರಿ 12 ನಡೆಸ್ತೀವಿ.
0: ಮೊದಲು ಬಂದವರಿಗೆ ಆದ್ಯತೆ ಅನ್ನೋ ಮೇರೆಗೆ ನೀವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ತೆಗೆದುಕೊಳ್ತೀರಾ ಅಂತ ಕಾಣಿಸುತ್ತೆ.
1: ಹೌದು ಮೇಡಮ್, ಯಾವುದೇ ರೀತಿ ಎಕ್ಸಾಮ್ಸ್ ಗಳಿರಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಅಂತ ಯಾವುದೂ ಇರಲ್ಲ. ಮಕ್ಕಳು ಯಾರೇ 8, 9, 10 ಓದ್ತಿರ್ತಕ್ಕಂತ ಯಾವುದೇ ಆಸಕ್ತ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದಕ್ಕೆ ಭಾಗವಹಿಸಬಹುದು. 100 ಫಿಲ್ ಆದ್ಮೇಲೆ ನಾವು ಅಡ್ಮಿಷನ್ ಕ್ಲೋಸ್ ಮಾಡ್ತೀವಿ. ಇದು 3ನೇ ವರ್ಷ ನಡೀತಾ ಇದೆ, ಹಾಗಾಗಿ 100 ಫಿಲ್ ಆಗೋದಕ್ ಮುಂಚೆನೆ ಅಂದ್ರೆ ಜೂನ್ 14 ಬಂದ್ಬಿಟ್ರೆ ಏನ್ ತೊಂದರೆ ಇರಲ್ಲ. ಅದಾದ್ಮೇಲೆ ಬರ್ತಾ ಹೋದ್ರೆ 100 ನಾವು ಸ್ಟಾಪ್ ಮಾಡ್ತೀವಿ.
0: ಆಗ್ಲಿ ಸರ್, ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ರಿಮ್ಸೆ ಏನಿದೆ, ಒಂದು ಮಕ್ಕಳ EQ ಎಮೋಷನಲ್ ಕೋಷಂಟ್ ಅನ್ನ ಏನ ಹೇಳ್ತೀವಿ ಅದನ್ನ ಬೆಳೆಸಲಿಕ್ಕಾಗಿ ಇಂಥ 10 ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮ, ನಿಮ್ಮ ಈ ವರ್ಷದ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನೆರವೇರಲಿ ಅನ್ನೋ ಆಶಯ ಕೂಡ ಮೈಸೂರು ಆಕಾಶವಾಣಿಯದ್ದು. ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮನ್ನು ಸಂಪರ್ಕ ಮಾಡಲಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾತನಾಡಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ತೆ.
1: ಧನ್ಯವಾದಗಳು. ನಮಸ್ತೆ ಮೇಡಮ್. ನಮಸ್ತೆ. ಇದಕ್ಕೆಲ್ಲ ಕಾರಣ ಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜರು, ಪೂಜ್ಯ ಸ್ವಾಮಿ ಮಹಾಮಯಾನಂದಜಿ ಮಹಾರಾಜರು, ಹಾಗೆ ಪೂಜ್ಯ ಸ್ವಾಮಿ ಇಷ್ಟನಾಥಾನಂದಜಿ ಮಹಾರಾಜರು, ಇವರು ಈ ಕಾರ್ಯಕ್ರಮದ ಸೂತ್ರಧಾರಿಗಳಾಗಿದ್ದಾರೆ.
0: ಅವರಿಗೆ ಕೂಡ ಧನ್ಯವಾದಗಳನ್ನ ಹೇಳೋಣ. ನಮಸ್ತೆ ಸರ್.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

0: ಚಂದನ ಕಾರ್ಯಕ್ರಮದ ಕಡೆ ಹಂತಕ್ಕೇನೆ ಬಂದ್ಬಿಟ್ಟಿದೀವಿ. ಇವಾಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅಂತ ಹೇಳಿ ಡಿಸ್ಟ್ರಿಕ್ಟ್ ಆಫೀಸರ್ ಆದಂತಹ ಕೆ ಎಸ್ ರಾಘವೇಂದ್ರ ಅವರಿದ್ದಾರೆ, ಅವರ ಜೊತೆ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ನಮಸ್ತೆ. ನಮಸ್ತೆ.
0: ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ ರಾಷ್ಟ್ರ ಪ್ರಶಸ್ತಿ ನೀಡೋದಕ್ಕೆ ಅರ್ಜಿಗಳನ್ನ ಆಹ್ವಾನಿಸಿದ್ದೀರಾ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೆರಡು ನಿಮಿಷದಲ್ಲಿ ವಿವರವನ್ನ ಹಂಚಿಕೊಳ್ತೀರಾ ಸರ್?
1: ಖಂಡಿತ ಮೇಡಮ್.
0: ಹಾಂ ಸರ್.
1: ಎಲ್ರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ, ವಿಕಲಚೇತನರ ಸಬಲೀಕರಣ ಮಂತ್ರಾಲಯ, ದಿವ್ಯಾಂಗ ಇದರ ಇಲಾಖೆ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನದ ವಿವಿಧ ಕ್ಷೇತ್ರಗಳಲ್ಲಿ ಅಂದ್ರೆ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ, ಇತರೆ ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಿರುತ್ತೇವೆ. ಯಾವುದೇ ವ್ಯಕ್ತಿ ಆಗ್ಲಿ, ಯಾವುದೇ ಸಂಸ್ಥೆಗಳಾಗ್ಲಿ, ತಾವು ವಿಕಲಚೇತನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ, ಈ ಒಂದು ಈಗ ನಾನು ವಿವರಿಸಿದಂತ ಕ್ಷೇತ್ರಗಳಲ್ಲಿ ಅವರು ಅನುಭವ ಇದ್ರೆ, ಆ ಒಂದು ಪ್ರಸ್ತಾವನೆಗಳನ್ನ ನಮ್ಮ ಜಿಲ್ಲಾ ಕಚೇರಿಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ಕೇಂದ್ರ ಸರ್ಕಾರ ಇಲ್ಲಿ ಆನ್ಲೈನ್ ಪೋರ್ಟಲ್ ಓಪನ್ ಮಾಡಿದ್ರೆ, ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಅಂತ, ಅಲ್ಲಿ ಮೂರು ಕಾಪಿ ಅನೆಕ್ಸರಿ ಎ ಬಿ ಸಿ ಅಂತ ಅರ್ಜಿ ನಮೂನೆ ಬರುತ್ತೆ. ಅದಕ್ಕೆ ಭರ್ತಿ ಮಾಡಿದ ಅರ್ಜಿಗಳನ್ನ ನೀವು ಒಂದು ಪ್ರಿಂಟ್ ತಗೊಂಡು ನಮ್ಗೆ ಸಾಫ್ಟ್ ಕಾಪಿನ ಕೊಟ್ರೆ, ನಾವು ಇಲ್ಲಿಂದ ಟ್ರೂ ಕಾಪಿ ಮಾಡಿ ಕೇಂದ್ರ ಕಚೇರಿ ಕಳಿಸಿ ನಿಮ್ಮನ್ನ ರಾಷ್ಟ್ರ ಪ್ರಶಸ್ತಿಗೆ ಪರಿಗಣಿಸಕ್ಕೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಹೇಳ್ತೀನಿ.
0: ಸರ್, ಲಾಸ್ಟ್ ಡೇಟ್ ಯಾವತ್ತು?
1: 31/7/2026.
0: ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ ಏನಾದ್ರು ಹಂಚ್ಕೋಬಹುದಾ ಸರ್?
1: ಎಸ್ ಮೇಡಮ್, ನಮ್ಮ ಕಚೇರಿ ದೂರವಾಣಿ ಸಂಖ್ಯೆ 0821-2490-111.
0: +0 8 2 1 2 4 9 0 1 1 ಈ ಲ್ಯಾಂಡ್ ಲೈನ್ಗೆ ನಿಮಗೆ ಕಾಲ್ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನ ಅವರು ಪಡ್ಕೊಳ್ಬಹುದು ಅಂತ ಹೇಳ್ತಿದ್ದೀರಿ.
1: ಮತ್ತೆ ನಮ್ಮ ಕಚೇರಿ ವಿಳಾಸ, ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಬಿಹೈಂಡ್ ಸರ್ಕಾರಿ ಅಂಧ ಮಕ್ಕಳ ಪಾಠಶಾಲೆ ಹಿಂಭಾಗ.
0: ಸರಿ ಸರ್, ಸರಿ, ತುಂಬಾ ಒಳ್ಳೆಯ. ಹಾ ಸರ್, ತುಂಬಾ ಒಳ್ಳೆಯ ಮಾಹಿತಿ. ರಾಷ್ಟ್ರ ಪ್ರಶಸ್ತಿಗೆ ಅರ್ಜಿಗಳನ್ನ ಆಹ್ವಾನಿಸಿದ್ದೀರಾ, ಎಲ್ಲರೂ ಅರ್ಜಿಯನ್ನ ಸಲ್ಲಿಸಲಿ, ಅರ್ಹ ಸಂಸ್ಥೆಗೆ ನಿಮ್ಮ ಕಡೆಯಿಂದ ರಾಷ್ಟ್ರ ಪ್ರಶಸ್ತಿ ಸಿಗಲಿ ಅನ್ನೋಂಥದ್ದು ನಮ್ಮ ಹಾರೈಕೆ ಕೂಡ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್, ನಿಮ್ಮ ಆಕಾಶವಾಣಿ ಸಂಸ್ಥೆಗೂ ನಾನು ಧನ್ಯವಾದಗಳು.
0: ಧನ್ಯವಾದಗಳು ಸರ್. ನಾವು ಕೇಳುಗ್ರೆ ಸುತ್ತಮುತ್ತ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇದುವರೆಗೆ ನಿಮ್ಮೊಂದಿಗಿದ್ದವರು ನಾನು ಅರ್ಚನಾ ಮತ್ತು
2: ಚಂದನ. ಮತ್ತೆ ಮುಂದಿನ ಗುರುವಾರ ನಮ್ಮೆಲ್ಲ ಆತ್ಮೀಯ ಕೇಳುಗರನ್ನ ಮಾತನಾಡಿಸೋಣ. ಅರ್ಚನಾ, ಎಲ್ಲರಿಗೂ ನಮಸ್ಕಾರ.
0: ನಮಸ್ಕಾರ
2: ಕೆಳಗರೆ. ಇದು ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರ FM 100.6. ಸಮಯ 12:00 ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಿತ್ಯವೂ ಜಗತ್ತಿನಾದ್ಯಂತ ಮಕ್ಕಳು ನಾನಾ ರೀತಿಯ ದೌರ್ಜನ್ಯ ಹಿಂಸೆಗೆ ತುತ್ತಾಗುತ್ತಿದ್ದಾರೆ. ಮುಗ್ಧ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಳೆದ 2021 ಈಚೆಗೆ ಏರುಗತಿಯಲ್ಲಿವೆ. ಈ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 4 ಅಂತಾರಾಷ್ಟೀಯ ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನವೆಂದು ವಿಶ್ವಸಂಸ್ಥೆ ಘೋಷಿಸಿದೆ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಮಕ್ಕಳ ಉಚಿತ ಸಹಾಯವಾಣಿ 1098 ಸಂಪರ್ಕಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾರ್ವಜನಿಕರನ್ನು ಕೋರಿದೆ. ಮಹಾತ್ಮ ಗಾಂಧೀಜಿ ಅವರಿಂದ ರಾಜರ್ಷಿ ಎಂದು ಕರೆಯಲ್ಪಟ್ಟ ಮೈಸೂರು ಸಂಸ್ಥಾನದ 24ನೇ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವೆಂದು ಬಾಲಕಾರ್ಮಿಕ ಪದ್ಧತಿ ರದ್ದತಿ, ಮಕ್ಕಳಿಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಉಚಿತ ಶಿಕ್ಷಣ, ಭದ್ರಾವತಿ ಉಕ್ಕಿನ ಕೈಗಾರಿಕೆ, ಮೈಸೂರು ಸಾಬೂನು ಕಾರ್ಖಾನೆ, ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ದೃಷ್ಟಾರರು. ಪದ್ಮಭೂಷಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನವೆಂದು ತಮ್ಮ ಸುಮಧುರ ಕಂಠದ ಮೂಲಕ ಭಾರತೀಯರ ಮನೆ ಮನಗಳಲ್ಲಿ ಅಜರಾಮರರಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ್ 2026 ನಾಮನಿರ್ದೇಶನಗಳ ಸಲ್ಲಿಕೆ ಪ್ರಾರಂಭವಾಗಿದೆ. ತಮ್ಮ ಸಮರ್ಪಣಾ ಭಾವ, ಪರಿಶ್ರಮ ಮತ್ತು ಪ್ರಭಾವದ ಮೂಲಕ ಇಡೀ ದೇಶಕ್ಕೆ ಸ್ಫೂರ್ತಿಯಾಗುವ ಯುವ ಸಾಧಕರನ್ನು ಗೌರವಿಸಿ ಸಂಭ್ರಮಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 31. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಚೊಚ್ಚಲ ಸಂಪುಟ ಸಭೆ 6 ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದೆ. ಲೋಕಭವನದಲ್ಲಿ ಪದಗ್ರಹಣ ಸಮಾರಂಭದ ಬಳಿಕ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಯುವಜನರ ಶಿಕ್ಷಣ, ಉದ್ಯೋಗಕ್ಕೆ ಒತ್ತು ನೀಡುವ ಜೊತೆಗೆ ಸತ್ಪ್ರಜೆಗಳಾಗಿ ರೂಪಿಸುವ ಆಶಯ ಈ ಘೋಷಣೆಗಳಲ್ಲಿ ಅಡಕವಾಗಿದ್ದು, ಖಾಸಗಿ ಉದ್ಯಮ ವಲಯದಲ್ಲಿ ಕನ್ನಡಿಗರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ದೊರಕಿಸಿಕೊಡುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ದೊಡ್ಡ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ಇಲ್ಲಿ ರೈತರ ಸಮಸ್ಯೆಗೆ ನಮ್ಮ ಪ್ರಯಾರಿಟಿ ಇಟ್ಕೊಂಡಿದ್ದೇವೆ. ವಲಸೆ ಹೋಗೋದನ್ನ ತಪ್ಪಿಸಬೇಕು. ಸೊ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫ್ಲಾರಿಕಲ್ಚರ್, ಸಿರಿಕಲ್ಚರ್, ಸಿಲ್ಕು, ಮಿಲ್ಕು ಇವೆಲ್ಲ ಡಿಗ್ರೇಡ್ ಅನ್ನೋದು ಭಾವನೆ ನಮ್ ಯಾವ ರೈತರಿಗೂ ಬರಬಾರದು. ಅವನಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ವರೆಗೂ ಕೂಡ ಫ್ರೀಯಾಗಿ ಬಸ್ ಪಾಸ್ ಅನ್ನ ಕೊಡ್ತೇವೆ. ಉದ್ಯೋಗದ ಸಮಸ್ಯೆ, ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಇಷ್ಟು ಕ್ಯಾಬಿನೆಟ್ ಅಷ್ಟೊತ್ತಿಗೆ ನಿಮಗೆ ರಿಲೀಸ್ ಮಾಡ್ತೀನಿ. ಈ ರಾಜ್ಯ ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ.
0: ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರಿರುವ ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ, 2 ಬಾಕಿ ಗೃಹಲಕ್ಷ್ಮಿ ಕಂತನ್ನು ಆದಷ್ಟು ಶೀಘ್ರ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಇಂದು ಬೆಳಗ್ಗೆ ಉದ್ಘಾಟಿಸಿದರು. ಸದ್ಯದಲ್ಲೇ ಅವರು ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಅತಿಥಿ ಗೃಹದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳಾದ ರಾಯಚೂರು ಹಾಗೂ ಯಾದಗಿರಿಯ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ ಹೋಬಳಿಯಲ್ಲಿ ಭಾರತ್ ಶೇರ್ಡ್ ರೆಪಾಸಿಟರಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಭಾರತಶ್ರೀ ಯೋಜನೆ ಅಡಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಶಾಸನಗಳ ಡಿಜಿಟಲೀಕರಣ ಕಾರ್ಯ ಕೈಗೊಂಡಿದೆ. ನಿಟ್ಟೂರು ಗ್ರಾಮದಲ್ಲಿ ವಿಜಯನಗರ ಕಾಲದ ನಿಲುವುಗಲ್ಲು ಶಾಸನ ಪತ್ತೆಯಾಗಿದೆ ಎಂದು ಎಎಸ್ಐ ಸಹಾಯಕ ಅಧೀಕ್ಷಕ ಹಾಗೂ ಶಾಸನ ತಜ್ಞ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಪದೇರು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಶುದ್ಧ ಮತ್ತು ಪರಿಮಳಯುಕ್ತ ಕಾಫಿಯನ್ನು ಬೆಳೆಯಲು ನೈಸರ್ಗಿಕ ಕೃಷಿ ಪದ್ದತಿಯನ್ನು ಅನುಸರಿಸುತ್ತದೆ. ನೈಸರ್ಗಿಕ ಕೃಷಿಯ ಕಾಫಿಯೇ ಅತ್ಯುತ್ತಮ ಎಂದು ರೈತ ಉತ್ಪಾದಕರ ಕಂಪನಿ ತಿಳಿಸಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಇಂದಿನಿಂದ ಆರಂಭವಾಗಲಿರುವ ಮೊದಲ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 60 ಹೆಚ್ಚು ದೇಶಗಳಿಂದ 400 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಅನ್ನು ಕೇಂದ್ರ ಕ್ರೀಡಾ ಸಚಿವಾಲಯ, ಆಯುಷ್ ಸಚಿವಾಲಯ, ಭಾರತೀಯ ಕ್ರೀಡಾ ಪ್ರಾಧಿಕಾರ ಹಾಗೂ ಗುಜರಾತ್ ಯೋಗಾಸನ ಕ್ರೀಡಾ ಸಂಘ ಆಯೋಜಿಸಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಥಮ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ಗೆ ಎಕ್ಸ್ ಮಾಧ್ಯಮದಲ್ಲಿ ಶುಭ ಕೋರಿದ್ದಾರೆ. ದೇಶಾದ್ಯಂತ ಬ್ಯಾಡ್ಮಿಂಟನ್ ಸೇರಿದಂತೆ ಕ್ರೀಡೆ ಹಾಗೂ ಯುವ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಧ್ಯೇಯದೊಂದಿಗೆ ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಸ್ಕೂಲ್ ಆಫ್ ಬ್ಯಾಡ್ಮಿಂಟನ್ ಹಾಗೂ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ 8ನೇ ತಾರೀಖಿನಿಂದ ಅಲ್ಲಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅಂತ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರನ್ನ ಹುಡುಕಿಕೊಂಡು ಕೂಡ ಸಾಕಷ್ಟು ಪ್ರಶಸ್ತಿಗಳು ಬಂದವ. ಅವು ಯಾವ ಪ್ರಶಸ್ತಿಗಳು, ಏನು ಅಂತ, ಮತ್ತೆ ಇವರ ಸಾಧನೆ ಏನು ಅಂತ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣಂತೆ. ಡಾಕ್ಟರ್ ರಾಜೇಶ್ವರಿ ಶೀಲವಂತರೇ, ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕನ್ನಡ ಅತಿಥಿ ಉಪನ್ಯಾಸಕರು, ತಾವು ಕನ್ನಡ ಉಪನ್ಯಾಸಕರಾಗಿದ್ದು ಭಾಷೆಯಲ್ಲಿನ ಅಭಿಮಾನಕ್ಕೋ ಅಥವಾ ಸರಳ ಅನ್ನುವ ಕಾರಣಕ್ಕೋ?
2: ನಾ ಭಾಷೆಯ ಮೇಲೆ ಅಭಿಮಾನಕ್ಕಾಗಿ ಕನ್ನಡ ಉಪನ್ಯಾಸಕಿಯಾಗಿದ್ದು, ನನಗೆ ಉಪನ್ಯಾಸಕಿ ಆಗಬೇಕನ್ನುವಂತಹ ಇಚ್ಛೆಯೇನಿರಲಿಲ್ಲ. ನಾನು ಕನ್ನಡ ಅಭಿಮಾನಿಯಾಗಿ ಕನ್ನಡವನ್ನು ಮೊದಲಿಂದಲೂ ಆಸಕ್ತಿಯಿಂದ ಕಲಿತಿದ್ದೆ. ಆಸಕ್ತಿಯಿಂದ ಮೊದಲಿಂದ ನಾನು ಕತೆ ಕಾದಂಬರಿಗಳನ್ನು ಓದೋದು, ವಿಮರ್ಶೆಗಳನ್ನು ಓದೋದು ಮಾಡ್ಕೋತಾ ಬಂದೆ. ಜೊತೆಗೆ ನಮ್ಮದು ತಂದೆಯವರು ಪತ್ರಕರ್ತರಾಗಿದ್ದರಿಂದ ಅವರು ಬರೆದಂಥ ಲೇಖನಗಳನ್ನು ಓದ್ತಿದ್ದೆ. ಹಾಗಾಗಿ ಸಾಹಿತ್ಯ ನನ್ನನ್ನು ಸೆಳಿತಾ ಹೋಯಿತು. ಆ ಸಾಹಿತ್ಯ ಓದ್ತಾ ಓದ್ತಾ ನಾನು ಎಂ ಎ ಮಾಡಬೇಕನ್ನುವಂಥ ಆಸಕ್ತಿ ಇತ್ತು. ಎಂ ಎ ಮಾಡಿಕೊಂಡೆ. ಎಂ ಎ ಮಾಡ್ಕೊಂಡ ನಂತರ ನಾನು ಯಾವುದೇ ಇಚ್ಛೆ ಇರಲಿಲ್ಲ ನಾನು ಉಪನ್ಯಾಸಕ ಆಗಬೇಕಂತ. ಹಾಗಂತ ಉಪನ್ಯಾಸ ವೃತ್ತಿ ಮೇಲೆ ಗೌರವ ಇಲ್ಲ ಅಂತಲ್ಲ, ಅತಿಯಾದ ಗೌರವವನ್ನು ಇಟ್ಕೊಂಡಂಥವಳು. ನಾನೊಂದು ಸ್ವಲ್ಪ ಮಾತು ಕಡಿಮೆ, ಹೀಗಾಗಿ ನಾನು ಉಪನ್ಯಾಸಕ ವೃತ್ತಿ ಎಂದು ಯಾವ ಕಾಲಕ್ಕೂ ಮಾಡಬಾರ್ದಂತಿತ್ತು. ಆದರೆ ನನ್ನ ಅದೃಷ್ಟ ಏನೋ, ಆ ವೃತ್ತಿ ನನ್ನನ್ನು ತನ್ನತ್ತ ಸೆಳೀತು. ಅಲ್ಲಿ ಇವತ್ತು ಬರೇ ಗೌರವವನ್ನು ಕೊಡ್ತಿದ್ದೆ ಉಪನ್ಯಾಸಕ ವೃತ್ತಿಗೆ. ಗೌರವದ ಜೊತೆಗೆ ಪ್ರೀತಿಯನ್ನು ನಾನು ಅತ್ಯಂತ ಹೆಚ್ಚು ಪ್ರೀತಿ ಮಾಡೋದಂದರೆ ಈ ಉಪನ್ಯಾಸಕ ವೃತ್ತಿಯನ್ನು. ಇವತ್ತು ನಾನು ಅತ್ಯಂತ ಒಪ್ಪಿಕೊಂಡು ಈ ವೃತ್ತಿಯನ್ನು ಮಾಡ್ತಿದ್ದೀನಿ. ಪ್ರೀತಿ ಗೌರವದ ಜೊತೆಗೆ ಅದು ನನ್ನ ದೇಹದ ಒಂದು ಅಂಗೇನೋ ಅನ್ನೋ ರೀತಿಯಿಂದ ನಾನು ಕನ್ನಡವನ್ನು ಇವತ್ತು ಪ್ರೀತಿಸ್ತೀನಿ.
1: ಇಷ್ಟೊಂದು ಆಳವಾಗಿ ಈ ಕನ್ನಡ ಭಾಷೆ ಮೇಲೆ ಒಂದು ತಮ್ಮನ್ನು ತಾವು ತೊಡಗಿಸಿಕೊಂಡು ವೃತ್ತಿಯನ್ನ ನಡೆಸ್ತಾ ಇದ್ದೀರಿ, ಸಂತೋಷ ಡಾಕ್ಟರ್ ರಾಜೇಶ್ವರಿ ಅವರೇ. ಈ ಸಾಹಿತ್ಯ ಕ್ಷೇತ್ರ ಒಂದು ಪ್ರಶ್ನೆ ಬಂದಾಗ, ಸಾಹಿತ್ಯ ಕ್ಷೇತ್ರ ಅನ್ನೋದು ತುಂಬಾ ವಿಶಾಲವಾದದ್ದು, ಅದರಲ್ಲಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಆಸಕ್ತಿ ಇರೋದು ಯಾವ ಕಡೆ, ಯಾವ ಭಾಗದಲ್ಲಿ ಅಂತ ಕೇಳಬಹುದು?
2: ಕೇಳಬಹುದು ಸರ್. ಸಾಹಿತ್ಯ ಅಂದ್ರೆ, ಕನ್ನಡ ಸಾಹಿತ್ಯ ಅಂದ್ರೆ ಇಂದ ಸಮುದ್ರದಷ್ಟು ವಿಶಾಲವಾದದ್ದು. ಅದರಲ್ಲಿ ಒಂದು ನೀರು ಕುಡಿಯುವಂತ ಪ್ರಯತ್ನವೂ ನನ್ನಿಂದ ಆಗಿಲ್ಲ ಅಂತ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ನನಗೆ ಕತೆ ಕಾದಂಬರಿ ಓದೋದ್ರಲ್ಲಿ, ಕತೆ ಕಾದಂಬರಿಗಳಲ್ಲಿ ಬಹಳಷ್ಟು ಆಸಕ್ತಿ, ಓದ್ತೀನಿ. ಬರವಣಿಗೆ ವಿಷಯ ಬಂದಾಗ ಕತೆ ಕಾದಂಬರಿ ಕವನಗಳನ್ನ ನಾ ಯಾವತ್ತು ಇಲ್ಲಿವರೆಗೂ ಬರೆದಿಲ್ಲ. ನನಗೆ ವಿಚಾರ ಆಸಕ್ತಿ ಇರೋದೇನಂದ್ರೆ, ಒಂದು ಸಂಶೋಧನಾ ಕ್ಷೇತ್ರ, ಮತ್ತೊಂದು ವಿಮರ್ಶಾ ಕ್ಷೇತ್ರ ಇರೋದ್ರಿಂದ ನಾವು ಸಂಶೋಧನೆ ಕುರಿತು ಕುರುಗಳನ್ನ ಲೇಖನಗಳನ್ನ ಬರ್ತಿದ್ದೀನಿ, ಮತ್ತು ವಿಮರ್ಶಾ ಲೇಖನಗಳನ್ನ ಬರ್ತಿದ್ದೀನಿ. ಉಪನ್ಯಾಸಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಹಂತಗಳನ್ನೇ ಆಯ್ಕೆ ಮಾಡಿಕೊಂಡು ನಾವು ಉಪನ್ಯಾಸಗಳನ್ನ ಮಾಡ್ತಿದ್ದೀನಿ. ಕತೆ ಕಾದಂಬರಿ ನನಗೆ ಆಸಕ್ತಿ, ಓದ್ಲಿಕ್ಕೆ ಮಾತ್ರ ಆಸಕ್ತಿ, ಬರವಣಿಗೆ ಅದರಲ್ಲಿ ನಾ ತೊಡ್ಕೊಂಡಿದ್ದಿಲ್ಲ.
1: ಮತ್ತೆ ಇಷ್ಟೆಲ್ಲ ತಾವು ಕತೆ ಕಾದಂಬರಿಗಳನ್ನು ಬರೆದಿಲ್ಲ, ಆದರೆ ಓದಲಿಕ್ಕೆ ನನಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಲ್ಲ, ಇದಕ್ಕೆಲ್ಲ ಯಾರಾದರೂ ಒಬ್ಬರು ಪ್ರೇರಣೆ ಬೇಕಲ್ಲ?
2: ಪ್ರೇರಣೆ ಖಂಡಿತವಾಗಿ ಇದೆ ಸರ್. ನಾನು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಒಂದು ಸಾಹಿತ್ಯ ವಲಯದಲ್ಲೇನೆ ಅಂತ ಹೇಳ್ಬೇಕು. ನನ್ನ ಅಜ್ಜಿ ಗೋದಾವರಿ ಶೀಲು ಅಂತವರು ಬಹಳಷ್ಟು ಜನಪದ ಹಾಡುಗಳನ್ನು ಹಾಡ್ತಿದ್ರು, ಬೀಸು ಹಾಡು, ಕೊಟ್ಟೋ ಹಾಡುಗಳನ್ನ ಹಾಡ್ತಿದ್ರು. ಅವರಿಂದ ನಾ ಕೇಳ್ಕೋತಾ ಬಂದಿದ್ದೀನಿ. ಆಮೇಲೆ ಮಂಗಳಾರತಿ ಪದಗಳನ್ನ, ಆಮೇಲೆ ನನ್ನ ಅತ್ತೆ ಇದ್ರು ದಾನಮ್ಮ ಚಿಲ್ಲಾಳ್ ಶೆಟ್ಟಿ ಅಂತ, ಅವ್ರು ಯಾವಾಗ್ಲೂ ಜನಪದ ಕಥೆಗಳನ್ನ ಬಹಳಷ್ಟು ಹೇಳ್ತಿದ್ರು. ನಚ್ಚವರಿದ್ದಾಗ ಅವರಿಂದಲೇ ಆ ಜನಪದ ಕಥೆಗಳನ್ನ ಕೇಳ್ತಾ ಬಳ್ಕೊಂಡು ಜನಪದ ಕ್ಷೇತ್ರದಲ್ಲಿ ಆಸಕ್ತಿ ನನಗೆ ಬೆಳಿ. ಮುಂದೆ ಬಂದಾಗ ನನ್ನ ತಂದೆಯವರು ಹಿರಿಯ ಪತ್ರಕರ್ತರು, ಮತ್ತು ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂತವರು. ಬಿಳಗಿ ತಾಲೂಕು 5ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಹ ಅವರ ಸರ್ವಾಧ್ಯಕ್ಷ ಕಾರ್ಯವನ್ನು ಸಹ ನಿರ್ವಹಿಸಿದ್ದಾರೆ. ಆಮೇಲೆ ಅವರಿಂದ ನಾ ಬರವಣಿಗೆ ಒಂದು ರೀತಿಯಿಂದ, ನನ್ನ ತಾಯಿ ಶಾಂತಾ ಶೀಲವಂತವರು ಮತ್ತು ನನ್ನ ಅಕ್ಕ ಜಯಶ್ರೀ ಎನ್ನುವರು ಏನ್ ಮಾಡ್ತಿದ್ರು, ನಾ ಚಿಕ್ಕವಳು ಬಹಳ ಚಿಕ್ಕವಳಿದ್ದಾಗಲೇ ಏನಂದ್ರೆ ಕಾದಂಬರಿಗಳನ್ನು ಓದ್ತಿದ್ರಿಬ್ರು. ಕಾದಂಬರಿಗಳು ಓದಿದಂತ ಅವ್ರು ಏನಂದ್ರೆ, ಆ ಕಾದಂಬರಿಗಳನ್ನ ಚರ್ಚೆ ಮಾಡೋದನ್ನ ಮಾಡ್ಕೋತಿದ್ರು. ಹಂಗಿದೆ ಕಾದಂಬರಿ, ಹೀಗಿದೆ, ಹಂಗ ಓದ್ಬೇಕಲ್ಲ, ಆ ಪಾತ್ರ ಹಿಂಗಿದೆ ಅಂತ ಅನ್ನೋದು. ಹಂಗ ಕೇತಾ ಕೇತಾ ಏನಸ್ತ ನನಗೆ, ಇಷ್ಟೆಲ್ಲ ಆಸಕ್ತಿಯಿಂದ ಚರ್ಚೆ ಮಾಡ್ತಾರಂದ್ರೆ ಅದು ಏನೋ ಬಹಳಷ್ಟು ಆಸಕ್ತಿಕರವಾಗಿದೆ. ನಾವು ಓದ್ಬೇಕು ಅನ್ನುವಂಥದ್ದು ನನಗೆ ಆಸಕ್ತಿ ಬಂತು. 5ನೇ ತರಗತಿ ಇಲ್ದಿದ್ದಾಗಲೇ ನಾನು ಕಾದಂಬರಿಗಳನ್ನು ಓದುವಂತ ಒಂದು ಪರಂಪರೆ ಬೆಳೆಸ್ಕೊಂಡೆ. ಮತ್ತೆ ಇನ್ನೊಂದು ಬಂದಾಗ, ನನ್ನ ಸುತ್ತಲಿದ್ದಂತಹ ಎಲ್ಲ ವಲಯ, ನನ್ನ ತಂದೆಯ ಸ್ನೇಹಿತರಾಯ್ತು, ನನ್ನ ಕಲಿಸಿದಂತಹ ಶಿಕ್ಷಕರಾಯ್ತು, ಎಲ್ಲರೂ ಏನಂದ್ರೆ ಸಾಹಿತಿಗಳು. ನನ್ನ ತಂದೆಯವರ ಗುರುಗಳಾದಂತಹ ಕಂಠಿ ಹನುಮಂತರಾಯರಾಯ್ತು, ಸುಭಾಷ್ ಸೌದಿ ಆಯ್ತು, ಆಮೇಲೆ ಅಲ್ಲಿರುವಂತಹ ಡಾಕ್ಟರ್ ಶ್ರೀರಾಮ್ ಮಿಟ್ಟನು, ಎಚ್ ಬಿ ಧರ್ಮನ್ ಅವರು, ಇವರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನ ಮಾಡ್ಕೊಂಡಂತವ್ರು. ಅವ್ರು ನಿತ್ಯ ಮನೆಗೆ ಬರೋದು, ಹೋಗೋದು, ಅಪ್ಪಾಜಿ ಜೊತೆಗೆ ಮಾತುಕತೆಗಳನ್ನ ಆಡ್ತಾ, ಅವೆಲ್ಲವನ್ನ ನೋಡ್ತಾ ನೋಡ್ತಾ ಸಾಹಿತ್ಯ ಇಷ್ಟೊಂದು ಆಸಕ್ತಿ ಐತಿಲ್ಲ ಅಂತಂದು ನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಬಂದೆ. ಮುಂದೆ ಪದವಿ ಕಾಲೇಜಿಗೆ ಬಂದಾಗ ನನಗೆ ಡಾಕ್ಟರ್ ಮಹೇಶ್ ಚಿಂತಾಮಣಿಯವರು ನನ್ನ ಗುರುಗಳಾಗಿದ್ರು, ಎಸ್ ಕೆ ಬಾಗಿಯವರು ನನ್ನ ಗುರುಗಳು. ಸಾಹಿತ್ಯದ ಬಗ್ಗೆ ಪಾಠ ಮಾಡ್ತಿದ್ರೆ ಅದರಲ್ಲಿ ಮುಳುಗು ಹೋಗ್ಬೇಕು ನಾವು. ಆ ರೀತಿಯಾದ ಪಾಠಗಳನ್ನ ಮಾಡಿದಾಗ ನಮ್ಮ ಸಾಹಿತ್ಯ ರುಚಿ ಅತಿಯಾಗಿ ಹೆಚ್ಚು ಬೆಳೀತಾ ಬೆಳೀತಾ ಹೋಯ್ತು. ನಾನು ಇನ್ನಷ್ಟು ಇದರಲ್ಲಿ ಓದ್ಬೇಕು, ಇನ್ನೂ ಪದವಿಯನ್ನು ಇದರಲ್ಲೇ ಪಡಿಬೇಕು ಅಂತ ಆಸಕ್ತಿ ಬಂದು ನಮ್ಮ ಮುಂದೆ ಸ್ನಾತಕೋತ್ತರ ಪದವಿಯನ್ನು ಪಡೆದೆ. ಸ್ನಾತಕೋತ್ತರ ಪದವಿಗೆ ಹೋದಾಗಂತೂ ನನಗೆ ಸಿಕ್ಕಂತ ಗುರುಗಳಂತೂ ಯೂನಿವರ್ಸಿಟಿಯಲ್ಲಿ ಸಿಗಲಾರಂತ ಗುರುಗಳು, ಡಾಕ್ಟರ್ ಬಿ ಕೆ ಹಿರೇಮಠ್, ಡಾಕ್ಟರ್ ಜಿ ವೀರಭದ್ರಗೌಡು, ವೆಂಕಟಗಿರಿಗಳ ದಳವಾಯಿ, ಅನ್ನಪೂರ್ಣ ಜಾಲ್ವಾದಿ ಅಂತವರು. ದಿನನಿತ್ಯ ಕೂತು ಕೂತು ಪಾಠಗಳನ್ನು ಕೇಳ್ತಿದ್ವಿ ಅಂದ್ರೆ ನಾವು ಯಾವುದೋ ಒಂದು ಲೋಕದಲ್ಲಿ ಕಳೆದು ಹೋಗ್ತಿದ್ವಿ. ಆ ರೀತಿ ಪಾಠಗಳನ್ನ ಮಾಡ್ತಾ ಇದ್ರು. ಮುಂದೆ ನಾನು ಪಿ ಎಚ್ ಡಿಗೆ ಮತ್ತು ಎಂ ಪಿಲ್ ಗೆ ಡಾಕ್ಟರ್ ವೀರೇಶ್ ಬಡಗೇರ್ ಅವರು ಗುರುಗಳಾದ್ರು. ಅವರಂತೂ ಮಹಾನ್ ಶಿಲ್ಪಿ, ವಿದ್ಯಾರ್ಥಿಗಳನ್ನ ರಚನೆ ಮಾಡುವಂತ ಶಿಲ್ಪಿ ಅಂತ ಹೇಳ್ಬಹುದು. ಎಂಥ ದಡ್ಡರನ್ನು ಸಹ ಜಾಣರನ್ನಾಗಿ ಮಾಡುವಂತ ಒಂದು ಕುಶಲಕರ್ಮಿ ಅವರು. ನನ್ನನ್ನ ತಿದ್ದಿ ಅವರು ಮತ್ತೊಂದು ಮೂರ್ತಿಯನ್ನಾಗಿ ಮಾಡುವಂತವರು. ಹೀಗಾಗಿ ಪರಿಸರ ನನಗೆ ಬೆಳೆಸ್ತಾ.
1: ಈಗ ತಾವು ಪಿ ಎಚ್ ಡಿ ಮಾಡಿದಂತ ಹೇಳಿದ್ರಲ್ಲ, ಯಾವ ವಿಷಯದ ಮೇಲೆ ಅಂತ ಗೊತ್ತಾಗ್ಲಿಲ್ಲ.
2: ನಾನು ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅನ್ನುವಂತ ವಿಷಯದ ಮೇಲೆ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದೀನಿ. ಡಾಕ್ಟರ್ ವೀರೇಶ್ ಬಡಗೇರ್ ಅವರ ಮಾರ್ಗದರ್ಶನದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ. ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂದರೆ ನಿರೂಪಣೆ, ಸಂಕಥನ ಅಂದರೆ ನಿರೂಪಣೆ ಅರ್ಥದ ಕೊಡ್ತದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕೊರವಂಜಿ ಯಾವ ರೀತಿಯಾಗಿ ಚಿತ್ರಿತಗೊಂಡಿದ್ದಾಳೆ ಇಲ್ಲಿವರೆಗೆ ಅಂತ. ನಾ ಕೊರವಂಜಿ ಅಂದಾಗ ಅವಳು ಕೇವಲ ಕನಿ ಹೇಳ್ತಾಳೆಯೇ, ಅವಳು ಕನಿ ಹೇಳುವಂತ ಹೆಣ್ಮಕ್ಕಷ್ಟೇ ಭಾವಿಸ್ಕೊಂಡ್ರಿ. ಅದನ್ನು ಮೀರಿ ಅವಳದೊಂದು ವ್ಯಕ್ತಿತ್ವ ಐತಿ. ಒಬ್ಬ ಗಟ್ಟಿತನದ ಮಹಿಳೆಯಾಗಿದ ಕಾಣ್ತಾಳೆ, ಒಬ್ಬ ಧರ್ಮ ಪ್ರಸಾರಿಕೆಯಾಗಿ ಕಾಣ್ತಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ತಜ್ಞರು ಅವ್ರು ಮಾಡುವಂತ ಕೆಲಸವನ್ನ ನಮ್ಮ ಕೊರವಂಜಿ ಆ ಕಾಲದಲ್ಲೇ ಮಾಡ್ತಾ ಅಂತ ಅವಳ ವ್ಯಕ್ತಿತ್ವವನ್ನ ಚಿತ್ರಣ ಮಾಡುವಂತ ಅಧ್ಯಯನವನ್ನ ನಾನು ಈ ಪಿ ಎಚ್ ಡಿ ಪ್ರಬಂಧದಲ್ಲಿ ಮಾಡಿದ್ದೀನಿ.
1: ಆಮೇಲೆ ಆಗಲೇ ತಾವು ನಮಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದು ಕೃತಿಯನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ಅದು ಯಾವ ಕೃತಿ?
2: ಸರ್, ನಾನು ಈಗಾಗಲೇ ಒಂದು 5 ಕೃತಿಗಳಾಗಿದ್ದಾವೆ. ಒಂದು ಎಂಪಿಲ್ ಪ್ರಬಂಧ, ಚಂದ್ರಶೇಖರ ಕಂಬಾರ ಕಾದಂಬರಿಗಳಲ್ಲಿ ತಾಯಿ ಸಂಸ್ಕೃತಿ ಅಂತ. ನನ್ನ ಪಿ ಎಚ್ ಡಿ ಪ್ರಬಂಧ ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂತ. ಜೊತೆಗೆ ಕಪ್ಪರ ಪಡೆಯವ ಅನ್ನುವಂಥ ಹಂಪಿ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಂತ ಮಂಟಪ ಮಾಲೆ ಕೃತಿ ಬರೆದಿದ್ದೀನಿ. ಜೊತೆಗೆ ಮುಳುಗಿ ಮಹಾದೇವಿಯಮ್ಮ ಅನ್ನೋದನ್ನ ಗುಲ್ಬರ್ಗಾದವರು ಪ್ರಕಟಗೊಳಿಸಿದ್ದಾರೆ. ಜೊತೆಗೆ ಧರ್ಮರಕ್ಷಕಿ ದಾನಮ್ಮ ಅನ್ನುವಂಥ ಲಿಂಗಾಯತ ವಿಶ್ವವಿದ್ಯಾಲಯ ಬಸವ ಕಲ್ಯಾಣದವರು ಪ್ರಕಟಗೊಳಿಸಿದ್ದಾರೆ. ಈ 5 ಕೃತಿಗಳನ್ನ ಬರ್ತಿದ್ದೀನಿ. ಜೊತೆಗೆ ಅನೇಕ ಲೇಖನ, 50 ಅಧಿಕ ಲೇಖನಗಳನ್ನ ನಾ ಬರ್ತಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ನಾನು ಆಯ್ಕೆ ಮಾಡಿಕೊಂಡದ್ದಂದ್ರೆ ಜನಪದ ಸಾಹಿತ್ಯ ಮತ್ತು ಶರಣ ಸಾಹಿತ್ಯವನ್ನು ಕುರಿತು ನನ್ನ ಲೇಖನಗಳಾಯಿತು, ಕೃತಿಗಳಾಯಿತು ರಚನೆಗೊಂಡಿದ್ದಾವೆ. ಮೊದಲಿಂದ ಅಜ್ಜಿಯಿಂದ ಒಂದಿಷ್ಟು ಶರಣ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ನನ್ನ ಆಸಕ್ತಿ ಕ್ಷೇತ್ರವಾಗಿ ಮುಂದೆ ಸಂಶೋಧನೆ ಮಾಡ್ತಾ ಹೋದಂತೆ ಎಲ್ಲ ಮಾನವೀಯ ಮೌಲ್ಯಗಳಿರೋದು ಏನಂದ್ರೆ ಜನಪದ ಸಾಹಿತ್ಯ ಮತ್ತು ಈ ಶರಣ ಸಾಹಿತ್ಯದಲ್ಲಿ ಅಂತ ನನ್ನ ಅನುಭವಕ್ಕೆ ಬಂತು. ಅಂತ ಮಾನವೀಯ ಮೌಲ್ಯಗಳನ್ನ ಚಿತ್ರಿಸುವಂತದ್ದು, ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಸಾಹಿತ್ಯದ ಮೇಲೆ ಏನಾದರೂ ಕೆಲಸ ಮಾಡಬೇಕು ಅಂತಂದು ಅದನ್ನು ಕುರಿತ ಉಪನ್ಯಾಸಗಳನ್ನ, ಲೇಖನಗಳನ್ನ ಬರೆಯುವಂತ ಕೆಲಸವನ್ನು ನಾನು ಇವತ್ತು ಮಾಡ್ತಿದ್ದೀನಿ.
1: ತಾವು ಆಗ್ಲೇ ಹೇಳಿದ್ರೆ ಸಂದರ್ಶನದಲ್ಲಿ ಮಾನವೀಯ ಮೌಲ್ಯಗಳು ಅಂತ ಹೇಳಿ, ಮಾನವೀಯ ಮೌಲ್ಯಗಳು ಅಂದ ತಕ್ಷಣ ನನಗೆ ನೆನಪಾಗ್ತಾ ಇತ್ತು, ಏನಪ್ಪಾ ಅಂತಂದ್ರೆ ಈ ಮಾನವೀಯ ಮೌಲ್ಯಗಳು ಅಂತಂದ್ರೆ ನಾನು ತಿಳ್ಕೊಂಡ ಪ್ರಕಾರ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ, ಇವು 5 ಮಾನವೀಯ ಮೌಲ್ಯಗಳು ಅಂತ ನಾವು ಕರಿತೇವೆ. ಈ ಕುರಿತು ತಾವು ಎಲ್ಲೆಲ್ಲಿ ಉಪನ್ಯಾಸವನ್ನು ಮಾಡಿದ್ದೀರಿ ತಾವು?
2: ನಾನು ಹೆಚ್ಚು ಶರಣ ಸಾಹಿತ್ಯ ಕುರಿತು ಉಪನ್ಯಾಸ ಮಾಡುವಾಗ ಆ ಶರಣ ಸಾಹಿತ್ಯದಲ್ಲಿರುವಂತ ಮಾನವೀಯ ಮೌಲ್ಯಗಳು ಅಲ್ಲಿ ಯಾವ ರೀತಿ ಜಾತಿ ಆಮೇಲೆ ಲಿಂಗಭೇದವನ್ನ ನಿರಾಕರಿಸಿ ಸಮಾನತೆಯನ್ನ ತಂದರೆ ಎಲ್ಲರನ್ನ ಮನುಷ್ಯರನ್ನಾಗಿ ಕಾಣುವಂತ ಆ ಸಂಸ್ಕೃತಿ ಎಲ್ಲಿದೆ ಅನ್ನೋದು ಗೊತ್ತು ಬಹಳಷ್ಟು ಶರಣ ಸಾಹಿತ್ಯ ಉಪನ್ಯಾಸಗಳಲ್ಲಿ ನೀಡಿದ್ದೀನಿ. ಆಮೇಲೆ ಜನಪದ ಮೌಲ್ಯಗಳು, ಸ್ತ್ರೀ ಸಂವೇದನೆಗಳನ್ನ ಕುರಿತು ಅಲ್ಲಿ ಎಲ್ಲವೂ ಮಾನವೀಯ ಮೌಲ್ಯಗಳನ್ನು ಬಿತ್ತುವಂತ ಆ ಜನಪದ ಸಾಹಿತ್ಯದಲ್ಲಿ ಯಾವ ರೀತಿ ಚಿತ್ರಣಗೊಂಡಿದೆ ಮಾನವೀಯ ಮೌಲ್ಯಗಳು ಅನ್ನೋದನ್ನು ಕುರಿತು ಸಾಕಷ್ಟು ಉಪನ್ಯಾಸಗಳನ್ನ ಮಾಡಿದ್ದೀನಿ ಸರ್.
1: ಮತ್ತೀಗ ತಾವು ಹೇಳ್ತಾ ಇದ್ರಿ ಇಷ್ಟೆಲ್ಲ ನೀವು ಸಾಧನೆಯನ್ನ ಮಾಡಿದಿರಿ ಅಂತಂದ್ರೆ ಮತ್ತೆ ನಿಮ್ಮನ್ನ ಹುಡುಕಿಕೊಂಡು ಪ್ರಶಸ್ತಿಗಳು ಬಂದಿರ್ಬೇಕಲ್ಲ?
2: ಬಂದಿದಾವೆ ಸರ್.
1: ಯಾವ ಪ್ರಶಸ್ತಿಗಳು ಮತ್ತೆ ಯಾವ ವರ್ಷದ ಅಂತ ತಿಳಿಸಬಹುದು?
2: ನನಗೆ ಮಸ್ಕತ್ ಅವರು ಬಸವ ಬಳಗದಿಂದ ಅಂತಾರಾಷ್ಟ್ರೀಯ ಕಾಯಕ ಸಿರಿ ಅನ್ನುವಂತ ಪ್ರಶಸ್ತಿಯನ್ನ ಆನ್ಲೈನ್ದಲ್ಲಿ ನಾನು ಶರಣ ಸಾಹಿತ್ಯದ ಬಗ್ಗೆ ಉಪನ್ಯಾಸ ಮಾಡಿದ್ದೀನಿ, ಉಪನ್ಯಾಸಕ್ಕಾಗಿ ಅವರು ಅಂತಾರಾಷ್ಟ್ರೀಯ ಕಾಯಕ ಸಿರಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಆಮೇಲೆ ಬಿಳಿಗೆಯಲ್ಲಿರುವಂತಹ ಸನಾದಿ ಅಪ್ಪಣ್ಣ ಕಲಾಕಾರ ಸಂಘದಿಂದ 2 ಬಾರಿ ನನಗೆ ಸರಸ್ವತಿ ಶ್ರೀ ಪ್ರಶಸ್ತಿ ನೀಡಿದ್ದಾರೆ. ಒಂದು ಸಾಹಿತ್ಯ ಸೇವೆಗಾಗಿ ಒಂದು ಸಲ ನೀಡಿದರೆ, ಡಾಕ್ಟರೇಟ್ ಪದವಿಯನ್ನು ಪಡೆದದ್ದಕ್ಕಾಗಿ ಮತ್ತೊಂದು ಸಲ ನನಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ ನನಗೆ ಧರ್ಮ ರಕ್ಷಕಿ ದಾನಮ್ಮ ಅನ್ನುವಂತ ನನ್ನ ಕೃತಿಗೆ ಬಿಳಿಗಿ ತಾಲೂಕಿನ ದತ್ತಿನಿಧಿ ಪ್ರಶಸ್ತಿ ಸಹ ನನ್ನ ಕೃತಿಗೆ ಸಿಕ್ಕಿದೆ. ಜೊತೆಗೆ ನಮ್ಮ ತಾಲೂಕಾ ಮಟ್ಟದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸಹ ನನಗೆ ನೀಡಿದ್ದಾರೆ.
1: ಇಷ್ಟೆಲ್ಲ ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಮತ್ತೆ ತಾವು ಆಗಾಗ ನಾನು ಆನ್ಲೈನ್ ಅನ್ನು ಕೂಡ ಉಪನ್ಯಾಸವನ್ನ ಕೊಡ್ತಾ ಇರ್ತೇನೆ ಆಗಾಗ ಅಂತ ಹೇಳಿದ್ರಿ. ಅದು ಯಾವ ರೀತಿ ಆನ್ಲೈನ್ ಮುಖಾಂತರ ತಾವು ಕೊಡ್ತಾ ಇದ್ರಿ, ಅದಕ್ಕೆ ನಾವು ಏನಾದ್ರೂ ಜಾಯಿನ್ ಆಗ್ಬೋದ ಅಂತ?
2: ಖಂಡಿತವಾಗಿ ಆಗ್ಬಹುದು ಸರ್. ನಾನು ವಚನ ಮಂದಾರ ಅನ್ನುವಂಥದ್ದು, ಅಕ್ಕನ ಅರಿಯವೋ ಅನ್ನುವಂತ ಒಂದಿಷ್ಟು, ಆಮೇಲೆ ಹೇಳ್ತೀನಿ ಕೇಳ ಅನ್ನುವಂತ ಒಂದಿಷ್ಟು ಗುಂಪುಗಳು ಏನಂದ್ರೆ ಉಪನ್ಯಾಸಗಳನ್ನು ಏರ್ಪಡಿಸಿರ್ತವೆ. ಹಾಗೆ ನನ್ನ ಈ ವಿಷಯದ ಕುರಿತು ಉಪನ್ಯಾಸ ಮಾಡ್ರಿ ಅಂತಾರೆ. ನೀವು ಯಾವ ಮಾಡ್ತೀರಿ ಅಂತ ಕೇಳ್ತಾರೆ. ನನ್ನ ಆಸಕ್ತಿಗಿಂತ ನಿಮ್ಮ ಆಸಕ್ತಿ ಮುಖ್ಯ ಅಂತ ಹೇಳ್ತೀನಿ. ಅವ್ರು ಯಾವ ವಿಷಯ ಕೊಟ್ಟರು ನಾನು ಅದ್ರ ಕುರಿತು ತಯಾರಿಯನ್ನ ಮಾಡಿ ಅವರು ಏನನ್ನ ಬಯಸ್ತಿರ್ತಾರೆ ಆ ಬಯಸಿದನ್ನ ಕೊಡ್ಬೇಕನ್ನುವಂತ ಆಸಕ್ತಿ ನನಗಿರೋದ್ರೆ ಅವ್ರು ಕೊಟ್ಟಂತ ವಿಷಯಗಳ ಮೇಲೆ ನಾ ಉಪನ್ಯಾಸಗಳನ್ನ ಮಾಡ್ತೀನಿ. ಅದರ ಬಗ್ಗೆ ಲಿಂಕ್ಗಳನ್ನ ಅವ್ರು ಕಳಿಸಿರ್ತಾರೆ, ಖಂಡಿತವಾಗಿಯೂ ನಾನು ಸ್ಟೇಟಸ್ ಹಾಕಿರ್ತೀನಿ ಅಥವಾ ಬೇಕಾದವ್ರಿಗೆ ಯಾರು ಆಸಕ್ತಿಯಿಂದ ಕೇಳ್ತಿರ್ತಾರೆ ಅವ್ರು ಕಳಿಸಿರ್ತೀನಿ. ಖಂಡಿತವಾಗಿ ಅಲ್ಲಿ ನೀವು ಜಯಬಹುದು ಸರ್.
1: ಈಗ ತಾವು ನೋಡ್ತಾ ಇದ್ದಾರೆ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾವು ಕಾಲೇಜ್ನಲ್ಲಿ ಉಪನ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಈಗ ಏನಾಗಿದೆಯಪ್ಪ ಅಂತಂದ್ರೆ, ನನಗೆ ತಿಳಿದ ಮಟ್ಟಿಗೆ ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲಿನೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಈಗ ಮೊದಲು ಏನಿತ್ತು ಅಂತಂದ್ರೆ, ಮಹಿಳೆ ಅಂದ್ರೆ ನಾಲ್ಕು ಗೋಡೆಗೆ ಸಿಕ್ಕ, ಕೇವಲ ಅಡುಗೆ ಮನೆಯಲ್ಲಿ ಮಾತ್ರ ಕೆಲಸವನ್ನು ಮಾಡ್ತಾ ಇರಬೇಕು ಅನ್ನುವಂತ ಒಂದು ಹಳೆಯ ಸಂಪ್ರದಾಯ. ಆದ್ರೆ ಈಗ ಅದೆಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಇಂದಿನ ಒಂದು ವಿದ್ಯಾರ್ಥಿನಿಯರಿಗಾಗಿ ಅಥವಾ ಮಹಿಳೆಯರಿಗಾಗಿ ತಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಮುಂದೆ ಬರಬೇಕು, ಅಥವಾ ಉಪನ್ಯಾಸಕಿಯಾಗಿ ತಾವು ಆಯ್ಕೆ ಮಾಡಿಕೊಂಡು ಮುಂದೆ ಬಂದು ಸಾಧನೆ ಮಾಡಿ ತೋರಿದಿರಿ, ಉದಾಹರಣೆಯಾಗಿದ್ದೀರಿ. ಈಗ ಇನ್ನೂ ಮಾಡ್ಬೇಕನ್ನೋರು ಇರ್ತಾರೆ ಅಥವಾ ತಮ್ಮ ಸಂದರ್ಶನವನ್ನ ಲಕ್ಷಾಂತರ ಜನರು ಕೇಳ್ತಾ ಇರ್ತಾರೆ, ಅವರಿಗೆ ಏನಂತ ಹೇಳ್ತೀರಿ? ಯಾವ ರೀತಿ ಮುಂದೆ ಬರಬೇಕು, ಸಾಧನೆ ಮಾಡ್ಲಿಕ್ಕೆ ಎಷ್ಟೊಂದು ದಾರಿಗಳಿದಾವೆ ಅಂತ ತಿಳಿಸ್ಕೊಡ್ಬೋದಲ್ಲ ಮೇಡಮ್?
2: ಖಂಡಿತವಾಗಿ ತಿಳಿಸ್ತೀನಿ ಸರ್. ಮಹಿಳೆ ಮೊದಲಿಂದ ನಿರಕ್ಷಿತವಾದಂತ ಸ್ಥಾನದಲ್ಲೇ ಇದ್ಕೊಂಡು ಬಂದಿದ್ದಾಳು. ಆದ್ರೆ 12ನೇ ಶತಮಾನದಲ್ಲಿ ಶಿವಶರರು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸಮಾನ ಅನ್ನುವಂತ ಒಂದು ಸ್ಥಾನವನ್ನು ಕೊಟ್ಟು ಸಿಕ್ಕಿದ್ದು ನಮ್ಗೆ 12ನೇ ಶತಮಾನದಲ್ಲಿ. ಮತ್ತೆ ತರುವಾಯ ಒಂದಿಷ್ಟು ರಾಜಕೀಯ ವ್ಯವಸ್ಥೆಗಳಿಂದ ಸಾಮಾಜಿಕ ವ್ಯವಸ್ಥೆಗಳಿಂದ ಸ್ಥಾನ ಸಿಕ್ಕರು. ನಂತರ ನಮ್ಮ ಸಾವಿತ್ರಿಬಾಯಿ ಫುಲೆ ಅಂತವರಿಂದ ನಮಗೆ ಮಹಿಳೆಯರು ಓದಬಹುದು ಅನ್ನುವಂತ ಒಂದು ಆಸಕ್ತಿಗೆ ಬಂತು. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನು ಮಾಡ್ತಿದ್ವಿ ಹೆಣ್ಮಕ್ಳು, ಅದರಲ್ಲಿಯೂ ಹಳ್ಳಿ ಆಗಬಹುದು ಪಟ್ಟಣ ಎಲ್ಲಾ ಕ್ಷೇತ್ರದಲ್ಲಿನೂ ಇವತ್ತು ಸಾಧನೆಯನ್ನು ಮಾಡ್ತಿದ್ವಿ. ಆ ಎಲ್ಲ ಸಾಧನೆಗಳಿಗಿಂತ ಅಥವಾ ಯಾವುದೇ ಕೆಲಸವನ್ನ ನಿರ್ವಹಿಸಲಿ, ಆದ್ರೆ ಎಲ್ಲಕ್ಕಿಂತ ಹೆಚ್ಚು ಗೌರವವನ್ನು ತರುವಂತ ಒಂದು ಕೆಲಸ ಏನಾದ್ರೂ ಹೆಣ್ಮಕ್ಳಿಗೆ ಶ್ರೇಷ್ಠವಾದಂತಹ ಸ್ಥಾನ ಎಲ್ಲಾದ್ರೆ ಅದು ಉಪನ್ಯಾಸ ಅಥವಾ ಶಿಕ್ಷಕ ವರ್ಗಕ್ಕೆ ಅಂತ ನಾ ಹೇಳ್ಕೋತೀನಿ. ಉಳಿದಂತ ವಿಷಯಗಳಲ್ಲಿ ಬಂದಾಗ ಒಂದಿಷ್ಟು ಹೆಣ್ಮಕ್ಳಿಗೆ ದೌರ್ಜನ್ಯಗಳಾಯ್ತು, ತೊಂದರೆಗಳು, ಶೋಷಣೆಗಳನ್ನ ನಾ ನೋಡ್ತಾ ಇರ್ತೀನಿ. ಆದ್ರೆ ಹೆಚ್ಚು ಗೌರವ ಅಂತ ಸಿಗುವಂತದ್ದು ಯಾವ್ದು ಕ್ಷೇತ್ರ ಇದ್ರೆ ಅದು ಉಪನ್ಯಾಸಕ ಕ್ಷೇತ್ರ ಅಂತ ನಾನು ಹೇಳ್ಕೋತೀನಿ. ಜೊತೆಗೆ ಇವತ್ತು ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತಂತ ಹೆಣ್ಮಕ್ಳು, ಯಾಕಂದ್ರೆ ದಿನನಿತ್ಯ ನಮ್ಗೆ ಕಷ್ಟಗಳು ಬರ್ತಾವೆ. ಆಮೇಲೆ ಈ ರೀತಿ ಬದುಕು ಚಗೈತೆ ಅಂದ್ರೆ ಇದೇ ರೀತಿ ಶಾಶ್ವತವಾಗಿ ಯಾವತ್ತೂ ಇರೋದಿಲ್ಲ. ಯಾವ ಕ್ಷಣದಲ್ಲಿ ನಮಗೆ ಏನ್ ಇರ್ತೈತಿ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ನಾವು ಯಾವುದೋ ಒಂದು ಸಮಸ್ಯೆ ಬಂದೈತೆ ಅಂತ ಸಮಸ್ಯೆಗೆ ಹೆದರಿಕೊಂಡು ಎಲ್ಲೋ ಆಗೋದಕ್ಕಿಂತ ನಮ್ಮ ಸ್ವಾಭಿಮಾನದ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತ ಕಲೆಯನ್ನು ರೂಪಿಸಿಕೊಳ್ಬೇಕು. ಅದು ಸಾಧ್ಯವಾಗೋದು ನಾವು ಅಕ್ಷರ ಜ್ಞಾನವನ್ನು ಪಡೆದಾಗ, ಮತ್ತು ಅಕ್ಷರ ಜ್ಞಾನ ಪಡೆಯುವುದಷ್ಟೇ ಅಲ್ಲ, ನಾವು ಏನಾದ್ರೂ ಒಂದು ನಮ್ಮ ಕಾಲ ಮೇಲೆ ನಿಲ್ಲುವಂತ ಉದ್ಯೋಗವನ್ನು ನಾವು ಮಾಡ್ಕೊಳ್ಬೇಕು. ಅದು ಸಾಕಷ್ಟು ಆದಾಯವನ್ನು ತರುವಂತದ್ದೇ ಇರ್ಬೇಕಂತಿಲ್ಲ. ಆದರೆ ನಾವು ಸ್ವಾಭಿಮಾನದಿಂದ ನಮ್ಮನ್ನ ತಲೆಯೆತ್ತಿ ನಿಲ್ಲುವಂತ ಕ್ಷೇತ್ರದಿಂದ ನಾವು ಕೆಲಸವನ್ನು ಮಾಡಿದ್ರೆ ಆ ಮಾಡುವಂತ ಕೆಲಸ ಯಾವತ್ತು ಕೆಟ್ಟ ಆದಾಯವನ್ನು ತರಬಾರ್ದು. ಅದೇ ಸಣ್ಣ ಕೆಲಸವಿರಲಿ, ಪ್ರಾಮಾಣಿಕವಾಗಿ ನಾವು ಮಾಡಿದೀವಿ ಅಂದ್ರೆ ಸಮಾಜದಲ್ಲಿ ಒಂದು ಗೌರವವನ್ನ ಕಾಪಾಡ್ಕೊಳ್ಬಹುದು. ಅದು ಹೆಣ್ಮಕ್ಳು ಬೇಕಾದ್ರೆ ಇವತ್ತು ನಾವು ಅಕ್ಷರ ಮತ್ತು ಉದ್ಯೋಗವನ್ನು ಅರಸಲೇಬೇಕು. ಇವತ್ತು ನಾನು ಇಡೀ ನನ್ನ ವಲಯದಲ್ಲಿ ಬಿಳಿಗೆ ಕ್ಷೇತ್ರದಲ್ಲಿ ನನ್ನನ್ನು ಅತ್ಯಂತ ಗೌರವದಿಂದ ಕಾಣ್ತಾರೆ. ಇಡೀ ನನ್ನ ಸಾಹಿತ್ಯ ವಲಯ ಆಯಿತು, ಶಿಕ್ಷಕರ ವಲಯ ಆಯಿತು, ಬಹಳಷ್ಟು ಪ್ರೀತಿ ಗೌರವದಿಂದ ಕಾಣ್ತಾರೆ. ಎಲ್ಲೇ ಇದ್ರು ಮೇಡಮರ ಅಂತಂದು ಅಕ್ಕ ಅಂತಂದು ನನ್ನನ್ನು ಅತ್ಯಂತ ಪ್ರೀತಿ ಗೌರವದಿಂದ ಕಾಣ್ತಾರೆ. ಅದಕ್ಕೆಲ್ಲ ಕಾರಣ ಅಂದರೆ ನನ್ನ ಒಂದು ನನ್ನ ಓದು, ಮತ್ತೊಂದು ನಾನು ಮಾಡ್ತಿರುವಂತ ಒಂದಿಷ್ಟು ಉಪನ್ಯಾಸ, ನನ್ನ ಸಾಹಿತ್ಯ ಸೇವೆ, ನಾ ಎಲ್ಲರ ಜೊತೆ ಇರುವಂತ ಗೌರವದ ಬದುಕು ನನಗೆ ಇಂಥ ಒಂದು ಗೌರವ ಅಂತಂದು ಕೊಟ್ಟಿದೆ. ನಿಜವಾಗ್ಲೂ ಹೆಣ್ಮಕ್ಳು ನಾವು ಒಂದು ಸ್ಥಾನವನ್ನ ನಮಗಾಗಿ ಕಲಿಸ್ಕೊಟ್ಟು ಅಂದ್ರೆ ನಮ್ಮ ಸಮಾಜದಲ್ಲಿ ಗೌರವದಿಂದ ಇರ್ತೀವಿ, ನಿರ್ಲಕ್ಷ್ಯಕ್ಕೊಳಗಾಗೋದಿಲ್ಲ ಅಂತ ಒಂದು ಸಂದೇಶವನ್ನ
1: ತಾವು ಹೇಳಿದ ಪ್ರಕಾರ ಒಂದು ಮಹಿಳೆ ಇಂದಿನ ಒಂದು 21ನೇ ಶತಮಾನದಲ್ಲಿ ಎಷ್ಟೇ ತಾಂತ್ರಿಕದಿಂದ ಮುಂದುವರೆದ್ರೂ ಕೂಡ ನಾವು ಇಂದಿನ ಒಂದು ಕಲಿಕೆಗೆ ಇರುವಂತ ಒಂದು ಅವಕಾಶಗಳು ಎಲ್ಲವನ್ನ ಸದುಪಯೋಗ ಮಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ಹೇಳ್ತಾ ಇದ್ರಿ. ತಾವು ಆಗ್ಲೇ ಹೇಳ್ತಾ ಇದ್ರಿ ಮೇಡಮ್, ಇನ್ನೊಂದು ನಾನು ತಮ್ಮಿಂದ ಕೇಳಲ್ಪಟ್ಟೆ ಏನಪ್ಪಾ ಅಂತಂದ್ರೆ, ಈ ಶರಣ ಸಾಹಿತ್ಯ ಸಂಬಂಧಪಟ್ಟ ಹಾಗೆ ಏನಾದರೂ ಲೇಖನಗಳನ್ನ, ಇವು ವಾರಪತ್ರಿಕೆಗಳು ಬರ್ತವೆ, ಇದ್ದಾರೆ, ಅದರಲ್ಲಿ ಏನಾದರೂ ಪ್ರಕಟಗೊಂಡಿದ್ದಾವ ಅಥವಾ ಹೇಗೆ ನಮಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
2: ಖಂಡಿತವಾಗಿ ಸರ್. ನಾನು ಹೆಚ್ಚಾಗಿ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಲೇಖನಗಳನ್ನು ಬರೆದಿದ್ದೀನಿ. ನನ್ನ ಲೇಖನಗಳು ನಿತ್ಯ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ವಾರ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ಜ್ಯೇಷ್ಠ ಅನ್ನುವಂಥ ದಿನಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದಾವೆ, ಕನಕಾಂಬರ ಅನ್ನುವಂಥ ಮಾಸ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದಾವೆ, ಜೊತೆಗೆ ಸೋಮಮಾರ್ಗ ಈ ಸುದ್ದಿ ಅಂತರ್ಜಾಲ ಪತ್ರಿಕೆಯಲ್ಲಿ, ಆಮೇಲೆ ಅಂತಾರಾಷ್ಟ್ರೀಯ ಪತ್ರಿಕೆಯಾದಂಥ ವೀರಶೈವ ಲಿಂಗಾಯತರು ಇರುವಂಥ ನಾರ್ತ್ ಅಮೇರಿಕಾದಲ್ಲಿ ಒಂದು ಪತ್ರಿಕೆ ಪ್ರಕಟಿಸಿ ಬಾಂಧವ್ಯ ಅಂತಂದು, ಆ ಪತ್ರಿಕೆಯಲ್ಲಿ ಸಹ ವಿಚಾರ ಪತ್ನಿಯರಾದಂಥ ಶಿವಶರಣೇರು ಅನ್ನುವಂಥ ಲೇಖನಗಳು ಪ್ರಕಟ ಆಗಿದ್ದಾವೆ. ಅಲ್ಲಿಂದ ಸಹ ನನಗೆ ಅಮೇರಿಕಾದಿಂದ ಸಹ ಹರೀಶ್ ಹಿರೇಮಠ ಅಂತ ಆಯಿತು, ಇಲ್ಲ ಕಲಬುರಗಿ ಅಂತವರು ಅವ್ರು ಫೋನ್ ಮಾಡಿ ಭಾಳ ಚೆನ್ನಾಗಿ ಲೇಖನಗಳನ್ನು ಬರೆದಿದೆಯಮ್ಮ ಅಂತಂದು ನನಗೆ ಫೋನ್ ಮಾಡಿ ಹೇಳಂತ ಹೇಳ್ತಾರೆ ಸರ್. ಹೀಗಾಗಿ ಆಮೇಲೆ ವಿಜಯವಾಣಿ ಪತ್ರಿಕೆಯಲ್ಲಿ ವೈಚಾರಿಕ ಶರಣ ಹಡಪದ ಅಪ್ಪ ಅನ್ನುವಂತ ಲೇಖನವನ್ನ ಅವರಾಗಿ ನನಗೆ ಫೋನ್ ಮಾಡಿ ಬರ್ದ್ಕೊಡಿ ಅಂತ ತರಿಸ್ಕೊಂಡ್ರು, ಬರ್ದ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಬಹಳಷ್ಟು ಜನ ಅಭಿಮಾನಿಗಳು, ಶಂಕರ್ ದೇವನೂರ ಅವರಾಯ್ತು, ಅನೇಕ ಜನ ಅಭಿಮಾನಿಗಳು ಆ ಲೇಖನವನ್ನ ಮೆಚ್ಚಿಕೊಂಡು ನನಗೆ ಫೋನ್ ಕರೆಗಳ ಮೂಲಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸರ್.
1: ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರೆ ಡಾಕ್ಟರ್ ರಾಜೇಶ್ವರಿ ಶೀಲವಂತವರೇ, ಒಂದಿಷ್ಟು ತಮ್ಮ ಕುಟುಂಬದ ಬಗ್ಗೆ ಪರಿಚಯವನ್ನು ಮಾಡಬೇಕಲ್ಲ?
2: ಹಾ ಸರ್, ನಾನು ಮೂಲತಃ ಹುಟ್ಟಿದ್ದು ಲೋಕಾಪುರ ಅನ್ನುವಂಥ ಊರಿನಲ್ಲಿ. ಇದು ನನ್ನ ತಾಯಿಯ ತವರೂರು, ಮತ್ತು ನನ್ನ ಬಾಲ್ಯವನ್ನು ಕಳೆದದ್ದು ಹಲಗಲಿ ಅನ್ನುವ ಗ್ರಾಮ. ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಶ್ರೇಷ್ಠ ಹಲಗಲಿ ಬೇಡ್ರು ಅನ್ನುವಂಥ ನಿಶಸ್ತ್ರೀಕರಣ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದಂಥ ಊರಿನಲ್ಲಿ ನಾವು ಹುಟ್ಟು ಬೆಳೆದಂಥವರು. ನನ್ನ ತಾಯಿ ಅಜ್ಜಿ ಗೋದಮ್ಮ ಶೀಲ್ವಂತಂದು ಜನಪದ ತದ್ದಿನೇ ಆಗಿ ಇದ್ಲು, ಜನಪದ ಹಾಡುಗಳನ್ನು ಹಾಡೋದು, ಆಮೇಲೆ ಬೀಸುಕಲ್ ಹಾಡುಗಳನ್ನು ಎಲ್ಲರನ್ನ ಕರ್ಕೊಂಡು ಒಂದು ಇಡೀ ಊರಿನಲ್ಲೇ ಗೌರವದ ಮಹಿಳೆಯಾಗಿ ಬೆಳಗ್ತಿದ್ರು. ಆಮೇಲೆ ನನ್ನ ಅಜ್ಜಿ ಬಹಳಷ್ಟು ಜನ ಕತ್ತೆಗಳ ಭಂಡಾರ ಅನ್ನೋ ರೀತಿ ಇದ್ರು. ಆಮೇಲೆ ಅವೆಲ್ಲ ವಲಯದಲ್ಲಿ ನಾನು ಬೆಳೀತಾ ಬಂದೆ. ನನ್ನ ತಂದೆ ವೀರೇಂದ್ರ ಶೀಲವಂತವರು ಬಿಳಗಿ ತಾಲೂಕಿನ ಹಿರಿಯ ಪತ್ರಕರ್ತರು, ಮತ್ತು ಬಿಳಗಿ ತಾಲೂಕಿನ ಪತ್ರಿಕಾರಂಗದ ಭೀಷ್ಮ ಅಂತ ಅವರನ್ನ ಕರೀತಿದ್ದಾರೆ. ಅವರು ಸುಮಾರು 20 ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆಮೇಲೆ ನನ್ನ ತಾಯಿಯವರು ಗೃಹಿಣಿಯಾಗಿದ್ದಾರೆ, ಆದರೆ ಓದೋ ಕ್ಷೇತ್ರದಲ್ಲಿ ಬಹಳಷ್ಟು ನನಗೆ ಆಸಕ್ತಿಯನ್ನು ಬೆಳೆಸಿದ್ದೇ ಅವರು ಅಂತ ಹೇಳ್ಬೋದು, ಕತೆ ಕಾದಂಬರಿಗಳನ್ನೇ ಬೆಳೆಸಿದಂಥವ್ರು. ನನ್ನ ಸಹೋದರ ಅವನು ಸಹ ವಾಣಿಜ್ಯ ಕ್ಷೇತ್ರದಲ್ಲಿ PhD ಪಡೆದಿದ್ದಾನೆ, ಈಗ ಅವನು ಉಪನ್ಯಾಸಕನಾಗಿ ಆತನ ವೃತ್ತಿಯನ್ನು ಮಾಡ್ತಿದ್ದಾನೆ ಸರ್.
1: ಈಗ ಇಷ್ಟೆಲ್ಲ ತಾವು ಹೇಳಿದ್ರೆ ತಮ್ಮ ತಾಯಿಯವರು ಅಜ್ಜಿಯವರ ಬಗ್ಗೆ ಪರಿಚಯವನ್ನು ಮಾಡಿಕೊಂಡ್ರೆ, ಯಾಕಂದ್ರೆ ಇಂದು ಜನಪದ ಗೀತೆಗಳು ಅಂತಂದ್ರೆ ಕಣ್ಮರೆ ಆಗುವಂತ ಒಂದು ಹಂತಕ್ಕೆ ಬಂದಿವೆ, ಅದಕ್ಕೆ ತಾವು ಒಂದು ಹಾಡನ್ನ ಏನಾದ್ರೂ ಹೇಳ್ಬೋದಾ ಜನಪದ, ತಮ್ಮ ಅಜ್ಜಿಯವರು ಹೇಳಿದ್ದು ಏನಾದ್ರೂ ನೆನಪಿದ್ರೆ?
2: ಸಾಕಷ್ಟು ಹಾಡುಗಳನ್ನ ಹಾಡ್ತಿದ್ರು ಸರ್, ನಾನು ಹಾಡ್ಲಿಕ್ಕೆ ಬರೋದ್ರ, ಆದ್ರೂ ಒಂದು ಹೇಳ್ತೀನಿ. ಅಜ್ಜಿಂದ ಕೇಳಿದಂತ ಹಾಡುಗಳು ಗೊತ್ತಿದ್ದಾವೆ, ಆದ್ರೆ ಹಾಡುಗಾರ್ತಿ ಅಲ್ಲ ನಾನು. ಕಲ್ಲು ಕೊಟ್ಟ ಮನೆಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲವ್ವ, ಪಲ್ಲಕ್ಕಿ ಮೇಲೆ ಮಗ ಬರಲವ್ವ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಇದು ನನ್ನ ಅಜ್ಜಿ ಬಿಸು ಕಲ್ಲಗಳನ್ನ ಬೀಸ್ತಾ ಕೂತಾಗ ಈ ಹಾಡುಗಳನ್ನ ನಾ ಹಾಡ್ತಿದ್ಲು, ನಮ್ ಜೊತೆಯಾಗಿ ಕೂಡಿಸ್ಕೊಂಡು ಬೀಸ್ತಿದ್ರು ಅಂತ ಸಂದರ್ಭದಲ್ಲಿ ಕೇಳಿದ ಪಾಠ.
1: ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಬಂದು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಡಾಕ್ಟರ್ ರಾಜೇಶ್ವರಿ ಶೀಲವಂತವರೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್. ನಿಮ್ಮ ವಿಜಯಪುರ ಆಕಾಶವಾಣಿ ಕೇಂದ್ರಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.
0: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ಕನ್ನಡ ಉಪಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ಸಹಕಾರ ಸಿದ್ದರಾಯ ಸಾಳುಂಕೆ, ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಮುಂದೆ ಕೇಳಿ ಒಂದು ಭಾವಗೀತೆ. ರಚನೆ ಡಾಕ್ಟರ್ BR ಲಕ್ಷ್ಮಣರಾವ್ ಅವರದು. ಹಾಡಿದ ಕಲಾವಿದರು ಸುಪ್ರಿಯಾ ಆಚಾರ್ಯ.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ. ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಅಂದರೆ ಕನ್ಸರ್ವೇಷನಲ್ ಆರ್ಕಿಟೆಕ್ಚರ್, ಈ ವಿಷಯದಲ್ಲಿನ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಒಂದು ಇನ್ನೊಂದು ಆರ್ಕಿಟೆಕ್ಚರ್ ಕನ್ಸರ್ವೇಷನ್ ಅದೇ ನಾವು ಬರೀ ಬಿಲ್ಡಿಂಗ್ ಮಾತಾಡ್ತೀವಿ, ಬಹಳ ತಪ್ಪೋದು. ಬಿಲ್ಡಿಂಗಿನ ಪರಿಸರ ಬಹಳ ಇಂಪಾರ್ಟೆಂಟ್. ಬಿಲ್ಡಿಂಗ್ ವಿಥೌಟ್ ಇಟ್ಸ್ ಎನ್ವಿರಾನ್ಮೆಂಟ್ ಈಸ್ ಯೂಸ್ಲೆಸ್.
0: ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ FM 100.6.
2: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
3: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ BSS ವಿದ್ಯೋದಯ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.

0: ತಪ್ಪದೆಯಾಲಿಸಿ. ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
1: ಕಾಮನ ಬಿಲ್ಲು ಪರಿಚಯ ಕೇಳಿದರೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, 3rd and 5th ಶುಕ್ರವಾರ ಬೆಳಗ್ಗೆ 11:00 ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
2: ಕಾಮನ ಬಿಲ್ಲು ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
1: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, 3rd and 5th ಶುಕ್ರವಾರ ಬೆಳಗ್ಗೆ 11:00 ಮೂಡುತ್ತಿದೆ ಕಾಮನ ಬಿಲ್ಲು.
3: ನಕ್ಷತ್ರಲೋಕ ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
4: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಇದೇ ತಿಂಗಳು ಭಾನುವಾರ 7th ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಚಿತ್ರನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
5: ಅವರ ಡ್ರೀಮ್ ಚೆನ್ನಾಗಿದೆ ಅಮ್ಮಂತ, ಅವರೆಲ್ಲ ಕನಸುಗಳು ಕೂಡ ಸಿನಿಮಾನೇ ಉಸಿರಾಡ್ತಾ ಇದ್ರು ಆ ಕಾಲದಲ್ಲಿ ಅವರು. ಹಂಗಾಗಿ ರವಿಚಂದ್ರನ್ ನಂಗೆ ಇಷ್ಟ ಆಗ್ತಾ ಇದ್ರು ತುಂಬಾ ಸಲ.
4: ಕೇಳಲು ಮರೆಯದಿರಿ, ಇದೇ ತಿಂಗಳು 7th ಭಾನುವಾರ ಮಧ್ಯಾಹ್ನ 2:40 ಕನ್ನಡದ ಹಿರಿಯ ನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ.
3: ನಕ್ಷತ್ರ ಲೋಕ
6: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ
7: ಕೇಳುಗರೇ ಗಮನಿಸಿ, 11:35 ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಪಿ ಛಾಯಾ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. 1:30 ಹಾಗೂ ಇಂದು ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:35. ಈಗ ಭಕ್ತಿಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಎಲ್ ಶೇಷಚಂದ್ರ ಅವರ ರಚನೆ ಅನುರಾಘವೇಂದ್ರ ಸ್ತೋತ್ರ, ಹಾಡಿದ್ದಾರೆ ವಿದ್ಯಾಭೂಷಣ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:46. ಈಗ ಚಿತ್ರಗೀತೆಗಳು. ಮೊದಲಿಗೆ ಅದಲು ಬದಲು ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಇವುಗಳ ಧ್ವನಿಗಳಲ್ಲಿ ವಿಜಯ್ ನರಸಿಂಹ ಅವರ ಗೀತೆ ಇದು. ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಕೇಳುಗರೇ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಯುವವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಪರಿಸರ ಬದುಕಿಗೆ ಆಧಾರ ಕುರಿತ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದ ವಿದ್ಯಾರ್ಥಿಗಳು. ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ FM 100.6. ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ, ಗಂಗಾ ಯಮುನಾ ಚಿತ್ರದಿಂದ. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SR ಜಾನಕಿ. RN ಜೈಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ವಿದ್ಯಾಸಾಗರ್.

ಕೇಳುಗರೇ ಗಮನಿಸಿ, ಈ ರಾತ್ರಿ 9:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ರಷ್ಯನ್ ಭಾಷೆಗೆ ತುರ್ಜುಮೆಗೊಂಡ ವಚನಗಳು. ಈ ಕುರಿತು ಅನುವಾದಕರಾದ ಪ್ರೊಫೆಸರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗಿನ ಸಂವಾದ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಗೆದ್ದ ಮಗ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ. RN ಜೈಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಚಕ್ರವರ್ತಿ.

0: ಇದುವರೆಗೆ ಎಫ್ಎಂ 100.6 ಚಿತ್ರಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಪ್ರಗತಿಪಥ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರಗತಿಪಥ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1ನೇ ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ವರೆಗಿನ ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ವರೆಗಿನ ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ವರೆಗಿನ ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ಬ್ಯಾಕ್, ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವರೆಗೆ ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆ ಇರುತ್ತದೆ. 2ನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು ಯುಎಲ್ಬಿಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, ಯುಎಲ್ಬಿ ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ ಯುಎಲ್ಬಿ ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. ಯುಎಲ್ಬಿಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ ULB TVCಯಿಂದ ಶಿಫಾರಸು ಪತ್ರವನ್ನು LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1 https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2 ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. 3ನೇ ಹಂತ ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4 ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800-11-1979 ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ ಮೊದಲ ಸಾಲಕ್ಕೆ A ಮತ್ತು B ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. C ಮತ್ತು D ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ULBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು 2ನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ SM ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
1: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಹೈದರಾಬಾದ್ ಹೌಸ್ನಲ್ಲಿ ನಡೆಯುತ್ತಿರುವ ಮಾತುಕತೆಯಲ್ಲಿ ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರ ವೃದ್ಧಿ ಕುರಿತು ಚರ್ಚೆ ನಡೆಯಿತು. ಇದಕ್ಕೂ ಮುನ್ನ ಅಧ್ಯಕ್ಷೆ ರೋಡ್ರಿಗಸ್ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಜೈಶಂಕರ್, ಹಂಗಾಮಿ ಅಧ್ಯಕ್ಷರು ಭಾರತ ವೆನೆಜುವೆಲಾ ಸಂಬಂಧಗಳ ಬಗ್ಗೆ ದೀರ್ಘಕಾಲದ ಬದ್ಧತೆ ಹೊಂದಿದ್ದಾರೆ. ಪ್ರಧಾನಿ ಮತ್ತು ಅವರ ನಡುವಿನ ಭೇಟಿಯಿಂದ ಉಭಯ ದೇಶಗಳ ಸಹಕಾರ ಸಂಬಂಧ ಮತ್ತಷ್ಟು ಬಲವರ್ಧನೆಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಡ್ರಿಗಸ್ ಐದು ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೊಂದಾದ ಯಾದಗಿರಿ ಜಿಲ್ಲೆಯ ಗುರುಮಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾದ ಕೃಷಿ ಸಂಸ್ಕರಣಾ ಕೇಂದ್ರಕ್ಕೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಚಾಲನೆ ನೀಡಿ ಘಟಕವನ್ನು ವೀಕ್ಷಿಸಿದರು. ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರೊಡನೆ ಸಮಾಲೋಚಿಸಿದ ಕೇಂದ್ರ ಸಚಿವರು ಉತ್ಪನ್ನಗಳ ತಯಾರಿಕೆ, ಸಂಸ್ಕರಣೆ ಹಾಗೂ ಮಾರುಕಟ್ಟೆ ಕುರಿತು ಮಾಹಿತಿ ಪಡೆದರು. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸತ್ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದ್ದು, ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ಧಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ಧಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047 ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ, ರಾಜ್ಯ ಸಚಿವ ಸುಕಾಂತ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ಹಾಗೂ ವಿಶ್ವದ ಪ್ರಾಚೀನ ನಗರಗಳಲ್ಲಿ ಒಂದಾದ ವಾರಣಾಸಿ ಐತಿಹಾಸಿಕ ಅಂತಾರಾಷ್ಟೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದೆ. G20 ಸಭೆಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದ ವಾರಣಾಸಿ ಇದೀಗ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆಯ ಎರಡನೇ ಸಭೆಗೆ ಆತಿಥ್ಯ ವಹಿಸುತ್ತಿದೆ. ಇಂದು ಮತ್ತು ನಾಳೆ ನಡೆಯಲಿರುವ ಸಭೆಯಲ್ಲಿ ಚೀನಾ, ಬ್ರೆಜಿಲ್, ಈಜಿಪ್ಟ್ ಸೇರಿದಂತೆ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಭಾಗವಹಿಸಲಿವೆ. ಈ ಸಭೆ ಹಿರಿಯ ರಾಯಭಾರಿಗಳು, ನೀತಿ ನಿರೂಪಕರು ಮತ್ತು ಸಾಂಸ್ಕೃತಿಕ ಪರಿಣಿತರ ಒಗ್ಗೂಡುವಿಕೆಗೆ ಕಾರಣವಾಗಲಿದೆ. ಸಭೆಯ ಅಂಗವಾಗಿ ಕಾಶಿಯ ಅತ್ಯಂತ ಹೆಸರುವಾಸಿಯಾಗಿರುವ ಜಿಐ ಮಾನ್ಯತೆ ಪಡೆದ ವಸ್ತುಗಳ ಪ್ರದರ್ಶನವೂ ನಡೆಯಲಿದೆ. ಜೊತೆಗೆ ವಾರಣಾಸಿಯ ಶ್ರೀಮಂತ ಕರಕುಶಲ ಕಲೆಯನ್ನು ಬಿಂಬಿಸುವ 6 ವಿಶಿಷ್ಟ ಉತ್ಪನ್ನಗಳ ಪ್ರದರ್ಶನವೂ ನಡೆಯಲಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026 ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲುಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ಅವರು ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಬಹು ನಿರೀಕ್ಷಿತ ವ್ಯಾಪಾರ ಒಪ್ಪಂದ ಮಾತುಕತೆ ಇನ್ನು ಕೆಲವೇ ವಾರಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕ್ ರುಬಿಯೋ ಹೇಳಿದ್ದಾರೆ. ಕಳೆದ ರಾತ್ರಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವಾಷಿಂಗ್ಟನ್ ಮತ್ತು ದೆಹಲಿ ನಡುವೆ ಸಮಾಲೋಚನೆಗಳು ಮುಕ್ತಾಯ ಹಂತ ತಲುಪಿವೆ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಭಾರತ ಅಮೆರಿಕದ ಪ್ರಮುಖ ಕಾರ್ಯತಾಂತ್ರಿಕ ಪಾಲುದಾರ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಮತ್ತು 2 ಹಳೆಯ ಪ್ರಜಾಪ್ರಭುತ್ವಗಳ ನಡುವೆ ಆರ್ಥಿಕ ಸಂಬಂಧಗಳು ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿವೆ ಎಂದು ಅವರು ಹೇಳಿದ್ದಾರೆ. ಕ್ವಾಡ್ ಚರ್ಚೆಗಳಲ್ಲಿ ಭಾರತವನ್ನು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ತಮ್ಮ ಭಾರತ ಭೇಟಿ ವೇಳೆ ಸಮಾಲೋಚನೆ ನಡೆಸಲಾಗಿದೆ. ಇದರಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಾಗರ ಸಹಕಾರ ಬಾಂಧವ್ಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಆಸ್ಟ್ರಿಯಾ, ಕರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಹಾಗೂ ಜಿಂಬಾಬ್ವೆ ರಾಷ್ಟಗಳು 2 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಏತರ ರಾಷ್ಟಗಳಾಗಿ ಆಯ್ಕೆಯಾಗಿವೆ. ಈ 5 ರಾಷ್ಟಗಳು 2027 ಜನವರಿ 1 2028 ಡಿಸೆಂಬರ್ 31 ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟಗಳಾಗಿ ಕಾರ್ಯನಿರ್ವಹಿಸಲಿವೆ. ಈ ಹಿಂದೆ ಸದಸ್ಯ ರಾಷ್ಟಗಳಾಗಿದ್ದ ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ, ಪನಾಮಾ ಮತ್ತು ಸೊಮಾಲಿಯಾ ಬದಲಿಗೆ ಹೊಸದಾಗಿ 5 ರಾಷ್ಟಗಳಿಗೆ ಖಾಯಂ ಏತರ ಸದಸ್ಯ ಸ್ಥಾನಮಾನ ನೀಡಲಾಗಿದೆ. ಕಾಂಗೊ ಗಣರಾಜ್ಯದಲ್ಲಿ ಎಬೋಲಾ ಸೋಂಕು ಹರಡುವಿಕೆ ಹೆಚ್ಚಾಗಿದ್ದು ಇದನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಜಿನೆವಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ತೆದ್ರೋಸ್ ಅಧಾನೋಮ್, ಸೋಂಕು ದೊಡ್ಡ ಪ್ರಮಾಣದಲ್ಲಿ ಉಲ್ಬಣಿಸುತ್ತಿದ್ದು ಆರೋಗ್ಯ ಅಧಿಕಾರಿಗಳು ಅದನ್ನು ನಿಯಂತ್ರಿಸಲು ಶ್ರಮಿಸುತ್ತಿದ್ದಾರೆ ಎಂದರು. ಸೋಂಕು ಕಾಣಿಸಿಕೊಂಡ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿದ್ದು ಸ್ಥಳೀಯ ಆರೋಗ್ಯ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಅತ್ಯಂತ ಬದ್ಧತೆಯಿಂದ ಸೋಂಕು ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದರು. ಮೇ ತಿಂಗಳ ಮಧ್ಯಭಾಗದಲ್ಲಿ ಕಾಂಗೋದಲ್ಲಿ ಕಾಣಿಸಿಕೊಂಡ ಸೋಂಕು ಈವರೆಗೆ 344 ಮಂದಿಯಲ್ಲಿ ದೃಢಪಟ್ಟಿದ್ದು 60 ಮಂದಿ ಸಾವನ್ನಪ್ಪಿದ್ದಾರೆ. ಯುಕೆ ವಿದೇಶಾಂಗ ಮತ್ತು ಕಾಮನ್ವೆಲ್ತ್ ವ್ಯವಹಾರಗಳ ಕಾರ್ಯದರ್ಶಿ ಯುವೆಟ್ ಕೂಪರ್ 2 ದಿನಗಳ ಭಾರತ ಭೇಟಿಗಾಗಿ ಇಂದು ಬೆಳಿಗ್ಗೆ ನವದೆಹಲಿಗೆ ಆಗಮಿಸಿದರು. ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ. ಕೂಪರ್ ಸಂಜೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಸಂಬಂಧ ವೃದ್ಧಿಯ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:20. ಈಗ ಭಾವಗೀತೆಗಳು. ಕಾರ್ಯಕ್ರಮದಲ್ಲಿ ಪಿ ಛಾಯಾ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಆಲಿಸುವಿರಿ. ಕಾರ್ಯಕ್ರಮದ ಮೊದಲಿಗೆ ರಾಷ್ಟ್ರಕವಿ ಕುವೆಂಪು ವಿರಚಿತ ಗೀತೆ ಕಾಡಿನ ಮೂಲೆಯ ಕೆರೆಯ ಕೆಸರಿನಲ್ಲಿ ಮೂಡಿದ ಹೂವನ್ನು ನೀ ಕೊಯ್ದೆ.

ಕಾರ್ಯಕ್ರಮದ ಕಡೆಗೆ ದರಾ ಬೇಂದ್ರೆ ವಿರಚಿತ ಗೀತೆ ನಿನ್ನ ಕಣ್ಣ ಕಡಗೋಲಿಂದ ಎನ್ನ ಹೃದಯ ಕಡೆಯೇ ತಾಯೇ

0: ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ಮಾವಿನ ಬೆಳೆಯಲ್ಲಿ ಚಾಟನಿ ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶ ನಿರ್ವಹಣೆ ಈ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ಮನುಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು FM 100.6. ಸಮಯ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳಿಗಾಗಿ ಸಂದೇಶವನ್ನು ಕಳಿಸಬೇಕಾದ ನಮ್ಮ ವಾಟ್ಸಾಪ್ ಸಂಖ್ಯೆ ಹೀಗಿದೆ: 9480858523. ಮತ್ತೊಮ್ಮೆ ನಮ್ಮ ವಾಟ್ಸಾಪ್ ಸಂಖ್ಯೆ 9480858853.
1: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ 4:00 ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೇ ಕೇಳಿ, ಇದೇ ಶುಕ್ರವಾರ 4:00 ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.

ಕೇಳುಗರೆ, ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ, ಜೀವನ ಚಕ್ರ ಚಿತ್ರದಿಂದ. ಈ ಗೀತೆಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ರಾಜಮ್ಮ, ಜ್ಯೋತಿ, ವಿಕ್ಕಿ, ಮಾನ್ಯ, ಪೂರ್ವಿಕ ಇವರೆಲ್ಲರ ಸಂದೇಶ ಬಂದಿದೆ. ಎಲ್ಲರಿಗಾಗಿ ಸುಪ್ರಭಾತ ಚಿತ್ರದ ಈ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ನೂರು ಜನರು ಬಂದರು, ನೂರು ಜನರು ಹೋದರು, ನನಗೆ

ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಬಿಎಸ್ಎಸ್ ವಿದ್ಯೋದಯ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.

0: ತಪ್ಪದೇ ಆಲಿಸಿ. ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
1: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸೋಣ ಚಕ್ರತೀರ್ಥ ಚಿತ್ರದ ಗೀತೆಯನ್ನ. ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರು ತಾಲೂಕು ಸಿದ್ದರಾಮನಹುಂಡಿಯಿಂದ ಸೂರ್ಯನಾರಾಯಣ ಮಂಜುಳಾ ನಾಗಾರ್ಜುನ ಅವರು. ಈ ಗೀತೆಯನ್ನು ಹಾಡಿದ್ದಾರೆ ಪಿ ನಾಗೇಶ್ವರ ರಾವ್.

0: ನನ್ನ ಹಕ್ಕು ನನ್ನ ಜವಾಬ್ದಾರಿ.
1: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಕಾರ್ಯಕ್ರಮದ ಕಡೆಯ ಗೀತೆ ಪ್ರಸಾರವಾಗ್ತಾ ಇದೆ. ಮಕ್ಕಳ ಭಾಗ್ಯ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ಬಿಕೆ ಸುಮಿತ್ರಾ ಅವರು. ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ವಿಜಯನಗರದಿಂದ ಗೋವಿಂದರಾಜು, ಗಾಯತ್ರಿ, ನಮ್ರತಾ ಹಾಗೂ ಮೋಹನ್.

ಕೇಳುಗರೆ, ಮಕ್ಕಳ ಭಾಗ್ಯ ಚಿತ್ರದ ಗೀತೆ ಪ್ರಸಾರವಾಯಿತು. ಗೀತೆಯ ಗಾಯಕರು ಎಲ್ ಆರ್ ಅಂಜಲಿ.

ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ 100.6 ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದ ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ವಂದನೆಗಳು.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಹುಮುಖ ಪ್ರತಿಭೆ ಸ್ಫಟಿಕಾ ಎಸ್ ಭಾರದ್ವಾಜ ಹಾಗೂ ಅವರ ತಾಯಿ ಗೀತಾ ಅವರೊಂದಿಗೆ ಮಾತುಕತೆಯನ್ನು ಆಲಿಸುವಿರಿ.
1: ಇವಾಗ ಸೈರಿಸ್ ಎ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಹೋಲ್ ಯೂನಿವರ್ಸ್, ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಮ್ದು, ಅದು ಸ್ಪೈರಲ್ ಗ್ಯಾಲಕ್ಸಿ.
2: ಅವಳು ವಯಸ್ಸಿಗೆ ಮೀರ ಬುಕ್ಸ್ ನ ಅವಳು ಓದ್ತಾಳೆ. ಮಕ್ಕಳಿಗೆ ಓದೋ ಅಭ್ಯಾಸ ಇದ್ರೆ ಸರ್ ಜ್ಞಾನ ಹಂಗೆ ಬರುತ್ತೆ.
0: ತಪ್ಪದೇ ಆಲಿಸಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2:00 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ಹಾಗೂ 2:15 ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ಮತ್ತು ನೈಋತ್ಯ ಮುಂಗಾರು ಇಂದು ಕೇರಳಂ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 15 ದಿನಗಳೊಳಗೆ ಕಾರ್ಯಯೋಜನೆ ನೀಡುವಂತೆ ಸೂಚನೆ ನೀಡಿದ್ದಾರೆ. ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಯುಟಿ ಖಾದರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬಡೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಕೇಂದ್ರವನ್ನು ಮಹಿಳೆಯರೇ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇದೇ ವೇಳೆ ಯಾದಗಿರಿ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪ್ರತಿಯೊಂದು ಜಿಲ್ಲೆಯ ಅಭಿವೃದ್ಧಿಗೂ ಪಣ ತೊಟ್ಟಿದ್ದು, ಪ್ರತಿಯೊಬ್ಬ ವ್ಯಕ್ತಿಯೂ ಬಡತನದಿಂದ ಮುಕ್ತವಾಗಲು ಶ್ರಮಿಸಲಾಗುತ್ತಿದೆ ಎಂದು ಹೇಳಿದರು. ನಬಾರ್ಡ್ ನೆರವಿನೊಂದಿಗೆ ಈ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ತರಬೇತಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇಲ್ಲಿ ತಯಾರಾಗುವ ಉತ್ಪನ್ನಗಳನ್ನು ಇ ಕಾಮರ್ಸ್ಗೆ ಪರಿಚಯಿಸುವಂತೆ ನಬಾರ್ಡ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಂದು ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯಾದಂತೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈವರೆಗೆ ಖಾತೆಗಳನ್ನು ಹಂಚಿಕೆ ಮಾಡಿಲ್ಲ, ಮಾಧ್ಯಮದ ವರದಿಗಳು ಕೇವಲ ಊಹಾಪೋಹ ಎಂದು ಹೇಳಿದ್ದಾರೆ. ಸಾರ್ವಜನಿಕ ಕಚೇರಿಯಲ್ಲಿ ಜವಾಬ್ದಾರಿಯ ಮಹತ್ವವನ್ನು ಒತ್ತಿ ಹೇಳಿದ ಪ್ರಿಯಾಂಕ್ ಖರ್ಗೆ, ಪ್ರತಿಯೊಬ್ಬ ನಾಯಕರು ನೀಡಲಾದ ಹುದ್ದೆಯನ್ನು ಜನರಿಗೆ ಸೇವೆ ಸಲ್ಲಿಸುವ ಅವಕಾಶವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಕ್ಷದೊಳಗಿನ ಆಂತರಿಕ ಗೊಂದಲಗಳ ವರದಿಯನ್ನು ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಪಕ್ಷ ಸಂಘಟಿಸಲು ಹಾಗೂ ಪಕ್ಷವನ್ನು ಬಲಪಡಿಸಲು ಕೈಜೋಡಿಸುವಂತೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ನಾಯಕರಿಗೆ ಪಕ್ಷದ ಸಂಘಟನೆಗೆ ಒತ್ತು ನೀಡುವಂತೆ ಸಲಹೆ ನೀಡಿದ್ದಾರೆ. ಸಂಘಟನೆ ಮತ್ತು ಸರ್ಕಾರ ಎರಡನ್ನೂ ಸಮತೋಲನವಾಗಿ ಹಂಚಿಕೊಂಡು ಕಾರ್ಯನಿರ್ವಹಿಸುವಂತೆ ತಿಳಿಸಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಿಗೆ ಏನೇ ತೊಂದರೆಯಾದರೂ ಸದಾ ಜೊತೆಗಿರುವುದಾಗಿ ಭರವಸೆ ನೀಡಿದ್ದಾರೆ.

0: ನೂತನ ಮುಖ್ಯಮಂತ್ರಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ನೈಜ ಚಿತ್ರಣವನ್ನು ಜನರ ಮುಂದಿಡುವ ಉದ್ದೇಶದಿಂದ ಹಣಕಾಸು ಶ್ವೇತಪತ್ರ ಮಂಡಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಹಣಕಾಸಿನ ಸ್ಥಿತಿಗತಿಯ ಕುರಿತು ಶ್ವೇತಪತ್ರ ಮಂಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ ಸಾಲ ಎಷ್ಟು ಹೆಚ್ಚಾಗಿದೆ, ಸರ್ಕಾರದ ಖಜಾನೆಯ ನಿಜವಾದ ಸ್ಥಿತಿಗತಿ ಏನು ಹಾಗೂ ಮುಂದಿನ ಪೀಳಿಗೆಯ ಮೇಲೆ ಎಷ್ಟು ಹೊರೆ ಹಾಕಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಇಂದು ಕೇರಳ ತಲುಪಲಿದೆ. ಈ ಹಿನ್ನೆಲೆಯಲ್ಲಿ ಕೇರಳ, ಕರಾವಳಿ, ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಮುಂಗಾರು ಆಗಮನವು ಭಾರತದ ವಾರ್ಷಿಕ 4 ತಿಂಗಳ ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಮುಂಗಾರು ಆಗಮನದಿಂದಾಗಿ ದೇಶದಲ್ಲಿ ಕೃಷಿ ಚಟುವಟಿಕೆ ಆರಂಭಗೊಳ್ಳುವ ಮುನ್ಸೂಚನೆ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಗುಂಟಾಗುವ ಪ್ರದೇಶಗಳ ಬಗ್ಗೆ ಸಮೀಕ್ಷೆ ನಡೆಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 164 ಸೂಕ್ಷ್ಮ ದುರ್ಬಲ ಪ್ರದೇಶಗಳು ಎಂದು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಪಾಯದಲ್ಲಿರುವ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಲ್ಲಿ ವಾಸಿಸುವವರ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಳೆಯ ಹಾನಿಯ ಕಂಟ್ರೋಲ್ ರೂಮ್ಗಳನ್ನು ತೆರೆಯಲಾಗಿದ್ದು, ಮಳೆಯಿಂದ ಹಾನಿಯುಂಟಾದರೆ ಸಹಾಯಕ್ಕೆ ಧಾವಿಸಲು ಸಿಬ್ಬಂದಿ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಲ್ಲಿಯವರೆಗೆ ಸುರಿದ ಮಳೆಗೆ ಜಿಲ್ಲೆಯಲ್ಲಿ 1 ಮನೆ ಸಂಪೂರ್ಣ ಹಾನಿಯಾಗಿದ್ದು, 51 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. 1870 ವಿದ್ಯುತ್ ಕಂಬಗಳು ಬಿದ್ದಿವೆ ಎಂದು ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆಯವರೆಗೆ ಮಧ್ಯಮ ಮಳೆ ಹಾಗೂ ಇದೇ 6-10 ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಮುಂಗಾರು ಪೂರ್ವದ ಸಿದ್ದತೆ ಮಾಡಿಕೊಂಡಿದ್ದು, ಜಿಲ್ಲೆಯಲ್ಲಿ 294 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಪ್ರತಿ ಕಾಳಜಿ ಕೇಂದ್ರಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ಭೂ ವಿಜ್ಞಾನ ಸರ್ವೇಕ್ಷಣಾ ಇಲಾಖೆ ಜಿಲ್ಲೆಯಲ್ಲಿ 439 ಭೂಕುಸಿತ ಸಂಭವನೀಯ ಸ್ಥಳಗಳ ಪಟ್ಟಿ ನೀಡಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರು ಯಾವುದೇ ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ವಿಪತ್ತು ನಿರ್ವಹಣಾ ಕೇಂದ್ರದ ಕಂಟ್ರೋಲ್ ರೂಮ್ಗೆ ದೂರವಾಣಿ ಕರೆ ಮಾಡಿ ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಇದೇ 30 ಪ್ರಾರಂಭವಾಗಲಿದ್ದು, ಪರಿಷ್ಕರಣೆಗೆ ಎಲ್ಲ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಈಗಾಗಲೇ 2002 ಮತದಾರರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ನಡೆಸಲಾಗಿದೆ. ಯಾವುದೇ ಗೊಂದಲವಿಲ್ಲದೆ ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳ ಸಹಕಾರದಿಂದ ಯಶಸ್ವಿಯಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ ಗ್ರಾಮದಲ್ಲಿ ಜಾನುವಾರುಗಳ ಮೇಲೆ ದಾಳಿ ಮಾಡಿ ರೈತರಿಗೆ ಆತಂಕ ಹುಟ್ಟಿಸಿದ್ದ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಕಳೆದ ಹಲವು ದಿನಗಳಿಂದ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದ್ದರಿಂದ ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನುಗಳನ್ನು ಇಟ್ಟಿದ್ದರು. ಆಹಾರ ಅರಸಿ ಬಂದ ಚಿರತೆ ಸೆರೆಯಾಗಿದ್ದು ದಟ್ಟಾರಣ್ಯಕ್ಕೆ ಬಿಡಲಾಗುವುದು ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳ ಅಕ್ಕಪಕ್ಕದಲ್ಲಿ 100 ಗಜಗಳ ಒಳಗೆ ತಂಬಾಕು ಮಾರಾಟ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಹಾಗೂ ಕೋಟ್ಪಾ ಕಾಯ್ದೆಯಲ್ಲಿನ ಸೂಚನೆಗಳನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ.

ಸ್ಥಳದಲ್ಲಿಯೇ 92,000 ರೂಪಾಯಿಗೂ ಅಧಿಕ ದಂಡ ವಸೂಲಿ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಂತೇಶ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಈಗ ಮತ್ತೊಮ್ಮೆ

0: ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಮತ್ತು ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ನೈಋತ್ಯ ಮುಂಗಾರು ಇಂದು ಕೇರಳ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: हम आकाशवाणी बेंगलुरु से बोल रहे हैं. उर्दू प्रोग्राम कहकशां.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3 ಗಂಟೆ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ. ಹರ್ದಿಲ್ ಜೋ ಪ್ಯಾರ್ ಕರೇಗಾ ಚಿತ್ರದಿಂದ ಗಾಯಕರು ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್. ಸಮೀರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಅನು ಮಲ್ಲಿಕ್.

ಕಾರ್ಯಕ್ರಮದ ಮುಂದಿನ ಗೀತೆ ಇಜ್ಜತ್ ಚಿತ್ರದಿಂದ. ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್. ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯ. ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಜೋಡಿಯದು.

0: ಕಾಮನ ಬಿಲ್ಲು. ಪರಿಚಯ ಕೇಳಿದರೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.

ಹಸ್ತೆ ಜಖಂ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್. ಕೈಫಿ ಅಜ್ಮಿಯವರ ಸಾಹಿತ್ಯ, ಸಂಗೀತ ಮದನ್ ಮೋಹನ್.

0: ಕೆಎಸ್ಒಯು ಮುಕ್ತವಾಣಿ
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಚಕ್ ದೇ ಇಂಡಿಯಾ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಹೇಮಾ ಸರ್ದೇಸಾಯಿ. ಜೈದೀಪ್ ಸಹನಿ ಅವರ ಸಾಹಿತ್ಯ, ಸಂಗೀತ ಸಲೀಂ ಸುಲೇಮಾನ್ ಅವರದು.

ಕೆಳಗರೆ ನಿಮ್ಮ ಮೆಚ್ಚಿನ ಎಫ್ಎಂ 100.6 ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ ಘರ್ ಚಿತ್ರದಿಂದ. ಗೀತೆಯನ್ನು ಹಾಡಿದ್ದಾರೆ ಲತಾ ಮಂಗೇಶ್ಕರ್, ಗುಲ್ಜಾರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

ಆಕಾಶವಾಣಿ ಮೈಸೂರು. ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3:32. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಜನಪದ ಸಂಗೀತ ಕಾರ್ಯಕ್ರಮದ ಮೊದಲಿಗೆ ಹಳೇಪುರ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗನ ಹಾಡು.

0: ಜಗದುಡಿನಾಗಿರ್ತಕ್ಕಂಥವರು
1: ಹೌದು,
0: ಬೆಳ್ಳಿ ಬೆಟ್ಟದ ಒಡೆಯ ಬೆಳಗರಂಗಸ್ವಾಮಿಯವರು,
1: ಆಹಾ
0: ಜಗದುಡಿಯನಾಗಿರ್ತಕ್ಕಂಥವರು, ಆದಿ ಶ್ರೀ ಮಣ್ಣಾರಾಯಣ ಮೂರ್ತಿಯವರು,
1: ಶಿವ ಶಿವ.
0: ಬೆರಳಿ ಬೆಟ್ಟದ ಮೇಲೆ
1: ಹೌದು
0: ಬಲಗಡ ಲಕ್ಷ್ಮೀದೇವಿ, ಎಡಗಡ ತುಳಸಮ್ಮ,
1: ಹೌದಪ್ಪ,
0: ಇಬ್ಬರು ಮಡದಿರ ಮಧ್ಯೆ ಜಗದುಡಿಯನಾಗಿರ್ತಕ್ಕಂತಹ ಶ್ರೀ ಮಣ್ಣಾರಾಯಣ ಮೂರ್ತಿಯವರು ಕುಳಿತುಕೊಂಡು,
1: ಹೌದು
0: ಲಕ್ಷ್ಮೀದೇವಿ ತುಳಸಮ್ಮನವರಿಗೆ ಯಾವ್ದಾರು ಕೂಡ ನಾನು ಒಂದು ಕಳುವಲ್ಲಿ ಕದ್ದು ಮಾತನಾಡಬಿಟ್ಟು,
1: ಹೌದಪ್ಪ,
0: ಈ ಕಡೆ ಪದ್ಮಾವತಿ ಎಂಬ ಕುಸುಮಾಲವನ ನಾನು ಮೇಲ್ಗಿರಿಗೆ ತಂದು ಮದುವೆ ಆಗಬೇಕು ಅಂತೇಳಿ,
1: ಹೌದು
0: ಜಗದುಡಿನಾಗಿರ್ತಕ್ಕಂಥವರು,
1: ಆಹಾ
0: ಹಾ, ಮೇಲ್ಗಿರಿ ಬಳಿಗೆ ಸ್ವಾಮಿಯವರು ಕುಳಿತುಕೊಂಡು,
1: ಹೌದಪ್ಪ,
0: ಮಡದಿರಿ

0: ಜಗದೊಡಿನಾಗಿರ್ತಕ್ಕಂಥವರು
1: ಹೌದು.
0: ಮದುವೆ ಆದ ಕಾಲಕ್ಕೆ ಸೋಮಲೆ ಆದ ಕಾಲದಿಂದ ಒಳ್ಳೊಳ್ಳಿ ಉತ್ತಿಲ್ಲ ಕಾಣ್ರಿ.
1: ಹೌದಪ್ಪ,
0: ನಾನು ಹೋಗ್ಬೇಕು ಲಕ್ಷ್ಮೀದೇವಿ ತುಳಸಮ್ಮ. ನೀವಿಬ್ರು ನನಗೆ ಅರಿಶಿ ವಿಳ್ಳೆ ಕೊಟ್ಬಿಟ್ರಿ.
1: ಹೌದು,
0: ನಾನು ನಿಮಗೆ ದೊಡ್ಡ ಶಂಪಿಗೆ ಮರಕ್ಕೆ ಹೋಗ್ಬಿಟ್ಟು
1: ಹೌದು
0: ಒಳ್ಳೊಳ್ಳಿ ಊತನು ಕೊಡ್ತೀನಿ ದೊಡ್ಡ ಶಂಪಿಗೆ ಮರದಿಂದ ಶಂಪಿಗೆ ಹೂವ ಅಂತ ಹೇಳಿ.
1: ಹೌದಪ್ಪ,
0: ಜಗದುಡಿನಾಗಿರ್ತಕ್ಕಂಥವ್ರು ಲಕ್ಷ್ಮೀದೇವಿ ತುಳಸಮ್ಮನಿಗೆ ಹೇಳದ್ರಂತಿ. ಆವಾಗ ಇಬ್ಬರು ಮಡಿದಿರು.
1: ಹೌದು,
0: ಜಗದುಡಿನಾಗಿರ್ತಕ್ಕಂಥವ್ರ ಶ್ರೀಮನ್ ನಾರಾಯಣ ಮಾತನ್ನ ಕೇಳ್ಕೊಂಡ್ರಂತಿ.
1: ಹೌದಪ್ಪ,
0: ಇದೇನವ್ವ ಆಗಿಲ್ಲ ಈಗಿಲ್ಲ ಯಾವಾಗಲೂ ಇಲ್ಲ.
1: ಹೌದು,
0: ಮದುವೆ ಆದ ಕಾಲಕ್ಕಿಲ್ಲ ಸೋಮನೆ ಆದ ಕಾಲಕ್ಕಿಲ್ಲವಲ್ಲ. ಇವತ್ತು ನಮ್ಮ ಗಂಡನಾಗಿರ್ತಕ್ಕಂತ ಶ್ರೀಮನ್ನಾರಾಯಣ ಮೂರ್ತಿ.
1: ಹೌದಪ್ಪ,
0: ಇವತ್ತು ಒಳ್ಳೊಳ್ಳೆ ಊತನು ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಇದೇನಕ್ಕ ಇವರು ಆಡ್ತಕ್ಕಂಥ ಮಾತು? ನಮಗೆ ಯಾವ್ದಾದ್ರು ಒಂದು ಕಳುವಲ್ಲಿ ಕದ್ದು ಮಾತನಾಡಿಬಿಟ್ಟು
1: ಹೌದು
0: ಯಾವಳು ಮನೆಗೆ ಯಾರು ಹೋಗ್ಬೇಕು ಅಂತೇಳಿ ಇಂತ ಚಾತುರ ಮಾತಾಡ್ತಾ ಇದ್ದಾನೆ.
1: ಹೌದು
0: ಅಂತೇಳಿ ಲಕ್ಷ್ಮೀದೇವಿ ತುಳಸಮ್ಮ ಯಾವ ರೀತಿ ಹೇಳ್ತಾ ಇದ್ದಾರೆ.

0: ಹತ್ತಿವನಾಗ ನಿಮಗೆ ನತ್ತಿ ಮೇಲೆ ನರ ಬಂದ್ಬಿಟ್ಟು,
1: ಹೌದಪ್ಪ
0: ಅಣ್ಣವನಾಗ ಗಡ್ಡೆಲ್ಲ ನರ ಬತ್ತಕೊಂಡು, ಇನ್ನು ಬುಡ್ಡಿಲ್ ಬಂದಿಮ್ಮ ಮುದು ಬಿಡಗ ಸ್ವಾಮಿ.
1: ಹೌದು,
0: ನೀವು ಯಾವ್ದಾರು ಒಂದು ಕಳುವಲಿಕ್ಕದ್ದು ಮಾತನಾಡ್ಬಿಟ್ಟು ಯಾರು ಮನೆಗೆ ಯಾರು ಹೋಗ್ಬೇಕು ಅಂತೇಳಿ ಇಂತ ಚಾತುರವನ ಆಡ್ತೀರಿ ಅಂತ ಹೇಳಿದಾಗ,
1: ಹೌದಪ್ಪ

0: ಮಡಿದಿರಿ.
1: ಹೌದು,
0: ಅಣ್ಣವು ನಾಗಣ್ಣನ ಗಡ್ಡ ಮೇಲೆಲ್ಲ ನರ ಬಂದು,
1: ಆಹಾ,
0: ಹತ್ತಿವು ನಾಗಣ್ಣಗ ನತ್ತೆಲ್ಲ ನರ ಬತ್ಕೊಂಡು ನೀವೇಳದಾಗಿ.
1: ಶಿವ ಶಿವ,
0: ಇನ್ನು ಈ ಕಳೆ ಜ್ಞಾನ ನನಗೆ ಹಾಕಬೇಕು.
1: ಹೌದು,
0: ನನ್ನಾನು ಎಣ್ಣುಲಿ ನಮ್ಮಪ್ಪರಾನು ಎಣ್ಣುಲಿ ಅಂತ ಹೇಳಿದ್ರಂತಿ.
1: ಆ
0: ಅವಾಗ
1: ಆಹಾ
0: ಮತ್ತಾತಿಗೋಸ್ಕರವಾಗಿಂತ ಚಾತುರ್ವ ಆಡ್ತೀರಿ ಅಂತ ಹೇಳಿದ್ರಂತಿ.
1: ಹೌದಪ್ಪ,
0: ಏನಿವಿಲ್ಲ ಕಾಣ್ರಿ, ನಂಜನಗೂಡಲ್ಲಿರ್ತಕ್ಕಂಥ ನಡುಗಾಡ ನಂಜುಂಡೀಶ್ವರ, ನನಗೊಂದು ಆಲವನ ಬರೆದು ಕಳಗವನೇ ಕಾಣಿ.
1: ಹೌದು,
0: ಏನಂತ ಏನಪ್ಪ, ಬೆಳ್ಳಿ ಬೆಟ್ಟದ ಮೇಲೆ ಇರ್ತಕ್ಕಂತ ಬೆಳಗರಂಗಸ್ವಾಮಿ,
1: ಹೌದು,
0: ನಿಮ್ಮಿಬ್ಬರ ಹೆಡ್ತಿರ್ನು ಕೂಡ ಕರ್ಕೊಂಡು ನಂಜನಗೂಡ ದೊಡ್ಡ ತೀರಿಗೆ ಬರಬೇಕು ಅಂತೇಳಿ ವಾಲ ಬರೆದು ಕಳಗವ್ರಿ.
1: ಹೌದಪ್ಪ,
0: ಅದಕ್ಕೋಸ್ಕರವಾಗಿ ದೇವಮಾನರೆಲ್ಲ ತಮ್ಮ ತಮ್ಮ ಹೆಡ್ತಿರ್ನ ಕರ್ಕೊಂಡು ಎಲ್ಲಾ ನಂಜನಗೂಡಿಗೆ ಬರ್ತಾರೆ.
1: ಹೌದು,
0: ಅವ್ರ ಜೊತೆಯಲ್ಲಿ ನಾನು ಅವ್ರ ಮಧ್ಯೆ ನಿಮ್ ಕರ್ಕೊಂಡು ಹೋಗ್ತೀನಿ.
1: ಆಹಾ,
0: ನಿಮ್ಮ ಮಂಡ ಮೇಲೆ ಹೂವಿದ್ರೆ ಸರಿ ಕಾಣ್ರಿ.
1: ಹೌದು,
0: ಏನಾದ್ರೂ ಬರಮಂಡ ಒಳಗೆ ನಿಮ್ ಕರ್ಕೊಂಡು ಹೊಂಟು ಹೋಗ್ಬಿಟ್ರಿ.
1: ಹೌದಪ್ಪ,
0: ಅಲ್ಲಿರ್ತಕ್ಕಂಥವರೆಲ್ಲ ನನಗೆ ಬಾಬಾ ಬಮ್ಮಕ್ಕಳಾಗಬೇಕು. ಸೇರಿರ್ತಕ್ಕಂಥ ಸಭೆಯದಲ್ಲಿ ಏಡಿ ಅಂತ ನನ್ನ ಜರಿತಾರ ಕಾಣಿ.
1: ಹೌದು,
0: ಅದಕ್ಕೋಸ್ಕರವಾಗಿ ನಾನು ಬೃಂದಾವನಕ್ಕೆ ಹೋಗಿ ಊತನ್ನು ಕೊಡ್ತೀನಿ ಕಾಣ್ರಿ.
1: ಹೌದಪ್ಪ,
0: ನಂಜನಗೂಡು ದೊಡ್ಡ ತೇರಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತಿ. ಲಕ್ಷ್ಮೀ ದೇವಿ ತುಳಸಮ್ಮನಿಗೆ ಜಗದೊಡಿನ ಮಾತು ಕೇಳಿ ಬಹಳ ಸಂತೋಷವಾಯ್ತಂತಿ. ಅಯ್ಯಯ್ಯೋ ಶಿವನೇ, ನಮ್ಮ ರಾಯನಾಗಿರ್ತಕ್ಕಂಥವ್ರು ನಮ್ಮ ನಂಜನಗೂಡಿಗೆ ಕರ್ಕೊಂಡು ಹೋದರಂತೆ.
1: ಹೌದು,
0: ವೀಳ್ಯವನ ಕೊಟ್ಟು ತರಿಸ್ಕೊಂಡ್ಬೇಕು ಅಂತೇಳಿ.
1: ಹೌದಪ್ಪ,
0: ಅನಂತರ ನಾವು ನಂಜನಗೂಡಿಗೆ ಹೋಗ್ಬೇಕು ಅಂತೇಳಿ ಇಬ್ಬರು

0: ಇಬ್ಬರು ಹೆಡ್ತಿರು ಕೂಡ ಸೇರ್ಕೊಂಡು ಜಗದುಡಿನ ಆಗಿರ್ತಕ್ಕಂಥವ್ರಿಗೆ ಅರಿಶಿ ವೀಳ್ಯವನ್ನು ಕೊಟ್ರಂತಿ.
1: ಹೌದಪ್ಪ,
0: ಜಗದುಡಿನ ಆಗಿರ್ತಕ್ಕಂಥವ್ರು ಬೆಳ್ಳಿ ಬೆಟ್ಟದ ಬಡೆಯ ಬೆಳಗರಂಗ ಸ್ವಾಮಿ.
1: ಹೌದು,
0: ಇಬ್ಬರು ಹೆಡ್ತಿರು ಕೈಲೂ ಕೂಡ ವೀಳ್ಯ ಇಸ್ಕೊಂಡು. ಅಯ್ಯಯ್ಯೋ ಶಿವ ಭಗವಂತ,
1: ಹೌದು
0: ನನ್ನ ಹೆಡ್ತಿರ್ನ ನಾನು ಕೆಟ್ಟವರು ಅಂತಿದ್ದಿ.
1: ಹೌದಪ್ಪ,
0: ಗೆದ್ದಿ ದರವಳಗ ಅಂತೇಳಿ ಇಬ್ರು ಮಡಿದ್ರ ಕೈಲಿ ಸ್ವಾಮಿಯವರು ವೀಳ್ಯವನ್ನ ಇಸ್ಕೊಂಡು.
1: ಹೌದು,
0: ಇವಾಗ ನಾನು ಸ್ವಾಲಿಗರ ಬೊಮ್ಮೇಗೌಡನ ಪೋಡುಗೋಗ್ಬಿಟ್ಟು ಪದ್ಮಾವತಿ ಎಂಬ ಕುಸುಮಾಲವನ್ನು ನನ್ನ ತಂದು ಮೇಲ್ಗಿರಿಲಿ ಮದುವೆ ಕಲ್ಯಾಣ ಆಗ್ಬೇಕು ಅಂತ ಹೇಳಿ ಜಗದುಡಿನಾಗಿರ್ತಕ್ಕಂತ ಇವರು.
1: ಹೌದು,
0: ಆ ಮೇಲ್ಗಿರಿ ಒಳಗೆ ಬಿರುದು ಬೆಂಕಿಗಳ

0: ಜಗದುಡಿನಾಗಿರ್ತಕ್ಕಂಥವರು ಬಿರುದು ಬೆಂಕಿಗಳೆಲ್ಲ ಧರಿಸ್ಕೊಂಡು ಶಂಕು ಬವಣಾಶಿ ಜಾಕ್ಟನೆಲ್ಲ ಧರಿಸ್ಕೊಂಡು ಮೇಲ್ಗಿರಿಯನ್ನ ಬಿಟ್ಟು ಜಗದುಡಿನಾಗಿರ್ತಕ್ಕಂಥವ್ರು ತಾಂಡೈನ ಕೆರೆಗೆ ಬಂದು ತಾಂಡೈನ ಕೆರೆ ಒಳಗೆ ಶಂಕು ಬವನಾಶಿನೆಲ್ಲ ನೀರಿನಲ್ಲಜ್ಜಿ ಹುಣಸೆ ನಾಕಿ ತೊಳೆದು ಉಳಿ ಹಾಕಿ ಬೆಳಗ್ಗೆ ಮಡಗ್ ಬಿಟ್ಟು
1: ಶಿವ ಶಿವ
0: ಜಗದುಡಿನಾಗಿರ್ತಕ್ಕಂಥವ್ರು ತಾಂಡೈನ ಕೆರೆ ಕೆರೆ ಒಳಗಡೆ ಹೋಗ್ಬಿಟ್ಟು ಮುಳುಮುಳುಗಿ ಸ್ನಾನ ಮಾಡಿಕೊಂಡು
1: ನಿಜ
0: ಸ್ವಾಮಿಯವರು ಕೆರೆ ಏರಿ ಮೇಲೆ ಬಂದು ಕುಳಿತುಕೊಂಡು ನಾಮದ ಪೆಟ್ಟಿಯನ್ನ ಮುಂದೆ ಮಡಿಕೊಂಡು
1: ಶಿವ ಶಿವ
0: ಕೈ ಕಣ್ಣಾಡಿಯನ್ನ ಸೂರ್ಯನಿಗೆ ಎದುರಾಗಿಡ್ಕೊಂಡು
1: ಹೌದಪ್ಪ
0: ಅವಾಗ ಆ ಕಣ್ಣಾಡಿ ಒಳಗೆ ನೋಡಿಕೊಂಡು 18 ನಾಮದ

0: ಈಗ ಮಳವಳ್ಳಿ ಮಹದೇವಸ್ವಾಮಿ ಮತ್ತು ಸಂಗಡಿಗರಿಂದ ಚೆನ್ನಿಗರಾಮನ ಕಥೆ.
1: ಕಾಳಗದ ಕಥೆಯೆಲ್ಲ ಬೋಳಗದ ನುಡಿಯೆಲ್ಲ.

0: ಅವನ ದಿಕ್ಕಿನಲ್ಲಿ ಕಂಪಿನ ಮಹಾರಾಜ.
1: ಹೌದು,
0: ಕಂಪಿನ ಮಹಾರಾಜನ ಧರ್ಮಪತ್ನಿ ಹರಿಯಾಣ ದೇವಿ.
1: ಆಹಾ,
0: ಅವರಿಗೆ ರಾಣ್ಯವ ಕಟ್ಕೊಂಡು ಸೈನ್ಯವ ಕಟ್ಕೊಂಡು ರಾಜ್ಯಭಾರ ಮಾಡತಕ್ಕಂತ ಕಂಪಿನ ಮಹಾರಾಜನು.
1: ಹೌದು,
0: ಅವನ ಧರ್ಮಪತ್ನಿ ಆದ ಹರಿಯಾಣ ದೇವಿ.
1: ಆಹಾ,
0: ಆದರೂ ಆ ಮಾತಾಯಿಗೆ ಒಂದೇ ಒಂದು ಚಿಂತೆಯಂತೆ, ಮಕ್ಕಳಿಲ್ಲವಲ್ಲ ನನ್ನ ಹೊಟ್ಟೆ ಒಳಗೆ ಅಂತೇಳಿ.
1: ಓಹೋ,
0: ಮಕ್ಕಳಿಲ್ಲದೆ ಇರ್ತಕ್ಕಂತ ಆ ಹರಿಯಾಣ ದೇವಿ ಒಂದು ಚಂದಕ್ಕೊಂದು ಮಾತಿನಗಳನ್ನ ಸಾಕೊಂಡು ಮುದ್ದಾಗಿ ಅದನ್ನ ಪ್ರೀತಿಯನ್ನು ನೋಡ್ಕೊಂಡು ಸಾಕ್ತಿರವಳಂತೆ. ಒಂದು ದಿನ ಮಕ್ಕಳಿಲ್ಲ ಅಂತೇಳಿ ತಾನು ದುಃಖ ಮಾಡುತ್ತಕ್ಕಂತ ಕುಂತಿರುವಂತ ಸಮಯದಲ್ಲಿ
1: ಹೌದು
0: ಆ ಮಾತಿನಗಳಿಗೆ ಹಾರಿ ಬಂದು ತನ್ನ ತಾಯಿ ಮುಂಗೈ ಮೇಲೆ ಕೂತ್ಕೊಂಡು ಕೇಳುತ್ತಂತೆ, ತಾಯಿ ಯಾದಕ್ಕೋಸ್ಕರವಾಗಿ ನೀನು ದುಃಖ ಮಾಡ್ತಾ ಇದ್ದೀಯಮ್ಮ, ಒಡೆದವ್ರು ಯಾರು ಬೈದವ್ರು ಯಾರು ತಾಯಿ ಅಂತ ಕೇಳುವಾಗ, ಅಯ್ಯೋ ಮಾತಿನಗಳಿ ರಾಮಯ್ಯ, ನನ್ನನ್ನು ಯಾರು ಹೊಡಿಲಿಲ್ಲ ಕಣಪ್ಪ, ಯಾರು ಬೈಲಿಲ್ಲ ಕಣಪ್ಪ,
1: ಮತ್ತೆ
0: ನನಗೆ ಭಗವಂತ ಹೊಟ್ಟೆ ಬಳಗೆ ಒಂದು ಸಂತಾನ ಕೊಟ್ಟಿದ್ರೆ ನಾನು ಎಲ್ಲರೂ ಸಮನೂ ಇರ್ತಿದ್ದೆ ಕಾಣು. ಈ ಪಟ್ಟಣಕ್ಕೆ ದೊರೆ ಮುಂದೆ ಯಾರು ಇಲ್ವಲ್ಲ ಅಂತ ಹೇಳಿ, ನನ್ನ ಪಟ್ಟಣಕ್ಕೆ ದೊರೆ ಯಾರು ಇಲ್ಲದೇನೆ ಈ ನಮ್ಮ ರಾಜ ಮತ್ತು ನಾನು ಮಹಾರಾಣಿ, ಈ ತಲೆ ಒಳಗೆ ಈ ಕಂಪಿನ ಮಹಾರಾಜರ ಪಟ್ಟಣ, ಈ ಪಟ್ಟಣ ನಮ್ಮ

0: ತಾಯಿ ಸುಲಭದ ಕಾರ್ಯಕ್ಕೆ ಯಾಕವ್ವ ಚಿಂತೆ ಮಾಡ್ತಾ ಇದ್ದೀಯ? ಏನಪ್ಪ ಆಗಲಿ ರಾಮ, ಸುಲಭದ ಮಾತಾನೆಪ್ಪ.
1: ಹೌದು
0: ಹೌದು ತಾಯಿ, ಸುಲಭದ ಮಾತಿಗೆ ಯಾಕವ ನೀನು ದುಃಖ ಮಾಡ್ತಾ ಇದ್ದೀಯ? ಅಯ್ಯೋ ಕಂದ, ಮಕ್ಕಳ ಫಲ ಅಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ಯ? ಸುಲಭದ ಮಾತು ಅಂತ ಹೇಳ್ತಿದ್ಯಲ್ಲ ಕಂದ ಮಾತಿನಗಳಿ. ಅವ್ವ ನೀನು ಒಪ್ಪಿ ನನಗೆ ವಿಳ್ಳೆವ ತಾಯಿ ಪಾಲಿಸುತ್ತೆ, ಆದರೆ ನಿನಗೆ ನಾನು ಮಕ್ಕಳ ಫಲ ತಂದು ಕೊಡ್ತೀನಿ ಅಂತಂತೆ ಮಾತಿನಗಳಿ. ಅಯ್ಯೋ ಕಂದ, ಎಲ್ಲೋಗಿ ತರ್ತೀಯಪ್ಪ ಮಾತಿನಗಳಿ? ನಾನು ತರ್ತೀನಿ ತಾಯಿ, ಅದು ಎಲ್ಲೇ ಆಗಿರಲಿ, ಎಲ್ಲೇ ಸ್ಥಳದಲ್ಲಾಗಿರಲಿ, ಆ ಮಕ್ಕಳ ಫಲವ ನಿನಗೆ ತಂದೇ ತಂದು ಕೊಡ್ತೀನಿ ತಾಯಿ ಅಂತೇಳಿ ಮಾತಿನಗಳಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ತಂತೆ. ಆಗ ಮಕ್ಕಳಿಂದನೇ ಇರತಕ್ಕಂಥ ಹರಿಯಾಣ ದೇವಿ ಆ ಮಾತಿನಗಳೇ ನನ್ನ ಮಗ ಅಂತ ತಿಳ್ಕೊಂಡು ಅಷ್ಟು ಪ್ರೀತಿಯಿಂದ ಸಾಕ್ತಿದ್ದಂತೆ ಅವಳು ಹರಿಯಾಣ ದೇವಿ. ಆ ಮಾತಿನಗಳಿ ನನ್ನ ಕೈ ತಪ್ಪಿ ನೀನು ಹೊರಟು ಹೋಯ್ತೀಯಪ್ಪ. ಹೊಲಿದು ಮುಖವ ತೋರಿ ಆಗಲಿ ಪ್ರಾಣ ಬಿಟ್ಟು ಹೊರಟು ಅದಯ್ಯ ಮಾತಿನಗಿಳಿಯ ಅಂತೇಳಿ ಹರಿಯಾಣ ದೇವಿ ಶೋಕ.

0: ಅಪ್ಪ, ನನ್ನ ಬಿಟ್ಟು ನೀನು ಹೊರಟು ಹೋಯ್ತೀಯ ಮಾತಿನಗಳಿ ಅಂತೇಳಿ ಹರಿಯಾಲ ದೇವಿ ಅದನ್ನು ತಪ್ಪಿಕೊಂಡು ಗೋಳಾಡ್ತಿರವಳಂತೆ. ಆಗ ತಾಯಿ ಹಾಲು ಹಣ್ಣು ತರಿಸಿ ಆ ಮಾತಿನಗಳಿಗೆ ಹಾಲು ಹಣ್ಣು ಊಟ ಮಾಡಿಸಿ.
1: ಹೌದು,
0: ನೀನು ಹೋಗಿದ್ದು ಬರೋಗಪ್ಪ,

ಗೆಳೆ, ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ನಿನ್ನ ಪಾದಾನಿಗೂ ನಾನು ಮಕ್ಕಳ ಫಲ ತಂದೇ ಕೊಡ್ತೀನಿ ತಾಯಿ. ಒಂದ್ ವೇಳೆ ನಾನು ಮಕ್ಕಳ ಫಲ ತರದೆ ಹೋದ್ರೆ ಈ ಮುಖ ನಿನ್ಗೆ ತೋರಿಸಲ್ಲ ತಾಯಿ ಅಂತೇಳಿ ಆ ಮಾತಿನಗಳಿ ಗಗನದಲ್ಲಿ ಹಾರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ನಾಲ್ಕು ಮೂಲೆ ಎಲ್ಲೆಲ್ಲಿ ಹುಡುಕಿದ್ರು ಮಕ್ಕಳ ಫಲ ಸಿಗಲಿಲ್ವಂತೆ. ಕೊನೆಗೆ ಮಾತಿನ ಗಿಳಿ, ನನ್ನ ಸಾಕದಂತ ತಾಯಿ ಅರಿಯಾದ ದೇವಿಗೆ ನಾನು ಮಾತು ಕೊಟ್ಟು ಬಂದೆ.

0: ಹೌದು,
1: ನಾನು ಅವಳ ಮಾತಿಗೆ ನಾನು ಇವತ್ತು ಮಕ್ಕಳ ಫಲ ಎಲ್ಲೂ ಸಿಗದೇನೆ, ನಾನು ಹೇಗೆ ನಾನು ಮುಖ ತೋರ್ಲಿ, ನನ್ನ ತಾಯಿಗೆ ನಾನು ಹೇಗೆ ಮುಖ ತೋರ್ಲಿ ಅಂತೇಳಿ ಆ ಮಾತಿನಲ್ಲಿ ಒಂದೇ ಒಂದು ಪಾಪ ಕುಂತುಕೊಂಡು ಗೊಳೋ ಅಂತ ಶೋಕ ಮಾಡ್ತಿರದಂತೆ, ಗೊಳೋ ಅಂತ ಅದು ದುಃಖ ಮಾಡ್ತಿರುವಾಗ, ಆ ಮಾತಿನಲ್ಲಿ ಒಂದೇ ಒಂಟಿಯಾಗಿ ಕುಂತ್ಕೊಂಡು ಅದು ದುಃಖ ಮಾಡುವಾಗ ಅದೇ ತಮ್ಮ ಸಂಗಡಿಗರು ಮಾತಿನಲ್ಲಿ ಆ ಗಿಳಿಗಳು ಹಿಂಡು ಒಂದು ಹಿಂಡೆ ಹಿಂಡೆ ಬರ್ತಾ ಇದ್ದವಂತೆ. ಹಾಗ ಮಾತಿನಗಳಿ ದುಃಖ ಮಾಡುವುದನ್ನು ಕಂಡು ಹಾ ಬಂದು ಆ ಗಿಳಿ ಹಿಂಡುಗಳನ್ನು ಕುಂತ್ಕೊಂಡು ಅದರ ಶೋಕ ಕೇಳ್ತಾ ಇದೆ, ಯಾತಕ್ಕೋಸ್ಕರ ಒಂಟಿಯಾಗಿ ಕುಂತ್ಕೊಂಡು ನೀನು ಈ ರೀತಿಯಾಗಿ ದುಃಖ ಮಾಡ್ತಾ ಇದ್ದೀ ಅಂತೇಳಿ ಆ ಗಿಳಿ ಹಿಂಡುಗಳು ಕೇಳುವಾಗ,
0: ಹೌದು,
1: ಆಗ ಮಾತಿನಗಳು ಹೇಳ್ತು, ನನ್ನ ಸಾಕದಂತ ತಾಯಿ ಹರಿಯಾಲ ದೇವಿಗೆ ನಾನು ಮಕ್ಕಳ ಫಲ ತಂದು ಕೊಡ್ತೀನಿ ಅಂತೇಳಿ ನಾನು ಮಾತು ಕೊಟ್ಟು ಬಂದೆ. ನಾನು ಎಲ್ಲೆಲ್ಲಿ ಹುಡುಕಿದ್ರು ಮಕ್ಕಳ ಫಲವೇ ಸಿಗಲಿಲ್ಲ, ನನ್ನ ತಾಯಿಗೆ ನಾನು ಯಾವ ರೀತಿ ಮುಖ ತೋರಿಸ್ಲಿ ಅಂತೇಳಿ ದುಃಖ ಮಾಡ್ತಾ ಇದ್ದೀನಿ, ಆ ಯಾವ ರೀತಿ ಮುಖ ತೋರಿಸೋದು ಅಂತ ದುಃಖ ಮಾಡ್ತಾ ಕುಂತಿದ್ದೀನಿ ಅಂತ ಮಾತಿನಗಳಿ ಯಾವಾಗ ಹೇಳ್ತೋ ಆ ಮಾತಿನಗಳಿ ಮಾತನ್ನ ಕೇಳಿ ಆ ಸಂಗಡಿ ಗಿಳಿಗಳೆಲ್ಲ, ಅಂದವಾಯಿತು ಕಾಣೋ ಚಂದವಾಯಿತು ಕಾಣೋ ಅಂದವಾಯಿತು.

0: ಸಮಯ 4:33 ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು. ಸಂಧ್ಯಾರಾಗ.
2: ಹಿರಿಯ ಸಂಗೀತ ಕಲಾವಿದೆ ಶ್ರೀಮತಿ ಸಿಎಸ್ ನಾಗರತ್ನಮ್ಮ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಭಾಗವಹಿಸಿದ್ದಾರೆ ಜಿಎನ್ ಮಂಜುನಾಥ್.
1: ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಸಂಧ್ಯಾರಾಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ತಮ್ಮ ಜೀವನದ ಅನುಭವವನ್ನು ಹಂಚಿಕೊತಾ ಇದ್ದಾರೆ ವಯೋವೃದ್ಧ ಸಂಗೀತ ಕಲಾವಿದರು ಶ್ರೀಮತಿ ಸಿಎಸ್ ನಾಗರತ್ನಮ್ಮ ಅವರು. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ನೀವು ಸಂಗೀತದ ಪ್ರಯಾಣವನ್ನು ಶುರು ಮಾಡಿ ಹಲವಾರು ದಶಕಗಳೇ ಕಳೆದು ಹೋಗಿದೆ.
3: ಹೌದು ಸರ್.
1: ಆಗಿನ ಕಾಲದಲ್ಲಿ ಹೆಣ್ಮಕ್ಕಳು ವೇದಿಕೆ ಹತ್ತೋದು, ಸಂಗೀತ ಕಲಿಯೋದು ಅಂತಂದ್ರೆ ಮನೆಯವರು ಅಷ್ಟು ಸುಲಭವಾಗಿ ಒಪ್ತಾ ಇರಲಿಲ್ಲ.
3: ಹೌದು.
1: ಆಗಿನ ದಿನಗಳು ಹೇಗಿತ್ತು ಮೇಡಮ್, ನೀವು ಸಂಗೀತವನ್ನು ಆರಂಭ ಮಾಡಿದ ದಿನಗಳು?
3: ನಮ್ಮ ಸಂಗೀತಕ್ಕೆ ತೊಂದರೆ ಆಗಲಿಲ್ಲ. ನಮ್ಮ ತಂದೆನೇ ಸಂಗೀತಗಾರರಾಗಿದ್ದರಿಂದ ಅವರಿಗೆ ಒಬ್ಬರು ಪಿಟೀಲ್ ವಿದ್ವಾಂಸರು ಸ್ನೇಹಿತರಾಗಿ ಮೈಸೂರಲ್ಲೇ ಇದ್ದರಿಂದ ಪಾಠಶಾಲೆಯಲ್ಲಿ ಇಬ್ಬರಿಗೂ ವಿಶ್ವಾಸ ಬೆಳೆದು ಅವರನ್ನು ನಮ್ಮ ಮನೆಗೆ ಕರ್ಕೊಂಬಂದರು. ಅವರು ಬ್ರಹ್ಮಚಾರಿ ಆಯಿತಾ, ಆದ ಕಾರಣ ನನ್ನ ಮಕ್ಳಿಗೆ ಪಾಠ ಮಾಡು ಅಂತ ಮನೆಗೆ ಕರ್ಕೊಂಬಂದು ನಮ್ಮ ಮಕ್ಳಿಗೆ ಪಾಠ ಮಾಡೋ ಶುರು ಮಾಡಿಸಿದ್ರು. ಆ ಕಾರಣದಿಂದ ನಮಗೆಲ್ಲರಿಗೂ ಸುಖವಾಗಿ ಸಂಗೀತ ಬಂತು. ಅದಲ್ಲದೆ ಊರಿನ ಮಕ್ಕಳಿಗೆಲ್ಲ ಸೇರಿಸಿದ್ರು. ಆ ಊರಿಗೆ ಊರೇ ಸಂಗೀತ ವಿದ್ವಾಂಸರಾದರು. ಹಾಗಾಗಿ ನಂಗೆ ಚಿಕ್ಕ ವಯಸ್ಸಿಂದಾನೇ ಸಂಗೀತದ್ದು ಎಲ್ಲ ರೀತಿಯಾದಂಥ ಒಂದು ಸನ್ನಿವೇಶ ಒದಗಿ ಬಂತು.

0: ಸುಖವಾಗಿ ಕಲಿಯೋಕೆ ಜಾಗ ಆಯ್ತು.
1: ನಿಮ್ಮ ವಯಸ್ಸು ಎಷ್ಟಿತ್ತು ಮೇಡಮ್ ಅವಾಗ ಸಂಗೀತ ಕಲಿಯೋದಕ್ಕೆ?
0: ಕಲಿಯೋಕೆ ಹೇಳೋದಾದ್ರೆ ನಮ್ಮ ಅಕ್ಕಂದ್ರ ಪಾಠ ಮಾಡೋರು, ಅವ್ರ ವಯಸ್ಸು ಚೆನ್ನಾಗಿತ್ತು ಮಾಡೋರು. ನಾನು ಚಿಕ್ಕಳು ಅವ್ರಿಗಿಂತ, ನಮ್ಮ ದೊಡ್ಡಕ್ಕನಿಗಿಂತ 3 ವರ್ಷ, ಎರಡನೇ ಅಕ್ಕ ಸತ್ಯಲಕ್ಷ್ಮಿ ಅಂತಿದ್ರು, ಅವ್ರಿಗಿಂತ 2 ವರ್ಷ. ಹಾಗಾಗಿ ಅವ್ರಿಗೆ ಬೇಗನೆ ಪಾಠ ಶುರು ಮಾಡಿಬಿಟ್ಟಿದ್ರು. ತುಂಬ ಬುದ್ಧಿವಂತರವರು, ವಯಸ್ಸು ಚೆನ್ನಾಗಿತ್ತು. ಹಾಡುಗಾರಿಕೆ ಹಾಡೋವಾಗ ನಾನು ಕೇಳ್ತಾ ಇದ್ನಲ್ಲ ಚಿಕ್ಕಡಿಗೆ, ನಂಗೆ 1 ವರ್ಷಕ್ಕೆ ಮಾತು ಬಂದ್ಬಿಟ್ಟಿತ್ತು. ಆವಾಗ ಅವ್ರು ಹಾಡೋದನ್ನೆಲ್ಲ ತೊಟ್ಲಲ್ಲಿ ಮಲ್ಕೊಂಡೆ ನಾನು ಹುರ್ಕುಟ್ಕೊಳ್ತಾ ಇದ್ದೆ. ಇನ್ನೂ ನೋಡಿ ಜ್ಞಾಪಕ ಇದೆ, ಇವಾಗ ಒಂದು ಕೀರ್ತನೆ ಕಲ್ತ್ಕೊಂಡ್ರೆ ತಕ್ಷಣ ಮರ್ತೋಗುತ್ತೆ, ಎಷ್ಟು ವ್ಯತ್ಯಾಸ ಇದೆ ವಯಸ್ಸಿಗೆ. ಹಾಗಾಗಿ ಅವ್ರ ಹೇಳ್ಕೊಟ್ಟೋದೆಲ್ಲ ಕಲ್ತ್ಕೊಂಡು ಹಾಗೇನು ಇದೇ ಮಾಡುವೆ. ಎಚ್ಚರ ಇದ್ದೀವಿ ಸರ್, ನಮ್ಮ ಗುರುಗಳು ಪಾಠಶಾಲೆಗೆ ಹೋಗೋರು, ಅವಾಗ ಇವ್ರ ಪಾಠ ಮುಗಿಸ್ಬಿಟ್ಟು ಅವ್ರಿಗೆ ಹೋಗೋರು. ಅವಾಗ ನೀನು ಹೋಗ್ಬಿಡೋ, ನಂಗೆ ಅವ್ರಿಗೆ ಹೇಳ್ಕೊಟ್ಟಿದ್ದು ಹೇಳ್ಕೊಟ್ಬಿಟ್ಟು ಹೋಗುವಂತ ಅವ್ರು ಪಂಚ ಹಿಡ್ಕೊಳ್ಳುವೆ ತೊಟ್ಲಿಂದಾನೆ. ಆವಾಗ ಒಂದರ ಎರಡು ಲೈನ್ ಹೇಳ್ಕೊಟ್ಟು ಹೇಳ್ಕೊಟ್ಟು ಹೋಗೋರು. ಹಾಗಾಗಿ ತೊಟ್ಲು ಬಂದಿರೋ ಒಂದು 15 ಕೀರ್ತನೆ ಆಯ್ತು ನಂಗೆ. ಚಿಕ್ಕ ಹುಡುಗಿಗೆ ಹೇಳ್ಕೊಟ್ರು, ಆ ತಾರತಮ್ಯ ಇಲ್ಲ ವಿದ್ಯೆ ಹೇಳ್ಕೊಡೋಕೆ, ಮಗು ಮಲ್ಕೊಳ್ಳೋಲ್ಲ ಅಂತ ಆಮೇಲೆ ನಾವು ಅಕ್ಕನವ್ರಿಗೆ ಮಲಗಿಸು ಅಂತ ಹೇಳೋರು. ಹೀಗಾಗಿ ಒಂದು 2 ವರ್ಷ ಕಳೆದ್ಮೇಲೆ ಚಿಲ್ಕೊಂದು ಕರ್ಕೊಂಬಂದ್ಬಿಟ್ರು. ಆವಾಗ ನಮ್ಮ ಅಕ್ಕಂದ್ರಿಗೆ ಪಾಠ ಮಾಡಿದ್ಮೇಲೆ ನಮಗೂ ಶುರು ಮಾಡಿದ್ರು. ನನ್ನ ತಮ್ಮ ಒಬ್ಬ ಬಂದ, ಅವನಿಗೂ ನನಗೂ ಒಟ್ಟಕ್ಕೆ ಶುರು ಮಾಡಿದ್ರು. ಆಮೇಲೆ ಇನ್ನೊಂದು 1-4 ವರ್ಷ ಕಳೆದ್ಮೇಲೆ ಅವನಿಗೂ ನನಗೂ ಇಬ್ಬರಿಗೂ ಫ್ಲೂಟ್ ಶುರು ಮಾಡಿದ್ರು. ನನಗೆ ವೈಲಿನ್ ತುಂಬ ಇಷ್ಟ ಆಯಿತು, ನಮ್ಮ ಗುರುಗಳು ವಾದ್ಯ ಕಲಿಬೇಕು ಅಂತ. ಆವಾಗ ನಾನು ಹಠ ಮಾಡಿ ವೈಲಿನ್ ಹೇಳ್ಕೊಡಿ ಅಂತ ತುಂಬ ಅಳತಾ ಇದ್ದೆ. ನೋಡು, ನಿಮ್ಮಪ್ಪನೂ ಅದೇನೆ ಕಲ್ತ್ಕೋ, ದೊಡ್ಡಕ್ಕನಿಗೆ ವೈಲಿನ್ ಹೇಳ್ಕೊಡೋದು, ಚಿಕ್ಕಕ್ಕನಿಗೆ ಕೊಳ್ಳೋನು ಹೇಳ್ಕೊಡೋರು, ತುಂಬ ಚೆನ್ನಾಗಿ ನುಡಿಸ್ತಾ ಇದ್ರು. ಅದಕ್ಕೆ ಕೇಳಿ ನಾನು ನನಗೆ ವೈಲಿನ ಹೇಳ್ಕೊಡ್ಬೇಕು, ನಂಗೆ ಕೊಳ್ಳಲು ಬೇಡ ಅಂತ. ಆಮೇಲೆ ಅದಕ್ಕೇನು ಕೊಡ್ತ, ಆ ಚಿಕ್ಕಡಿಗೆ ಹೆಲ್ಪ್ ಬಿದ್ದೋದ್ರೆ ಕೊಳ್ಳ ನುಡ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಮಾತಾಡೋರು ಮನೇಲಿ ನಮ್ಮಪ್ಪ, ಅದಕ್ಕೋಸ್ಕರ ನಂಗೆ ಅದು ಬೇಡ, ನಂಗೆ ಪಿಟೀಲೇಬೇಕು ಅಂತ ಹಠ ಮಾಡ್ತಿದ್ದೆ. ಮುಂಚೆ ಮುಂಚೆ ಶುರು ಮಾಡಲಿಲ್ಲ, ಕೊಳ್ಳದಲ್ಲೇ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಎಲ್ಲ ಕೊಡಿಸೋರು. 10 ವರ್ಷಕ್ಕೆಲ್ಲ ನನಗೂ ನನ್ನ ತಮ್ಮನಿಗೂ ಸ್ವಲ್ಪ ತಯಾರು ಮಾಡಿದ್ರು. ಹಳ್ಳಿ ನೋಡಿ, ಸಂಗೀತಗಾರರು ಇಲ್ಲ, ಎಲ್ಲ ಕಡೆಗೂ ಕರೆಯೋರು, ಎನ್ಕರೇಜ್ ಇತ್ತು ಅವಾಗ. ಆ ಥರ ಹೋಗಿ ಎಲ್ಲ ಕಡೆಗೂ ನುಡ್ಸ್ಕೊಂಡು ಬರು, ಇಬ್ಬರುವೆ ಪ್ರೋಗ್ರಾಮ್ ಹಾಡೋದು, ಹೀಗೆಲ್ಲನೂ ಮಾಡಿ ಕಲಿಸಿದ್ರು. ಸಂಗೀತಕ್ಕೆ ಕಷ್ಟಪಡಲಿಲ್ಲ.
1: ನೀವು ಮಾತನ್ನ ಸ್ಪಷ್ಟವಾಗಿ ಕಲಿಯೋದಕ್ಕಿಂತ ಮುಂಚೆನೆ ನಿಮ್ಮ ಕಿವಿಗೆ ಸಂಗೀತ ಬೀಳ್ತಾ ಇತ್ತು?
0: ಹೌದು ಸರ್, ನಮ್ಮ ತೊಟ್ಟಲಿಲ್ಲೇ ಮಗು ಸಂಗೀತ ಬರ್ತಿತ್ತು, ಕೇಳೋದ್ರ ಸಂದರ್ಭ ಒದಗ ಬಂತು.
1: ನಿಮ್ಮ ತಾಯಿ ತಂದೆ ಗುರುಗಳು ಮತ್ತೆ ನಿಮ್ಮ ಸ್ವಂತ ಊರಿನ ಪರಿಚಯ ಮಾಡಿಕೊಡಿ ಮೇಡಮ್.
0: ನಮ್ಮ ತಾಯಿ ಬಸವಾಪಟ್ಟಣದವರು, ದೀಕ್ಷಿತ್ರ ಮಗಳು, ಆಯ್ತಾ. ನಮ್ಮ ತಂದೆ ತಿಪ್ಪಯ್ಯ ಅವಧಾನಿಗಳು ಅನ್ನೋರ ಮಗ. ಅಂದರೆ ಆ ಮನೇಲಿ ಚಿಲ್ಕುಂದದಲ್ಲಿ ಯಾರಿಗೂ ಸಂಗೀತದ ಅಷ್ಟು ಇದಿರಲಿಲ್ಲ. ನಮ್ಮ ಅಪ್ಪ ಅದಕ್ಕೆ ಮೈಸೂರಿಗೆ ಬಂದುಬಿಟ್ರು. ಇಲ್ಲಿ ಬಂದುಬಿಟ್ಟು ಮೈಸೂರಲ್ಲಿ ಚಿಕ್ಕರಾಮರಾಯರು ಅವರು ವೈಲಿನೂ ಹೇಳ್ಕೊಡೋರು, ಫ್ಲೂಟು ಹೇಳ್ಕೊಡೋರು, ಅವ್ರ ಕೈಲಿ ಕಲಿತರು. ನಮ್ಮ ಅಪ್ಪ ಇಲ್ಲೇ ಇದ್ರು, ಆಸ್ತಿನೆಲ್ಲ ಬಿಟ್ಟು ಬಂದ್ಬಿಟ್ರು ಕಲಿಯೋಕ್ಕೋಸ್ಕರ. ಎಲ್ಲ ಕಲ್ತ್ಕೊಂಡ್ರು, ವಿದ್ವಾಂಸರಾದ್ರು, ಆದ್ರೂ ಊರಿಗೆ ಮರೋಕೆ ಮಾತ್ರ ಇಷ್ಟ ಇರಲಿಲ್ಲ ಅವ್ರಿಗೆ. ನಮ್ಮ ಅಮ್ಮಂಗೆ ಗಂಡು ಮಗು ಹುಟ್ಟಿದ ತಕ್ಷಣ ಆಸ್ತಿ ಮೇಲೆ ಆಸೆ ಬಂತು. ಇನ್ನು ಇಲ್ಲಿ ಕೂತ್ಕೊಂಡಿದ್ರು ಏನು, ಬಡಗೆ ಮನೆ ಕೂತ್ಕೊಂಡು ಅಷ್ಟು ಮನೆ ಆಸ್ತಿ ಹೇಳ್ಬಿಟ್ಟು ನಾನು ಹೋಗ್ತೀನಿ ಅಂತ ನಮ್ಮ ಸೋದರ ಮಾವ ಇಲ್ಲೇ ಇದ್ರು. ಅವ್ರಂಗೆ ಕರ್ಕೊಂಡು ಊರಿಗೆ ಹೊರಟೋದ್ರು ಮಕ್ಕಳನ್ನು ಕರ್ಕೊಂಡು. ನಮಗೆ ಇಲ್ಲಿ ಸ್ಕೂಲ್ ವಿದ್ಯಾನೂ ಹೋಯ್ತು ಅಲ್ಲಿಗೆ. ಸ್ಕೂಲಿಗೆ ಹೋಗೋಗಿ ನಮ್ಮ ಅಕ್ಕನ ಜೊತೆ ನನ್ನನ್ನು ಕರ್ಕೊಂಡು ಹೋಗೋರು. ನನಗೇನು ಸೇರಿಸಿರಲಿಲ್ಲ, ಚಿಕ್ಕ ಮಗು ಅಲ್ವಾ, ಆವಾಗ UKG LKG ಇರಲಿಲ್ಲ. ಸುಮ್ಮನೆ ಅವ್ರ ಜೊತೆ ಹೋಗುವೆ, ಎಲ್ಲ ಎತ್ಕೊಂಡು ಮುದ್ದಾಡಿ ಕಳಿಸ್ಬಿಡೋರು ಅಷ್ಟೇ, ಆಯ್ತಾ. ಆಮೇಲೆ ಊರಿಗೆ ಹೋದ್ಮೇಲೆ ಸ್ಕೂಲು, ಒಂದೇ ಸ್ಕೂಲ್ ಇಲ್ಲ, 4 ವರ್ಷ ಹೋದ್ರು ಒಂದೇ ಕ್ಲಾಸೆ, ಮೇಷ್ಟೇ ಇಲ್ಲ ಅಲ್ಲಿ ಪಾಪ. ಹಾಗೆ ಮಾಡಿ ತುಂಬ ವಿದ್ಯೆ ಕಷ್ಟ ಆಯಿತು. ಆದರೆ ನಮ್ಮ ಗುರುಗಳು ಬಂದ ಮೇಲೆ ಎಲ್ಲ ಪುಸ್ತಕನೂ ತರಿಸಿ ನಾವು ಮನೆಯಲ್ಲೇ ಪಾಠ ಮಾಡೋರು. ಒಂದನೇ ಕ್ಲಾಸಿಂದ ಹಿಡಿದು 10th ವರೆಗೂ ಎಲ್ಲ ಪುಸ್ತಕನೂ ತರಿಸೋರು. ಅಂದರೆ 10th ಬರೋದಕ್ಕೆ ಮದುವೆನೇ ಆಗೋಯ್ತು ಅಂತ ಇಟ್ಕೊಳ್ಳಿ, 13 ವರ್ಷಕ್ಕೆ ಮದುವೆ ಮಾಡಿಬಿಟ್ರು, ಕಳಿಸ್ಬಿಟ್ರು. ಆದರೆ ಅದರೊಳಗೆ ಎಷ್ಟು ವಿದ್ಯಾ ಬೇಕೋ ನಂಗೆ ಅಷ್ಟು ತುಂಬಿದ್ರು, ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು. ಆದರೆ ಮನೆ ಕೆಲಸನೂ ಮಾಡಬೇಕು. ನಮ್ಮನ್ನು ಮಕ್ಕಂದ್ರಿಗೂ ಬೇಗ ಬೇಗನೆ ಮದುವೆ ಆಯಿತು, ಅವರು ಹೊರಟೋದ್ರು. ಆಮೇಲೆ ನನಗೆ ಮನೆ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಅದೆಲ್ಲ ನೋಡ್ಕೊಂಡು ಮಾಡಿಕೊಂಡು ವಿದ್ಯೆ ಕಲಿಬೇಕಾದ್ರೆ ನಾನು ತೋಟದಲ್ಲಿ ಕಲಿಬೇಕಾಯ್ತು. ಅಲ್ಲಿ ನೀರಿಗೆ ಕಷ್ಟ, ಅಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅಲ್ಲಿ 1-2 ಗಂಟೆ ಕಾಲ ಅವ್ರ ಕೈಲಿ ಎಲ್ಲ ಪಾಠನೂ, ಸ್ವಲ್ಪ ಸಂಸ್ಕೃತ ಮಾಡೋರು, ಸ್ವಲ್ಪ ಹಿಂದಿ ಪಾಠ ಮಾಡೋರು, ಆಮೇಲೆ ಒಂದೊಂದು ದಿವಸ ವರ್ಣ, ಒಂದೊಂದು ದಿವಸ ಕೀರ್ತನೆ, ಒಂದೊಂದು ದಿವಸ ರಾಗಲಾಪನೆ, ಹೀಗೆ ಥರ ಪಾಠ ಮಾಡ್ಕೊಂಡು ಬಂದರು. ನನಗೆ ಅಂಗಡಿಗೆ ಹೋದರೆ ರೆಕಾರ್ಡ್ ಹಾಕೊಳ್ಳೋದು MS ಸುಬ್ಬಲಕ್ಷ್ಮಿದು, ಚೌಡಯ್ಯನವ್ರದ್ದು. ನಂಗೆ ಚೌಡಯ್ಯನವ್ರ ಆ ಥರ ಪೇಟೆರ್ ಮಾಡಿಸ್ಬೇಕು ಅಂತ ಆಸೆ, ಹೇಳ್ತಂತಿ ಕಟ್ಕೋಬೇಕು, ಅವ್ರ ಹಾಗೆ ಪ್ರೋಗ್ರಾಮ್ ಮಾಡಬೇಕು ಅಂತ ಏನೇನೋ ಆಸೆ ಆ ವಯಸ್ಸಿಗೆ. ಅಂಗಡಿಗೆ ಹೋಗಿ ತಕ್ಷಣ ಅದನ್ನು ನೀನು ರೆಕಾರ್ಡ್ ಹಾಕೊಂಡು ಪಾಪ ಪಟ್ಟನ ಕಟ್ಟಪ್ಪ ಅನ್ನೋ ಒಬ್ಲೈಜ್ ಮಾಡೋರು. ಅದನ್ನು ಕೇಳ್ಕೊಂಬಂದ್ಬಿಟ್ಟು ಗುರುಗಳಿಗೆ ನಂಗೆ ಈ ಕೀರ್ತನೆ ಹೇಳ್ಕೊಡಿ ಅಂತ. ಅದು ಹ್ಯಾ ಗೊತ್ತಾಯ್ತು ನಿಮಗೆ, ನಂಗೆ ಯಾವಾಗ ಗೊತ್ತಾಯ್ತು ಈ ಕೀರ್ತನೆ ಅಂತ. ಒಂದು ದಿವಸಕ್ಕೆ ಒಂದು ಕೀರ್ತನೆ ಕಲಿತಿದ್ದೆ ನೋಡಿ, ವಿಳಂಬ ಕಾಲದ ಕೀರ್ತನೆ ಅಂತ ಯಾಕೆ ಕಲಿತೆ ಇವತ್ತಿಗೂ ಗೊತ್ತಿಲ್ಲ. ಹ್ಞೂ, ಸಹಜರಾಮ ಗುಣರಾಮ ಶಂಕರಾಭರಣ ಕೀರ್ತನೆ ಒಂದು ದಿವಸ ಕಲ್ತಿದ್ದೀನಿ. ಹೀಗೆ ಶಂಕರಾಭರಣದ್ದು, ಹರ್ಕಾಮೋದಿದ್ದು, ಕಲ್ಯಾಣಿ ಕೀರ್ತನೆ, ಹೀಗೆ ಎಲ್ಲನೂ ತೋಟದಲ್ಲಿ ಕಲ್ತ್ಕೊಂಡು ಬರೋರು. ಅಲ್ಲೇ ಪಾಠ ಮಾಡೋರು, ಮನೇಲಿ ಬೇರೆ ಪಾಠ ಸೆಟ್, ಮಕ್ಕಳೆಲ್ಲ ಇದ್ರಲ್ಲ ಎಲ್ಲ ಪಾಠಕ್ಕೂ ಹೋಗಬೇಕು, ಹೋಗಲ್ಲನೂ ಹಂಗಿಲ್ಲ. ಹಾಗೆ ಮಾಡಿ ಎಲ್ಲಾನು ಹೇಳ್ಕೊಟ್ರು, ಎಲ್ಲಾನು ಕಲಿಸಿದ್ರು. ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ಪಾಠ ಮಾಡೋದು ಆಗಲೇ ಕಲಿಸ್ಕೊಟ್ರು, ಅವ್ರ ಪಾರಾಯಣ ಜಪ ಕೊಡ್ತಾರೆ ಮೂನ. ಆವಾಗ ಆ ಮಕ್ಕಳಿಗೆಲ್ಲ ಇದನ್ನು ಬಾರಿಸು, ಇದನ್ನು ಹೇಳ್ಕೊಡು, ಅವ್ರಿಗೆ ವಿದ್ಯಾವಂತರವಾಗಲು ನೀನು ಕಲಿಸ್ಲೇಬೇಕು ಅಂತ ಚಲಿ ಹೇಳ್ಕೊಟ್ಟು ಅಂತ ಅದಕ್ಕೆ ಕಳಿಸೋರು.
1: ನಿಮ್ಮ ಸ್ಕೂಲಿನ ವಿದ್ಯಾಭ್ಯಾಸ

0: ಎಲ್ಲ ಜ್ಞಾಪಕಶಕ್ತಿ ಇತ್ತು, ಇವಾಗ ಒಂದು ಸೆಂಟೆನ್ಸ್ ಜ್ಞಾಪಕ ಬರಲ್ಲ.
1: ಮೇಡಮ್, ನೀವು ಗಾಯನದಲ್ಲೂ ತುಂಬಾ ಅಪಾರವಾದ ಅನುಭವ ಪಡೆದಿದ್ದೀರಿ, ವೈಲಿನ್ ನುಡಿಸೋದ್ರಲ್ಲೂ ಅನುಭವ ಪಡೆದಿದ್ದೀರಿ, ಈ ಎರಡೂ ಕಲಿಕೆಯಲ್ಲಿ ಸಿಗುವಂತ ಒಂದು ಖುಷಿ ಇದೆಯಲ್ಲ, ಅವರೆಡರ ವ್ಯತ್ಯಾಸ ಹೇಗಿರುತ್ತೆ ಮೇಡಮ್? ವೈಲಿನ್ ನುಡಿಸಿದಾಗ್ಲೇ ಒಂಥರ ಖುಷಿ ಇರುತ್ತೆ, ಹಾಡಿದಾಗ್ಲೇ ಒಂಥರ
0: ಅದ್ರ ಒಬ್ಬೊಬ್ಬರ ಮನೋಭಾವ ಒಂದೊಂದ್ ತರ ಇರುತ್ತೆ. ಒಂದೇ ಕೀರ್ತನೆ ಹತ್ತು ತರ ಇರುತ್ತೆ, ಯಾಕೆಂದ್ರೆ ಅವ್ರ ಗುರುಕುಲದ ಪಾಠ ಆಗಿರೋದು ಅವ್ರನ್ನ ನುಡಿಸ್ತಾರೆ, ಇವರು ಗುರುಕುಲದ ಪಾಠ ಹೇಗಾಯ್ತೋ ಹಾಗೆ ನುಡಿಸ್ತಾರೆ. ಒಂದೊಂದ್ ಸಂಗತಿ ವ್ಯತ್ಯಾಸ ಇರುತ್ತೆ, ಒಂದೊಂದ್ ಸಾಹಿತ್ಯ ವ್ಯತ್ಯಾಸ ಇರುತ್ತೆ, ಆದ್ರೂ ಕೂಡ ಅದ್ರಲ್ಲೊಂದ್ ಮೆಲೋಡಿ ಇರುತ್ತೆ, ಕೇಳಕ್ ಸಂತೋಷ ಸಿಕ್ಕತ್ತೆ. ಅದು ಕೇಳಿ ಅನುಭವ ಅಂತಾರ, ನುಡಿಸಿ ಅನುಭವ ಅಂತಾರ.
1: ನಿಮಗೆ ವೈಲಿನ್ ನುಡಿಸಿದ್ರು ತುಂಬಾ ಖುಷಿ ಕೊಡುತ್ತೆ, ಹಾಡಿದ್ರು ತುಂಬಾ ಖುಷಿ ಕೊಡುತ್ತೆ. ಮೇಡಮ್, ವೈಲಿನ್ ನುಡಿಸೋದಕ್ಕೆ ಸಾಕಷ್ಟು ಫಿಸಿಕಲ್ ಶ್ರಮ ಬೇಕು, ಅಂದ್ರೆ ಕೈಯಲ್ಲಿ ತುಂಬಾ ಶಕ್ತಿ ಇರಬೇಕು. ಈ ವಯಸ್ಸಿನಲ್ಲೂ ಕೂಡ ಅದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ, ನಿಮ್ಮ ಆರೋಗ್ಯದ ಗುಟ್ಟೆ ಏನು ಮೇಡಮ್?
0: ನಂಗೇನು ಖಾಯಿಲೆ ಇಲ್ಲ ಸರ್, ನಂಗೆ ಖಾಯಿಲೆ ಇಲ್ಲ. ನಂಗೆ ಇವಾಗಲೂ ಕಲಿಬೇಕು ಅಂತ ಆಸೆ ಇದೆ. ನಂಗೆ ವಯಸ್ಸಾದ್ರೂ ಸಂಗೀತ ನಂಗೆ ಮುಗ್ದಿಲ್ಲ, ಆದ್ರೆ ನಂಗೆ ಏನು ಆಸೆ ಇತ್ತು ಅದು ಈಡೇರಿಲ್ಲ. ಅದರಷ್ಟೇ, ಒಂದು ಸಂಸಾರ ಅಂತ ಒಂದು ಬಂಧನ ಇದೆ ನೋಡಿ, ಅದು ಚಿಕ್ಕ ವಯಸ್ಸಿಂದ ಯಾವಂತು ಇವತ್ತಿಗೂ ಹಾಗೆ ಇದೆ. ಆದ್ರಿಂದ ನನಗೆ ಒಂದೊಂಥರ ಅದನ್ನು ಹೇಳ್ಕೊಳಕಾಗಲ್ಲ, ಅಲ್ಲಿ ಮನಸ್ಸಲ್ಲೇ ಸಂಗೀತದ ಕಡೆಗೆ ಆಲೋಚನೆ ಹೋಗೋದು ಕಷ್ಟ ಆಗುತ್ತೆ. ಆದ್ರೂ ನನಗೆ ಬಿಡೋಕ್ಕಾಗಲ್ಲ ಅಂದ್ರೆ, ಈಗಂತೂ ಎದ್ದು ಬಿದ್ದು ಮಾಡಿದ ಮೇಲೆ ಹೀಗೆ ಕೈ ಕೊಟ್ಬಿಡೋದು ಬಿದ್ದ ಕ್ಷಣ, ಅವಾಗ ಏನಾಗುತ್ತೆ, ಕೈಲಿ ತ್ರಾಣನೆ ಹೊರಟೋಗ್ಬಿಡುತ್ತೆ. ಅವಾಗ ಒಂದಷ್ಟು 6 ತಿಂಗಳ ಕಾಲ ಕೈಲಿ ಏನು ಇರೋದ ಶಕ್ತಿ, ಆ ಥರ ತುಂಬಾ ಕಷ್ಟಪಟ್ಟಿದ್ದೀನಿ. ಆದ್ರೆ ನುಡ್ಸಕ್ ಮಾತ್ರ ಆಸೆ ತುಂಬಾ ಇದೆ ಪ್ರಾಕ್ಟೀಸ್ ಮಾಡಕ್ಕೆ. ಅಂದ್ರೆ ಕೆಳಗೆ ಕೂತ್ಕೊಳಕಾಗಲ್ಲ, ತಾಳ ಇಲ್ಲದೆ ನುಡ್ಸೋಕ್ ಕಷ್ಟ. ತಾಳ ಹಾಕೋರು ಯಾರಂಗ್ ಕರ್ಕೊಂಡ್ಬರೋದು? ಈ ಕಾಲದ ಮಕ್ಕಳು ತುಂಬಾ ಹೊತ್ತು ಕೂತ್ಕೊಳ್ಳಲ್ಲ ಪಾಠಕ್ಕೆ, ಪಾಠ ಮಾಡಿಸ್ಕೊಡ್ತಾರೆ ಹೊರಟೋಗ್ತಾರೆ, ಪೇರೆಂಟ್ಸ್ ಕರ್ಕೊಂಡು ಹೊರಟೋಗ್ತಾರೆ. ತಾಳ ಹಾಕೋವಂತ ಯೋಗ್ಯತೆ ಇರ್ಬೇಕಲ್ಲ, ಕೀರ್ತನೆಗಾಗ್ಲಿ ವರ್ಣಕ್ಕಾಗ್ಲಿ ಸ್ವರಾಕವಾಗಲಿ, ಅಂತ ಅದು ಮಕ್ಕಳಿಗೆ ಶಕ್ತಿ ಬಂದಿರ್ಬೇಕು, ಅಂತ ಹುಡುಗಿರ್ಬೇಕು. ಅವರೆಲ್ಲ ಹೊರಟೋಗಿರ್ತಾರೆ, ಯಾರು ಇರಲ್ಲ, ನಾನು ಒಬ್ಬಳೇ ಇರ್ಬೇಕು. ಅದಕ್ಕೋಸ್ಕರ ನಂಗೆ ನುಡ್ಸಕ್ ಸ್ವಲ್ಪ ಕಷ್ಟ ಇದೆ, ಈಗ ನುಡ್ಸ್ಕೋತೀನಿ, ತಾಳ ಹಾಕ್ಬೇಕಾದ್ರೆ ಕಷ್ಟ.
1: ನಿಮ್ಮ ತವರು ಮನೆಯಲ್ಲೇನೋ ಸಂಗೀತಕ್ಕೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು, ನೀವು ಮದುವೆ ಆಯ್ತು ಬೇಗ ಅಂತ ಹೇಳಿದ್ರಿ, ಮದುವೆ ಆಗಿ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಮನೆಯಲ್ಲಿ ಹೇಗೆಲ್ಲ ಪ್ರೋತ್ಸಾಹ ಸಿಗ್ತಾ ಇತ್ತು ಮೇಡಮ್?
0: ನಮ್ಮ ಯಜಮಾನರಿಗೂ ಸಂಗೀತ ಅಂದ್ರೆ ತುಂಬಾ ಇಷ್ಟ, ನಮ್ಮ ಮಾವನವ್ರಿಗೂ ತುಂಬಾ ಇಷ್ಟ, ಅವ್ರಿಗೆ ಎಲ್ಲರಾಗ ಪರಿಚಯನೂ ಇತ್ತು. ಅದಕ್ಕೆ ನಂಗೆ ಸಂಗೀತಕ್ಕೆ ಯಾವ ತರ ಅಡಚಣೆನೂ ಇರಲಿಲ್ಲ, ಅದ್ರ ಕೆಲಸ ಜಾಸ್ತಿ, ಸಮಯ ಸಿಗ್ತಾ ಇರ್ಲಿಲ್ಲ ನಂಗೆ. ಮನೇಲಿ 10 ಜನ ಆಡು ಕಾಳು ಇತ್ತು, ಹಸು ಎಮ್ಮೆ ಇದೆಲ್ಲ ಇತ್ತು. ಆದ ಕಾರಣದಿಂದ ನಂಗೆ ಸಮಯ ಬೆಳಗ್ಗೆ ಹೊತ್ತು ಸಿಗ್ತಾ ಇರ್ಲಿಲ್ಲ, 1 ಗಂಟೆ ಸಿಗ್ತಿರ್ಲಿಲ್ಲ. ನಾನು ಏನ್ ಮಾಡ್ಬೇಕಾದ್ರು ಎಲ್ಲಾ ಕೆಲಸನು ಮುಗಿಸ್ಕೊಂಡು ರಾತ್ರಿ 12 ಗಂಟೆ ಕುತ್ಕೊಂಡು 4 ಗಂಟೆವರೆಗೂ ನುಡ್ಸ್ಕೊಳ್ವೆ, ನಿದ್ದೆ ಮಾಡ್ತಿರ್ಲಿಲ್ಲ. ನಮ್ಮ ಮಾವನವರು ಬಾಗಿಲು ಕೊಟ್ಟಿ ಕೊಟ್ಟಿ ಇಡೋರು, ಮಲ್ಕೋ ಅಂತ, ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀಯ ಅಂತ ಸ್ವಲ್ಪ ಜಗಳ ಮಾಡೋರು. ಆದ್ರೆ ನಾನು ಕಿವಿಗೆ ಹಾಕೋತಿರ್ಲಿಲ್ಲ, ನಂಗೆ ಸಾಧನೆ ಬೇಕು. ನಂಗೆ ಏನೋ ಒಂದು ಆಸೆ ಇತ್ತು ಸರ್, ಅದು ಮಾಡಕ್ ಆಗ್ಲಿಲ್ಲ. ಅದೊಂಥರ ಫೀಲಿಂಗ್ಸ್ ಇದೆ ನಂಗೆ.
1: ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದ ಇನ್ನಿತರ ಸದಸ್ಯರ ಪರಿಚಯ ಮಾಡಿಕೊಡಿ ಮೇಡಮ್.
0: ನಮ್ಮ ರಮೇಶನೇ ದೊಡ್ಡ ಮಗ ನಂಗೆ. ಎರಡನೇದು ನಮ್ಮ ರಮಾ ಅಂತ ಗೌರಿ ಕೋಪಸ್ವಾಮಿ ಸೊಸೆ ಆಗಿದ್ರು, ಮಡ್ರಸ್ ಅಲ್ಲಿದ್ದಾರೆ. ಆಯ್ತಾ, ಅವ್ರಿಗೂ ಒಂದ್ ಮಗಳಿದ್ದಾರೆ, ಇವ್ರಿಗೂ ಒಂದ್ ಮಗಳಿದ್ದಾಳೆ. ಅವಳು ವೈಲಿನ್ ಕಲಿತಿದ್ದಾಳೆ, ವೋಕಲು ಬರುತ್ತೆ. ನನ್ನ ಮಗಳಿಗೂ PhD ಆಗಿದೆ, ಎಲ್ಲಾನು ಮಾಡ್ಕೊಂಡಿದ್ದಾಳೆ. ಅವಳಿಗೂ ವೀಣೆ ಬರುತ್ತೆ, ವೈಲಿನ್ ಬರುತ್ತೆ, ಆಯ್ತಾ, ಹಾಡುಗಾರಿಕೆ ಬರುತ್ತೆ, ಪಾಠನೂ ಮಾಡ್ತಾಳೆ. ಒಂದು 8 ವರ್ಷ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಕೆಲಸನೂ ಮಾಡಿದ್ರು ಆಕೆ. ಇವರ ಜೀವನ ಗೊತ್ತೇ ಇದೆಯಲ್ಲ, BSc LLB ಎಲ್ಲ ಮಾಡಿದ್ರು. ನಮ್ಮ PGಯಲ್ಲೂ ನನಗೆ 1 ವರ್ಷ ಸುತ್ತಿದ್ದೀನಿ ಇವ್ರು ಪಾಠ ಸೇರ್ಸೋಕ್ಕೆ. ಅವಾಗ ಆಟೋ ಇರಲಿಲ್ಲ, ಅದು ಜಟ್ಕ ಭಯ ನನಗೆ. KR ನಗರ ನಮ್ಮ ಸ್ಥಳ, ನಮ್ಮ ಯಜಮಾನರ ಮನೆ ಊರು. ಅಲ್ಲಿ ಮಠದಲ್ಲೂ ಸ್ವಾಮಿಗಳು ಎಲ್ಲರೂ ಕರೆಸೋರು, ವೆಂಕಟೇಶಾಚಾರ್ಯ ಇದ್ರಲ್ಲ ತಿಂಗಳುಗಟ್ಟಲೆ ಇರೋರು, ಅವರ ಅಣ್ಣತಮ್ಮ ಒಂದು ಶೇಷಗಿರಿ ರಾವ್ ಅವರೆಲ್ಲ ಅಲ್ಲಿ ಪಿಟೀಲಿ ನೋಡಿದಾಗ ಹಾಡಕ್ಕೆ ಮಾಡಕ್ಕೆ ಎಲ್ಲ ಒಂದು 10 ದಿವಸ 15 ದಿವಸ ನವರಾತ್ರಿಯಲ್ಲಿ ಎಲ್ಲರೂ ಇಟ್ಕೊಳ್ಳೋರು. ಆ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆಯೋದು, ಸಂಗೀತ ಕೇಳೋಕ್ಕೆ ಎಡಬಿಡದೆ ಹೋಗ್ತಿದ್ದೆ, ಎಲ್ಲರೂ ಕೇಳ್ತಾ ಇದ್ದೆ, ನನ್ನ ಮೃದಂಗ ಕಳಿಸ್ಕೊಡಿ ನಮ್ಮ ಮಗನಿಗೆ, ನಾನು ಕಳಿಸ್ಕೊಡ್ತೀನಿ ಮೈಸೂರಿಗೆ ಅಂತ. ಆವಾಗ ಕಷ್ಟಪಟ್ಟೆ, ಆಗ್ಲಿಲ್ಲ, ಇವ್ರನ್ನ ಕಲಿಸ್ಬೇಕು ಆಗ್ಲಿಲ್ಲ, ಚಿಕ್ಕ ಹುಡುಗ ಅಲ್ವಾ. ಆಮೇಲೆ ಕಾರಣಾಂತರದಿಂದ ಮೈಸೂರಿಗೆ ಬರಲೇಬೇಕಾಯ್ತು. ಆವಾಗ PGL ಹೋಗಿ ಬೇಡ್ತಾ ಇದ್ನಲ್ಲ, ಮುಂಚೆನೆ KR ನಗರದಲ್ಲ ಬೇಡ್ತಾ ಇದ್ದೆ. ನನ್ನ ತಮ್ಮಂದ್ರು ತುಂಬಾ ನುಡಿಸ್ತಾ ಇದ್ರು, ಅವರು ದೇವ್ರ ದೈರ್ಯದಿಂದ ಸಿಕ್ಕಿದ್ರು. ನನ್ನ ಮಗನ ಪಾಠ ಮಾಡ್ಕೊಡಿ, ವಿದ್ಯಾವಂತನ ಮಾಡ್ಕೊಡಿ. ನಾನು ಪಿಟೀಲಿಗೆ ಹೋಗ್ಬೇಕಾದ್ರೆ ಕಚೇರಿಗೆ ನಂಗೆ ಮೃದಂಗ ಇಲ್ಲ. ಅವಾಗ 4 ಜನ ಇದ್ದಿದ್ದು, ವಿಜಯ ಲಕ್ಷ್ಮೀನಾರಾಯಣ ಅವರು, ರಾಮಯ್ಯ ಅವರು, ಅನಂತ ಸ್ವಾಮಿ ಅಂತ ಒಬ್ಬರಿದ್ರು, ವರರಾಜ ಗೋಪಾಲು, ಅವ್ರ ಶಿಷ್ಯ ಕೃಷ್ಣ ಆಮೇಲೆ ಬಂದ್ರು ಮುಂದಕ್ಕೆ. ಆಯ್ತಾ, ಇಷ್ಟೇ ಒಂದು 4-5 ಜನ ಇದ್ರು. ಆಮೇಲೆ ಇವರು ಶ್ರೀನಿಧಿ ಅಂತ ಒಬ್ಬರಿದ್ರು, ಅವರು ನಂಗೆ 100 ಕಚೇರಿ ನುಡಿಸಿದ್ದಾರೆ. TN ಶ್ರೀನಿವಾಸನ್ ತಿಂತಿದ್ರು, ಅವ್ರ ಕಚೇರಿಗೆಲ್ಲ ಅವ್ರನ್ನೇ ಕರೆಯೋರು, ನನ್ನನ್ನು ಕರೆಯೋರು, ಇವ್ರನ್ನ ಕರ್ಕೊಂಡು ಹೋಗುವೆ. ಒಂದೊಂದು ಟೈಮ್ ವೆಂಕಟೇಶಾಚಾರ ಮಗ ಬರೋ ಮೃಚಿಂಗಿಗೆ. ಹೀಗೆ ಒಂದಷ್ಟು ದಿವಸ ಕಳೆಯಿತು. ಮೃದಂಗಕ್ಕೆ ಹೋಗೋಗಿ ಮಾಡಿಕೊಟ್ರು, ನಾನು ಏನೇನು ಕೇಳ್ಕೊಂಡನೋ ಅಷ್ಟು ವಾದ್ಯನೂ ಕಲಿಸ್ಕೊಟ್ರು. ನಿಮ್ಗೆ ಎಷ್ಟು ದುರಾಸೆ ಅನ್ನೋರು. ನಂಗೆ 3 ಚಿಂಗು ಇಷ್ಟ, ಮೃದಂಗನು ಇಷ್ಟ, ಘಟಾನು ಇಷ್ಟ, ನಂಗೆ ಎಲ್ಲ ವಾದ್ಯನೂ ಇಷ್ಟ. 3 ವರ್ಷ ಮೃದಂಗ ಕಲ್ತಿದ್ದೀನಿ, ಅವ್ರಿಗೆ ಒಪ್ಪಿಸ್ಬಿಡ್ಬೇಕು ಅಂತ ಅಷ್ಟೊಳಗೆ ಕೈ ಏಟಾಯ್ತು, ಇಷ್ಟು ಕಟ್ಟಾಗೋಯ್ತು. ಹೊಲಿಗೆ ಹಾಕಿದ್ರು, ಏನು ನುಡ್ಸೋದು ನಿಂತು.

0: ಹೀಗೇನೆ ಏನೋ ಅಡಚಣೆ ವಿದ್ಯಕ್ಕೆ. ಆಮೇಲೆ ನಮ್ಮ ಮಕ್ಕಳನ್ನೆಲ್ಲ ಮುಂದಕ್ಕೆ ತಂದ್ರು, ಗೌರಿ ಕುಪ್ಪಸ್ವಾಮಿ ಮಾಡಿದ್ರೆ ಅವ್ರು ಪಿ ಎಚ್ ಡಿ ಮಾಡಿಸಿದ್ರು. ಆಮೇಲೆ ನನ್ನ ಮೊಮ್ಮಗಳು ಈಶ್ವರಿ, ಅವಳನ್ನು ಬಿ ಎಸ್ ಸಿ ಎಮ್ ಎಸ್ ಸಿ ಮಾಡಿಕೊಂಡು ಚೆನ್ನಾಗಿ ಹಾಡ್ತಾಳೆ. ಇನ್ನೇನು ಸೀನಿಯರ್ ಪರೀಕ್ಷೆ ಆಗಿದೆ ಮೃದಂಗದಲ್ಲಿ, ನಮ್ಮ ಗರಡು ಕೊಟ್ಟಿದಾರಲ್ಲ ಇಲ್ಲೋ ಆಡಿಷನ್ ಸಕ್ಸಸ್ ಆಯ್ತು ಅವಳಿಗೆ. ಕೆಲಸ ಮಾಡಿದ್ಲು 1 ವರ್ಷ, ತುಂಬ ಒಳ್ಳೆ ಜಾಣೆ ಹುಡುಗಿ, ನಂಗೆ ಅವಳು ನುಡಿಸೋದು ಕೇಳಿದ್ರೆ ತುಂಬ ಖುಷಿ, ತುಂಬ ಚೆನ್ನಾಗಿ ನುಡಿಸ್ತಾಳೆ.
1: ಮೇಡಮ್, ನೀವು ಇಷ್ಟು ಸುದೀರ್ಘವಾದ ಅನುಭವವನ್ನು ಪಡ್ಕೊಂಡಿದ್ದೀರಿ, ನಿಮ್ಮ ಸಂಗೀತದ ಮೇಲೆ ಪ್ರಭಾವ ಬೀರದ ಹಿರಿಯ ಸಂಗೀತ ಕಲಾವಿದರನ್ನ ನೆನಪಿಸ್ಕೊಳ್ಳೋದಾದ್ರೆ ಯಾರಂಗ್ ನಾಪಿಸ್ಕೊತೀರಿ? ಈಗ ಚೌಡಯ್ಯನವ್ರಿಗೆ ನಾಪಿಸ್ಕೊಂಡ್ರಿ, ಸುಬ್ಬಲಕ್ಷ್ಮಿ ಅವ್ರನ್ನ ನಾಪಿಸ್ಕೊಂಡ್ರಿ.
0: ಎಲ್ಲಾ ಕಲಾವಿದರು ಇಷ್ಟ ಸರ್, ಎಲ್ರಿಗೂ ಅನಂತ ನಮಸ್ಕಾರ ಮಾಡ್ತೀನಿ. ಲಾಲ್ಗುಡಿ ಪಿಟೀಲು ಅಂದ್ರೆ ಅವನು ಎಷ್ಟೊತ್ತು ಬಾರಿಸಿದ್ರು ಕೇಳ್ತೆ, ಆಯ್ತಾ? ಎಂ ಎಸ್ ಪಿಟೀಲು ಅಂದ್ರೆ ಕೇಳದೇ ಬೇಡ, ಅಷ್ಟಿಷ್ಟ ಅವರದು. ಎಂ ಎಸ್ ಪಿಟೀಲಾಗ್ಬೇಕು, ಆಮೇಲೆ ರಾಮಭದ್ರ ಮೃದಂಗ ಆಗ್ಬೇಕು, ಆಯ್ತಾ? ವಿನಾಯಕ ರಾಮನ್ ಘಟ ಮುಂಚೆ ಮಂಜುನಾಥ್ ಅಂತ ಇದ್ರು ಅವ್ರ ಘಟ, ಅದು ಇದ್ರ ಕಾಂಬಿನೇಷನ್. ನೀವು ಎಷ್ಟು ಬೆಳಗಾವ್ ಬೆಳಗ್ಗೆ ನುಡಿಸಿದ್ರು ಕೇಳ್ತೀನಿ, ಅಷ್ಟಿಷ್ಟ ನನಗೆ. ನಮ್ಮ ಬಾಲಮುರಳಿ ಕೃಷ್ಣ ಹಾಡ್ಬೇಕು, ಎಂ ಎಸ್ ಪಿಟೀಲ್ ಬಿಡಬೇಕು, ಆಯ್ತಾ? ವೆಲ್ಲೂರ್ ರಾಮಭದ್ರದು ಕಚೇರಿ ತುಂಬ ಕೆಳಗಟ್ಟುತ್ತೆ, ಆಯ್ತಾ? ಅದನ್ನ ಕೇಳೋ ಸಂತೋಷ ಎಲ್ಲೂ ನಂಗೆ ಸಿಕ್ಕಲ್ಲ, ಅದು ಇವಾಗ ಯಾರು ಇಲ್ಲ, ಸಂಕಟ ಪಡುತ್ತೆ ಮನಸ್ಸು. ಯಾವ ಸಂಗೀತಕಾರನು ನಾನು ಕಳಿಯಲ್ಲ, ಯಾಕೆಂದ್ರೆ ಅವರೆಲ್ಲ ಮಟ್ಟಕ್ಕೆ ಬರ್ಬೇಕಾದ್ರೆ ಪೂರ್ವಜನ್ಮ ತಪಸ್ವಿಗಳು ಅವರು, ಚೆನ್ನಾಗಿ ನುಡಿಸಿದ್ದಾರೆ. ಚಿಟ್ಟಿಬಾಬು ವೀಣೆ ಏನು ವೀಣೆ, ವಾಸ್ತವಾಗ್ಲೂ ನಂಗೆ ಅದು ಕಲಿಬೇಕಾದ್ರೆ ಕಟ್ ಕಟ್ಟಾಗತ್ತಲ್ವಾ, ಅದಕ್ಕೋಸ್ಕರ ಸೌಂಡ್ ಕೂಡ ಬರಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ವೀಣೆ ಇಷ್ಟಪಡ್ತಿರ್ಲಿಲ್ಲ. ಚಿಟ್ಟಿಬಾಬು ವೀಣೆ ಕೇಳಿದ್ಮೇಲೆ ದಿನ ವ್ಯತ್ಯಾಸ ಆಗೋಯ್ತು. ಅವ್ರ ಎಲ್ಲ ಕಚೇರಿ ಇದ್ರು 2 ಗಂಟೆ ಆಗ್ಲಿ 4 ಗಂಟೆ ಆಗ್ಲಿ ಕೇಳ್ತಾ ಇದ್ದೆ. ವಯಲಿನ್ ಅಂದ್ರೆ ಬೋ ಬರೋದ್ರಿಂದ ಕಟ್ಟಾಗಲ್ಲ, ಸೌಂಡ್ ಕೂಡ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಅದು ತುಂಬಾ ಇಷ್ಟ. ಮೃದಂಗ ತುಂಬಾ ಇಷ್ಟ, ಡ್ಯಾನ್ಸ್ ಮಾಡಬೇಕು ಅಂತ ಅದು ಬಂದ್ರೆ ಅವರು ಚಾಪ್ ಆಗ್ತಿದ್ರೆ ಕೇಳಕ್ಕೆ ಒಂದು ಖುಷಿ, ಆಯ್ತಾ? ಎಲ್ಲಾ ವಾದ್ಯನು ಇಷ್ಟ, ನುಡಿಸೋರು ಎಲ್ಲಾ ಪುಣ್ಯಾತ್ಮರಿಗೂ ನುಡಿಸೋಣ. ಟಿ ಎನ್ ಕೃಷ್ಣನು, ಚಂದ್ರಶೇಖರನು, ಯಾರು ಕಡಪೆ ಇಲ್ಲ ಸರ್, ಎಲ್ಲ ಚೆನ್ನಾಗಿ ಬಾರಿಸೋರೇ. ಅದೆಲ್ಲ ಅವ್ರನ್ನೆಲ್ಲ ಸ್ಮರಣೀಯರು, ಯಾರನ್ನು ಮರೆಯೋ ಹಾಗಿಲ್ಲ. ಅವ್ರು ಎಲ್ಲೇ ನುಡಿಸಲಿ ಹಾಗೆ ಹಾಡ್ಲಿ. ಆ ಮೃದಂಗನೂ ಅಷ್ಟೇ, ಮೃದಂಗ ಅಂದ್ರೆ ಚಿಕ್ಕ ಹುಡುಗಿಯಿಂದನು ಶಂಕರ್ ಅಂತ ಒಬ್ಬರು ಪ್ರೋಗ್ರಾಮ್ಗೆ ನುಡ್ಸಕ್ ಬರೋರು ಮೃದಂಗನ. ಅವರು ಮೃದಂಗ ನುಡಿಸ್ತಾ ಇದ್ರೆ, ಅವ್ರಿಗೆ ನುಡಿಸ್ತಾ ಇದ್ರೆ ನಾನು ಒಳಗಡೆ ಕುತ್ಕೊಂಡು ಡ್ಯಾನ್ಸ್ ಆಡ್ತಿದ್ದೆ. ಅದು ಯಾಕೆ ಡ್ಯಾನ್ಸ್ ಬರ್ತಿತ್ತೋ ನಂಗೆ ಗೊತ್ತಿಲ್ಲ. ಅದು ಆ ಮೃದಂಗದ ತತ್ಕಾರಕ್ಕೆ ಆ ಮನಸ್ಸು ಕುಣಿಯುತ್ತ ಆ ಥರ. ಇವತ್ತು ಕಾಲಕ್ಕೆ ಶಕ್ತಿ ಇಲ್ಲ, ಇವತ್ತು ಆಸೆ ಆಗುತ್ತೆ. ಆ ಮೃದಂಗ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಅವರು ನುಡಿಸಾಣಿಕೆ. ಮೃದಂಗದವ್ರು ಮನಸ್ಸು ಬಿಟ್ಟು ನುಡಿಸಿದಾಗ ಅಡತಡೆ ಇರ್ಕೂಡುದು, ಮನೋಭಾವ ಅವ್ರು ಕೆರಳಿರ್ಬೇಕು, ಅವ್ರು ನುಡಿಸ್ಬೇಕು, ಆವಾಗ ಆ ಡ್ಯಾನ್ಸ್ ತಾನೇ ಬಂದ್ಬಿಡುತ್ತೆ.
1: ನಿಮ್ಮ ಮೊದಲ ಕಚೇರಿ ಅನುಭವ ನೆನಪಿಸ್ಕೊಳಕ್ ಆಗತ್ತೆ ಮೇಡಮ್, ಫಸ್ಟ್ ನೀವು ಇಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಕೊಟ್ಟರೆ, ನಿಮ್ ಜೊತೆ ಯಾರೆಲ್ಲ ಸಹಕರಿಸಿದ್ರು ಅವತ್ತು?
0: ಅದು ಏನಂತಂದ್ರೆ ಸರ್, ನಮ್ಮ ಊರು ಹಳ್ಳಿ ಅಲ್ವಾ, ಅಲ್ಲಿ ಹುಣಸೂರು ಪಿರಿಯಾಪಟ್ಟಣ ಬೆಟ್ಟಪುರ ಅಂತ ಹಳ್ಳಿಗಳಿತ್ತು, ಅಲ್ಲಿಗೆ ಬಂದು ಕರ್ಕೊಂಡು ಹೋಗೋರು. ಅವಾಗ ನಮ್ಗೆ ತುಂಬಾ ಬೆಲೆ ಇತ್ತು, ಚಿಕ್ಕ ಹುಡುಗರಾದ್ರೂ ಹಾಡುಗಾರಿಕೆ ಒಂದು ಪ್ರೋಗ್ರಾಮ್ ಕೊಳಲು ನುಡಿಸ್ತಿದ್ದ ನನ್ನ ತಮ್ಮ, ಅವನಿಗೂ ನನಗೂ ಒಂದ್ ದಿವಸ ಕೊಳಲು, ಒಂದ್ ದಿವಸ ಹಾಡುಗಾರಿಕೆ. ಈ ತರ ಮೊದಲ ಕಚೇರಿಯಿಂದ ಚಿಕ್ಕ ವಯಸ್ಸಲ್ಲಿ ಓದೋ ಹುಡುಗರ ಕಾಲದಲ್ಲಿ, ಅದು ಬಿಟ್ಟು ಮೇಲೆ ಕೆ ಆರ್ ನಗರಕ್ಕೆ ಹೋದ್ವು, ಒಂದು 5 ರಾಮನ್ರಾಯ್ದೆಯಲ್ಲಿ, ಅಲ್ಲಿ ಎಲ್ಲ ಕಡೆಗೂ ಹಾಡೋ ಕರೆಯೋರು. ಅವಾಗ ನಮ್ಮ ಅಕ್ಕನ ಮಗಳು ನನ್ನ ಜೊತೆಲೇ ಇದ್ಲು, ಅವಳಿಗೂ ನಂಗೆ ಹಾಗಾದಷ್ಟು ಪಾಠನೇ ಆಗಿತ್ತು. ಇಬ್ರು ಅಲ್ಲಿ ಹಾಡೋವು, ನಮಗೆ ಮೃದಂಗ ಇಲ್ಲ ಪಿಟೀಲಿಲ್ಲ ಅವಾಗ, ಬಕ್ಕೋದೆ ಯಾರು ಇಲ್ಲ, ಹಾಗೆ ಇಬ್ರು ಹಾಡೋವು. ಅದಕ್ಕೆ ಕಳೆದ ಮೇಲೆ ಈತ ಹುಟ್ಟಿದ ಮೇಲೆ ನಂಗೆ ಪಂಡಿತ್ ಕೈ ಸಿಕ್ಕಿದ್ದು. ಅಲ್ಲಿವರೆಗೂ ಯಾರು ಪಿಟೀಲ್ ತೆಕ್ಕೊಟ್ಟಿರ್ಲಿಲ್ಲ, ನಾನು ಹಾಡೋದನ್ನೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಆಮೇಲಿಂದ ಮನೇಲಿ ಹಾರ್ಮೋನಿಯಂ ಇತ್ತು, ಅದನ್ನು ನುಡ್ಸ್ಕೊಳ್ಳುವೆ. ಹೀಗೆ ಕಳೀತು. ಅವನ ಹುಟ್ಟಿದ ಮೇಲೆ ಪಿಟೀಲ್ ಕೈಗೆ ಬಂತಲ್ಲ, ಬಂದಿದ್ದನ್ನೆಲ್ಲ ನೆಮ್ಮದಿ ಅನ್ನು ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದೆ. ಮೈಸೂರಿಗೆ ಬಂದ್ಮೇಲೆ ನಾನು ಇಂಪ್ರೂವ್ಮೆಂಟ್ ಜಾಸ್ತಿ ಆಯಿತು. ನಮ್ಮ ಗುರುಗಳನ್ನ ಕರೆಸ್ಕೊಳ್ಳುವೆ, ಹೇಳ್ತಾರೆ ಪ್ರೋಗ್ರಾಮ್ಗೆ ಪಾಠ ಮಾಡಿಸ್ಕೊಳ್ಳೋಕ್ಕೋಸ್ಕರ ಪ್ರೋಗ್ರಾಮ್ ಕಳ್ಸಿ ಕಳಿಸಿ ಕರ್ಸ್ಕೊಂಬಿಡುವೆ. ಅವರು ಒಂದೊಂದು 15 ದಿವಸ 8 ದಿವಸ ಈ ಥರ ಇದ್ದು ಪಾಠ ಮಾಡಿಬಿಟ್ಟು ಹೋಗೋರು. ಅದಾದ್ಮೇಲೆ ಅದೇನ ಮೈಸೂರಿಗೆ ಬಂದ್ಮೇಲೆ ನಾನು ಇಟ್ಕೊಂಡೆ ಅಭ್ಯಾಸನ. ಇಲ್ಲಿ ಬಂದ ಮೇಲೆ ನನಗೆ ಸಂಗೀತಕ್ಕೆ ಸಹಕಾರ ಕೊಟ್ಟರು ಪಿ ಜಿ ಲಕ್ಷ್ಮೀನಾರಾಯಣ ಅವರು, ಮಹಾದೇವಪ್ಪನವರು, ವೆಂಕಟರಾಮಯ್ಯನವರು, ಮರಿಯಪ್ಪನವರು, ವೆಂಕಟೇಶಾಚಾರ್ಯ ಇವರೆಲ್ಲ ಪ್ರೋಗ್ರಾಮಕ್ಕೆ ಕರೆಸಿ ಅವ್ರಿಗೆ ಯಾವ ಪ್ರೋಗ್ರಾಮ್ಗೆ ಒಪ್ಕೋತಾರೋ ಅದಕ್ಕೆಲ್ಲ ಕಳಿಸೋರು. ಪಕ್ಕ ಅದಕ್ಕೆ ಸಾರ್ ನಂಗೆ ಭಯ ಸಾರೆ, ಗಂಡಸರಿಗೆ ನುಡ್ಸೋಕ್ಕಾಗಲ್ಲ, ಯಾರು ಏನಂತಾರೋ, ನಂಗೆ ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸ್ಟೇಜ್ ಮೇಲೆ. ಏನಮ್ಮ ಈ ಥರ ಆಡ್ತೀರಾ, ಇವಾಗ ನಾನು ಕೂತ್ಕೊಂಡು ನೀನು ನುಡ್ಸಲ್ವಾ, ನುಡ್ಸಲೇಬೇಕು, ನಾನು ನುಡ್ಸಿಸ್ತೀನಿ ನಿಮ್ಮ ಕೈಲಿ ಅಂತನ್ನೋರು. ಹೀಗೆ ಮಾಡಿ ಮಾಡಿ ಅಭ್ಯಾಸ ಮಾಡಿಸಿದ್ರು. ಇಲ್ಲದೆ ಹೋದ್ರೆ ನಾನು ನುಡ್ಸೋಕೆ ಆಗ್ತಿರ್ಲಿಲ್ಲ, ನಂಗೆ ಭಯ ಇತ್ತು, ತುಂಬ ಒಳಕಿತ್ತು ಮನಸ್ಸಲ್ಲಿ. ಆಯ್ತಾ, ಅವರೇನೆ ಧೈರ್ಯ ತುಂಬಿ ನುಡಿಸ್ಬೇಕು ಅಂತ. ಮಹಾದೇವ್ನವರು ಅಷ್ಟೇ, ಬೆಳಗ್ಗೆ ವಾಕಿಂಗ್ ಹೋಗೋ ರೀತಿ ಬಂದು ಇವನ್ ಕೈಗೆ ಬಂತ ಹುಡುಗ ಸ್ವಲ್ಪ ಪಾಠದಲ್ಲಿ, ತಾಯಿ ಮಗ ಹೋಗಿ ನುಡ್ಸ್ಕೊಂಬಂದ್ಬಿಡಿ, ಒಪ್ಕೊಂಡ್ಬಿಟ್ಟಿದ್ದೀನಿ ನಾನು ಬೇರೆ ಕಡೆ ಹೋಗ್ಬೇಕು ಅನ್ನೋರು. ಅಲ್ಲಿ ನಮ್ಮನೆಯಲ್ಲಿ ಕಳ್ಸ್ಕೊಡು. ಹೀಗೆ ನನ್ನನ್ನು ಬೆಳೆಸಿದ್ರು. ನಮ್ಮ ಮೈಸೂರಲ್ಲಿರೋ ಸಂಗೀತಗಾರರು ದೊಡ್ಡವರೆಲ್ಲ, ಇವರು ಚಂದ್ರಶೇಖರ ಅಯ್ಯನವರು, 3 ಕಚೇರಿಗೆ ಬಾರಿಸಿದ್ದೀನಿ ಅವರಿಗೆ, ಅದು ಎಲ್ಲ ಕಚೇರಿಗೂ ಕಳ್ಸ್ಕೊಡೋರು. ಹೀಗೆ ನಾನು ಪಕ್ವಾದಿ ಬಾರ್ಸಕ್ ಆಗೋಯ್ತು. ನನಗೆ ಬಾಯಿ ತಕ್ಕ ಹೋಗ್ಬೇಕಾದ್ರೆ ಕಷ್ಟ ಆಯ್ತು ಪಕ್ವಾದಿಗೆ. ಆವಾಗ ನಮ್ಮ ಗುರುಗಳಿಗೆ ಹೇಳಿದೆ, ಏನು ಮಾಡಲಿ ಪಕ್ವಾದಿಗೆ ಹೋಗ್ಬೇಕು ಕರೀತಾರಲ್ಲ, ಸೋಲಾ ಆದರೆ ಒಂದಷ್ಟು ನುಡ್ಸ್ಕೊಂಬಂದ್ಬಿಡ್ಬೋದು, ಈ ಕಷ್ಟ ಅಂತ ಕೇಳ್ತಾ ಇರು, ಹೋಗ್ತಾ ಇರು, ಹೋಗೋಲ್ಲ ಅನ್ಬೇಡ, ಅದು ತಾನೇ ಪಾಠ ಆಗುತ್ತೆ, ಸ್ಟೇಜ್ ಎಕ್ಸ್ಪೀರಿಯನ್ಸ್ ಬೇಕು ಹೋಗು ಅನ್ನೋರು. ಹಾಗಾಗಿ ಇಂಥವರೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಚಿಕ್ಕವರಿಂದ ದೊಡ್ಡವರವರೆಗೂ ನನ್ನನ್ನು ಕರೆದಿದ್ದಾರೆ, ಬಾರಿಸಿದ್ದಾರೆ, ಪ್ರೋಗ್ರಾಮ್ ಮಾಡಿದ್ದೀನಿ, ಅಷ್ಟೇ ನನಗೆ ಪ್ರೀತಿನೂ ಇಟ್ಕೊಂಡಿದ್ದಾರೆ. ನಾನು ಅವ್ರಿಗಿಂತ ಜಾಸ್ತಿ ಪ್ರೀತಿ ಅವರಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ಯಾರೇ ಇದ್ರು ಎಲ್ಲೇ ಇದ್ರು ಅವ್ರಿಗೆ ನಾನು ಅನಂತ ನಮಸ್ಕಾರ ಮಾಡ್ತೀನಿ, ಯಾರೂ ನಾನು ಮರೆಯಕ್ಕಾಗಲ್ಲ.
1: ಸಂಗೀತ ಹಾಡೋದಕ್ಕೆ ಶಾರೀರ ಬಹಳ ಮುಖ್ಯ ಮೇಡಮ್.
0: ಸರ್,
1: ಶಾರೀರವನ್ನು ಹೇಗೆ ಕಾಪಾಡ್ಕೊಳ್ತೀರಿ ಅಂತ?
0: ನಾನು 6ನೇ ಮನೇಲಿ ಹಾಡ್ತಾ ಇದ್ದೆ ಸರ್, ತುಂಬಾ ಚೆನ್ನಾಗಿತ್ತು ನನ್ನ ವಾಯ್ಸ್, ನಮ್ಮ ಅಕ್ಕಂದ್ರಿಗಿಂತ ಚೆನ್ನಾಗಿತ್ತು. ಹಾಡ್ತಾ ಹಾಡ್ತಾ ನನಗೆ ಗುರುಗಳು ಎಷ್ಟು ಹೊಗಳೋರು ಅಂತ, ನಾನು ಇಲ್ಲದೇ ಇರೋ ಕಾಲದಲ್ಲಿ ಮನೆಯಲ್ಲಿ ನೋಡಿ ನೀವು ನಿವಾಳಿಸಬೇಕು ನಿಮ್ಮ ಮಕ್ಕಳನ್ನ, ಎರಡು ಮಕ್ಕಳನ್ನು ನೋಡಿ ಎಷ್ಟು ಚೆನ್ನಾಗಿ ಹಾಡ್ತೀವಿ, ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಅದೇ ಕೇರ್ನಗರಕ್ಕೆ ಹೋದ್ಮೇಲೆ ಅಲ್ಲಿ ಚಿತ್ರಗೆ ಕೇಳುವಂಥ ಸಂದರ್ಭ ಸಿಕ್ತು. ಆಗ ಸಿನಿಮಾ ಟಾಕಿಸಿಲ್ಲ ಹಾಕೋರು ರೆಕಾರ್ಡು ತುಂಬಾ ಚೆನ್ನಾಗಿ ಕೇಳಿಸೋದು, ಆವಾಗ ಹಾಡನ್ನು ಬರ್ಕೊಂಡು ಅದನ್ನು ಕಲ್ತ್ಕೊಡ್ತಿದ್ದೆ. ಲತಾ ಮಂಗೇಶ್ಕರ್ ಹಾಡೋದು, ಯಶಜಾನಕಿ ಹಾಡೋದು, ಇವರೆಲ್ಲ ಹಾಡೋದನ್ನ ಬರ್ಕೊಳ್ಳೋದು ತಕ್ಷಣನೇ, ಅದೇನು ಕಿವಿ ಚುರುಕಾಗಿತ್ತು, ಆ ಸಾಹಿತ್ಯನಲ್ಲಿ ಬರ್ಕೊಂಡು ಒಂದು ತಪ್ಪು ಇರ್ತಿರ್ಲಿಲ್ಲ ಸರ್, ಬರ್ಕೊಳ್ಳೋದು ನಾನು ಅವಳು ಇಬ್ರು ಕಲ್ತ್ಕೊಳ್ಳೋದು. ಹೀಗೆ ಒಂದು 200-250 ಹಿಂದಿ ಹಾಡು, ಕನ್ನಡ, ತೆಲುಗು, ತಮಿಳು ಇಷ್ಟು ಹಾಡನ್ನು ಕಲ್ತ್ಕೊಂಡು ಅದನ್ನು ಫ್ಲೂಟಲ್ಲಿ ನುಡಿಸುವೆ, ಫ್ಲೂಟ್ ತಗೊಂಡು ಹೋಗಿದ್ದೆ, ಅಷ್ಟನ್ನು ನುಡಿಸುವೆ, ಹಾಡ್ತಿದ್ವಿ ಇಬ್ರುವೆ. ಆಮೇಲೆ ನಮ್ಮ ಗುರುಗಳು ಬಂದರು, ನೋಡು ಅಂದರೆ ನಾನು ಇಷ್ಟು ಕಲ್ತ್ಕೊಂಡಿದ್ದೀನಿ ನೋಡಿ, ಇಷ್ಟು ಸಿನಿಮಾ ಚಿತ್ರಗೀತೆನಾ ಅಂದೆ. ಹಾಡು ಅಂದರು, ಹಾಡಿದೆ, ಹಿಂದಿನೂ ಅಂದ ಎಲ್ಲ ಹಾಡಿಸಿದ್ರು. ಆಮೇಲೆ ಇದು ಕಲ್ತ್ಕೊಂಡು ಏನು ಮಾಡ್ತೀಯಾ, ಏನಿಲ್ಲ, ಖುಷಿ ಸಿಕ್ಕುತ್ತೆ, ಹಾಡ್ತೀನಿ, ಟ್ಯೂನ್ ಎಷ್ಟು ಚೆನ್ನಾಗಿದೆ ನೋಡಿ, ರಾಗ ಎಷ್ಟು ಚೆನ್ನಾಗಿದೆ ಅಂತ. ಹಾಡ್ತಿದ್ದೀನ ಅರ್ಥ ಗೊತ್ತಿದೆಯಾ ಅಂದರು, ಇಲ್ಲ ಅಂತ. ನಂಗೆ ಅರ್ಥ ಗೊತ್ತಿರಲಿಲ್ಲ, ಟ್ಯೂನ್ ಮಾತ್ರ ತುಂಬ ಚೆನ್ನಾಗಿರ್ತಿತ್ತು, ಹಿಂದಿ ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿರ್ತಿತ್ತು, ಲತಾ ಮಂಗೇಶ್ಕರ್ ಹಾಡೋದು, ಅವರು ರಫಿ ಹಾಡೋದು ಎಲ್ಲ ತುಂಬ ಚೆನ್ನಾಗಿರ್ತಿತ್ತು, ಆಕರ್ಷಣೀಯವಾಗಿರ್ತಿತ್ತು. ಅದೇ ಶ್ರುತಿಲ ಹಾಡ್ತಿದ್ದ ಆ ವಯಸ್ಸಲ್ಲಿ. ಆಗ ಪ್ರಯೋಜನ ಇಲ್ಲ, ಇದು ಪಿಟೀಲ್ ಪ್ರಾಕ್ಟೀಸ್ ಮಾಡು, ಆವಾಗ ಪಿಟೀಲ್ ತೆಕ್ಕೊಟ್ಟು ನನಗೆ ಪ್ರಾಕ್ಟೀಸ್ ಮಾಡು, ನಿಂಗೆ ಬೇಕಾಗಿರೋ ಸಂಗೀತ ಅಲ್ವಾ, ಕಲ್ತ್ಕೊ, ಸಮಯ ಇದ್ದಾಗಲೆಲ್ಲ ಪಿಟೀಲ್ಗೆ ಉಪಯೋಗಿಸು, ಆವಾಗ ಚಿತ್ರಗೀತೆ ಬಿಟ್ಟೆ ಹಾಡೋದು.
1: ಮೇಡಮ್, ಈಗ ಸಂಗೀತದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ, ನೀವು ಅವಾಗ ಕಲಿಯೋದಕ್ಕೆ ಆರಂಭ ಮಾಡಿದಾಗ ಕಲಿತಾ ಇದ್ದಂತ ಶೈಲಿಗೂ ಆಮೇಲೆ ಶ್ರೋತೃಗಳಿಗೂ ಈಗಿನ ಕಲಿಕೆಗೂ ಶ್ರೋತೃಗಳು ಬಹಳಷ್ಟು ವ್ಯತ್ಯಾಸ ಇದೆ.
0: ಆವಾಗ ದುಡ್ಡಿಲ್ಲದೆ ಪಾಠ ಮಾಡೋರು ಗುರುಕುಲ ಅಂದ್ರೆ, ಮನೇಲಿ ಹಣ ಹಾಕಿ ಕೆಲಸ ಮಾಡಿಸ್ಕೊಂಡು ಮಕ್ಕಳ ಕೈಲಿ, ಅವ್ರಿಗೆ ಎಷ್ಟು ಪಾಠ ಮಾಡ್ಬೇಕು ಅಂತಿದ್ಯೋ ಅಷ್ಟು ಮಾಡಿ ಕಳಿಸೋರು, ಅದ ಪದ್ಧತಿಲಿ ಎಷ್ಟು ಬಂತೋ ಆ ಶಿಷ್ಯರಿಗೆ ಆ ದೇವರ ಅನುಗ್ರಹ. ಅದು ಹೀಗಿರುತ್ತೆ, ಈ ಕಾಲ ದುಡ್ಡು ಕೊಟ್ಟು ಪಾಠ ಮಾಡಿಸ್ಕೋತಾರೆ, ದುಡ್ಡು ಕೊಟ್ಮೇಲೆ ಆ ಮಕ್ಕಳು ಶ್ರದ್ಧೆಯಿಂದ ಕಲೀಲೇಬೇಕು. ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ, ಪಾಠ ಬಿಕ್ಕಟ್ಟಾಗಿ ನಡೆದೆ ನಡೆಯುತ್ತೆ ಅಲ್ವಾ, ಅವ್ರ ಎದುರಿಗೆ ಇವರೇನು ಮಾಡಲ್ಲ, ಪಾಠ ಮಾಡಿ ಕಳಿಸ್ತಾರೆ. ಈಗ ಭಯದಿಂದ ಮಕ್ಕಳು ಕಲೀತಾರೆ, ಅವ್ರು ಎಷ್ಟುವರೆಗೆ ದುಡ್ಡು ಕೊಡೋಕ್ಕಾಗುತ್ತೋ ಅಷ್ಟು ದಿವಸ ಪಾಠ ಮಾಡಿಸ್ತಾರೆ, ನಿಂತು ಹೋಗುತ್ತೆ. ಇದು ಒಂದು. ಇನ್ನೊಂದೇನು ಅಂತಂದ್ರೆ, ಅವ್ರು ಕಲೀಲೇಬೇಕು ಅಂದ್ರೆ ಎಷ್ಟಾದ್ರೂ ದುಡ್ಡಾಗಲಿ ಖರ್ಚು ಮಾಡಿ ತಂದೆ ತಾಯಿ ಪಾಠ ಮಾಡಿಸ್ತಾರೆ, ಅವ್ರ ಮೇಲಕ್ಕೆ ಬರೋವರೆಗೂ ಬಿಡೋದಿಲ್ಲ. ಅದೊಂಥರ ತಂದೆ ತಾಯಿ ಇದೆ, ಅವ್ರಿಗೆ ಉತ್ಸಾಹ ಇದ್ರೆ ಆ ಮಕ್ಕಳು ಮುಂದಕ್ಕೆ ಬರ್ತಾರೆ ಅಲ್ವಾ. ಆ ಮಕ್ಕಳು ಮುಂದಕ್ಕೆ ಬರ್ಬೇಕಾದ್ರೆ ತಂದೆ ತಾಯಿನೇ ಕಾರಣ, ಅವ್ರಿಗೆ ದುಡ್ಡು ಕೊಡೋ ಯೋಗ್ಯತೆ ಇದ್ರೆ, ಶಕ್ತಿ ಇದ್ರೆ ಆ ಮಕ್ಕಳನ್ನ ಮುಂದಕ್ಕೆ ತಂದ್ಬಿಡ್ತಾರೆ, ಇಲ್ಲ ಅಂತಂದ್ರೆ ಅವ್ರದ್ದು ಅರ್ಧಕ್ಕೆ ಕಾಲ್ಭಾಗಕ್ಕೆ ನಿಂತು ಹೋಗುತ್ತೆ. ಅಂದ್ರೆ ಆ ಸ್ಟೂಡೆಂಟ್ಗೂ ಕಲಿಯೋ ಇಷ್ಟ ಇರಬೇಕು, ಬರೀ ಗುರುಗಳಿಗೆ ತಂದೆ ತಾಯಿಗಿದ್ರೆ ಸಾಲದು,
1: ಬಲವಂತ ಮಾಡೋ
0: ಬಲಾತ್ಕ ಬರಲ್ಲ ಸಂಗೀತ, ಒಂದು ತತ್ಕಾಲನೂ ಬರಲ್ಲ ಬಲಾತ್ಕಾರಕ್ಕೆ. ಮಕ್ಕಳಿಗೆ ಇಂಟ್ರೆಸ್ಟ್ ಇರಬೇಕು, ನಾನು ಈ ವಾದ್ಯ ಕಲಿಬೇಕು, ಈ ಹಾಡ್ಬೇಕು, ಪಿಟೀಲ್ ಕಲಿಬೇಕು, ಮೃದಂಗ ಕಲಿಬೇಕು, ವೀಣೆ ಕಲಿಬೇಕು, ಅವ್ರಿಗೆ ಯಾವ್ದಾದ್ರು ಶಿಷ್ಯ ಆಗಿರ್ಲಿ, ಅವನಿಗೆ ಅದ್ರಲ್ಲಿ ಉತ್ಸಾಹ ಇದ್ರೆ, ಕರ್ತಲಾಮಲಕವಾಗಿದ್ರೆ ಆ ಮಗು ಬರುತ್ತೆ ಪಾಠ. ಇಲ್ಲದೆ ಕಲ್ಸಕ್ಕಾಗಲ್ಲ, ಬರೋದು ಇಲ್ಲ. ಅವಾಗ ಗುರುಗಳನ್ನ ಬೈಯೋದು ಅಲ್ಲ, ಹುಡುಗರನ್ನ ಬೈಯೋದು ಅಲ್ಲ, ಅವ್ರಿಗೆ ಹಣೆಯಲ್ಲಿ ಅದು ಇರಲ್ಲ, ಬರಲ್ಲ ಅಷ್ಟೆ.
1: ಈ ವಯಲಿನ್ ನುಡಿಸ್ಬೇಕಾದ್ರಾಗ್ಲಿ ಹಾಡ್ಬೇಕಾದ್ರಾಗ್ಲಿ ಎಲ್ಲಾ ರಾಗಗಳನ್ನು ನೀವು ನುಡಿಸ್ತಾ ಇರ್ತೀರಿ, ನಿಮ್ಗೆ ಯಾವ ರಾಗ ಇಷ್ಟ ಅಂತ ಹೇಳೋದು ಕಷ್ಟ ಆಗತ್ತೆ ಮೇಡಮ್, ಆದ್ರೂ ಕೂಡ ನೀವು ಎಲ್ಲಾ ಕಚೇರಿಗಳಲ್ಲೂ ಯಾವತ್ತೂ ಬಿಡದೇನೆ ನುಡಿಸ್ತಾ ಇದ್ದಂತಹ ರಾಗ ಯಾವುದು, ನಿಮ್ಮ ಮೆಚ್ಚಿನ ರಾಗದ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
0: ಸರ್, ಎಲ್ಲಾ ರಾಗನು ಒಂಥರ ಇದೆ ಸರ್. ಇವಾಗ ದೇವ್ರನ್ ಯಾರ ದೇವ್ರನ್ ಕಂಡ್ರೆ ಇಷ್ಟ ಅಂತ ಕೇಳಿದ ಹಾಗಾಯ್ತು.
1: ಕಷ್ಟ
0: ಎಲ್ಲಾ ದೇವ್ರು ಬೇಕು ಸರ್ ನಂಗೆ, ರಾಮನ್ ನೋಡಿದ್ರೆ ರಾಮನ ಬೇಕು, ಕೃಷ್ಣ ಬೇಕು, ಶಿವ ಬೇಕು, ತಾಯಿ ಬೇಕು, ಹೀಗೆಲ್ಲಾ ದೇವ್ರು ಬೇಕು. ಹಾಗೆ ಪ್ರತಿ ಒಂದು ರಾಗದಲ್ಲೂ ಒಂದೊಂದು ರುಚಿ ಇದೆ, ಅದನ್ನ ಮಾಡೋಕ್ಕಾಗೋದಿಲ್ಲ. ನಾವು ಅದಲ್ಲೇ ಕೂತ್ಕೊಂಡಾಗ ಆ ರಾಗ ಅವತ್ತಿಗೆ ತುಂಬಾ ಖುಷಿಯಾಗಿರುತ್ತೆ, ಇನ್ನೊಂದ್ ದಿವಸ ಇನ್ನೊಂದು ರಾಗ ಹಿಡ್ಕೊಂಡು ಕೊಟ್ಕೊಂಡು ಅದೇ ಬಿಡೋದಿಲ್ಲ. ಹಾಗಿರುತ್ತೆ, ಹಾಗೆಲ್ಲಾ ರಾಗನು ಬೇಕು ಸರ್. ಯಾವ ರಾಗನು ಇಂಥದ್ ಬೇಕೇ ಬೇಕು, ಬೇಡವೇ ಬೇಡ ಹಾಗಿಲ್ಲ, ಎಲ್ಲಾ ರಾಗನು ಬೇಕು.
1: ನಮ್ಮ ಸಂಗೀತ ನಮ್ಮ ಮಾನಸಿಕವಾಗಿ ತುಂಬಾ ಶಕ್ತಿಯನ್ನ ಕೊಡುತ್ತೆ ಮೇಡಮ್, ನೆಮ್ಮದಿಯನ್ನ ಕೊಡುತ್ತೆ. ಹೊಸ ಹೊಸ ರಾಗಗಳೆಲ್ಲ ಕಂಡು ಹಿಡಿದು ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ಸಂಶೋಧನೆ ಮಾಡಿದ್ದಾರೆ.
0: ಅಂದ್ರೆ ಸರ್, ಪ್ರತಿ ಒಂದು ರಾಗಕ್ಕೂ ಒಂದೊಂದು ದೇವತೆಗಳಿದ್ದಾರೆ. ಆ ರಾಗನ ಭಕ್ತಿಯಿಂದ ಹಾಡಿದಾಗ ಆ ರಾಗ ದೇವತೆಗಳಿಗೆ ಸಂತೋಷ ಸಿಕ್ಕುತ್ತೆ, ಆವಾಗ ಕಾಯಿಲೆ ವಾಸಿ ಆಗುತ್ತೆ. ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಒಂದು ಪ್ರತಿಯೊಂದು ತಾಳಕ್ಕೂ ಒಂದೊಂದು ಲಯಕ್ಕೂ ಇದೆ, ಒಂದು ಸಪ್ತ ಸ್ವರಕ್ಕೂ ದೇವತೆಗಳಿದ್ದಾರೆ. ಆ ಸಪ್ತ ಸ್ವರದ ದೇವತೆಗಳು ಎಷ್ಟಾಯ್ತು, ಏಳು ಸ್ವರಕ್ಕೆ ಏಳು ದೇವತೆ ಆಯ್ತು. ಆ ರಾಗ ಕೂಡ ಬಂದಾಗ ದೇವತೆಗಳಿಗೆ ಸಂತೋಷ ಸಿಕ್ಕಿದಾಗ, ಅವ್ರು ಹಾಡಿದಾಗ ಚೆನ್ನಾಗಿ, ಅದನ್ನ ಕೇಳಿದವ್ರಿಗೂ ಸುಖ ಸಿಕ್ಕುತ್ತೆ, ಹಾಡಿದವ್ರಿಗೂ ಸುಖ ಸಿಕ್ಕುತ್ತೆ, ಅಂದ್ರೆ ಕಾಯಿಲೆ ವಾಸಿ ಆಗುತ್ತೆ. ಕೋಟ್ಯಾಂತರ ರಾಗ ಇದೆ. ಸಂಗೀತಗಾರನ್ನ ಕೇಳಿದಕ್ ಮಹಾರಾಜ, ಮರಳನ್ನ ತಗೊಂಡ್ರೆ ಎಣಸಕ್ಕಾಗತ್ತಾ? ಎಣಸಕ್ಕಾಗಲ್ಲ, ಅಷ್ಟು ರಾಗಗಳಿದೆ, ನಾನೇ ದೊಡ್ಡ ವಿದ್ವಾಂತ ಅಂತ ಹೇಳ್ಕೊಳಕಾಗಲ್ಲ ಅಂತ ಹೇಳಿದ್ದಾರೆ. ಹಾಗೆ ಆ ರಾಗಗಳ ದೇವತೆಗಳು ಎಷ್ಟಿರಬಹುದು ನೋಡ್ಕೊಳ್ಳಿ, ಆ ರಾಗದ ಭಾವಗಳು ಎಷ್ಟಿರಬಹುದು ನೋಡ್ಕೊಳ್ಳಿ. ಆ ಒಂದೊಂದು ರಾಗ ಶ್ರುತಿ ಹಿಡಿದಾಗ್ಲೇ ಸೇರ್ಕೊಂಡಾಗ ಒಂದಕ್ಕೊಂದು ಸಿಂಕ್ರನೈಸ್ ಆದಾಗ ಅದ್ರಲ್ಲಿ ಎಷ್ಟು ಸಂತೋಷ ಸಿಕ್ಕುತ್ತೆ. ಆ ರಾಗದಲ್ಲೇ ಆ ಸ್ವರ ಸ್ಥಾನದಲ್ಲೇ ನಾವಿದ್ದಾಗ ಅದನ್ನ ನಾವು ವರ್ಣಿಸಕ್ಕಾಗಲ್ಲ, ಆ ಸಂತೋಷ ಸಿಕ್ಕಿರುತ್ತೆ, ಅದ ಅನುಭವಿಸೋಕೆ ಬರಬೇಕು.
1: ನೀವು 6-7 ದಶಕಗಳಿಂದ ಸಂಗೀತದ ಪ್ರಯಾಣವನ್ನು ಮಾಡ್ಕೊಂಡು ಬಂದಿದ್ದೀರಿ ಮೇಡಮ್. ಆದ್ರೂ ಕೂಡ ನಿಮ್ಮ ವಿನಯವಂತಿಕೆಯ ಮಾತು ಏನು ಅಂತಂದ್ರೆ, ನಾನು ಕಲಿಯೋದು ಇನ್ನೂ ತುಂಬಾ ಇದೆ
0: ಸರ್.
1: ಆದ್ರೆ ಇವತ್ತಿನ ಯುವ ಕಲಾವಿದರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಯಾವ್ದೋ ರಿಯಾಲಿಟಿ ಶೋಗಳಿಗೆ ಹೋಗ್ಬೇಕು, ಸ್ವಲ್ಪ ಹಾಡ್ ಕಳ್ಸಿಕೊಡಿ, ನನಗೆ ಮುಂದಿನ ವಾರ ಒಂದು ಕಾಂಪಿಟೇಷನ್ ಇದೆ ಅಂತ ಆತರ ತರಾತುರಿನಲ್ಲಿ ಬರ್ತಾ ಇದ್ದಾರೆ.
0: ತುಂಬಾ ಕಷ್ಟ ಅನಿಸ್ತದೆ ಮಾಡೋರಿಗೆ ಪಾಠನ. ಇವತ್ ಸೇರ್ಕೊಂಡಿದ್ದಾರೆ, ನಾಳೆ ಕಾಂಪಿಟೇಷನ್ ಕೀರ್ತನೆ ಹೇಳ್ಕೊಡಿ ಅಂತಾರೆ, ಅದನ್ನ ಮಾಡಕ್ ಆಗಲ್ಲ ಸರ್. ಆ ತಾಯಿ ತಂದೆನೇ ಹೇಳ್ಕೊಟ್ಟು ಕಳಿಸ್ತಾರ ಆತರ. ಇವಾಗ ಪಾಠಕ್ಕೆ ಸೇರಿದ ತಕ್ಷಣ ಕಳ್ಸೋಕಾಗತ್ತಾ? ಅಲ್ಲಿ ಅವ್ರು ನುಡ್ಸಕ್ ಹೋಗ್ಬೇಕು, ಮೃದಂಗ ನುಡ್ಸಕ್ ಕಲ್ಸ್ಕೊಡಿ ಎಂದರೆ ಒಂದ್ ತಿಂಗಳಿಗೆ ಏನ್ ಪಾಠ ಮಾಡಿರಕಾಗಿರ್ತೆ? ಅವ್ನ್ ಯಾವ ತತ್ಕಾರ ಬರುತ್ತೆ ಹುಡುಗನಿಗೆ? ಆ ಹುಡುಗರಿಗೆ ಶ್ರುತಿ ಬದವಾಗಿ ಸರಳನೆ ಆಡಕ್ ಬರ್ತಿರಲ್ಲ, ಕೀರ್ತನೆ ಹೆಂಗ್ ಆಡಕಾಗತ್ತೆ? ಇವಾಗ ಪೇರೆಂಟ್ಸ್ ಏನ್ ಮಾಡ್ತಾರೆ ಗೊತ್ತಾ, ದುಡ್ಡು ಕೊಡ್ತೀವಲ್ಲ ಅನ್ನೋದಕ್ಕೋಸ್ಕರ ಅವ್ರು ಪ್ರೆಷರ್ ಮಾಡ್ತಾರೆ ಗುರುಗಳಿಗೆ. ಆ ಗುರುಗಳಿಗೆ ಪ್ರೆಷರ್ ಮಾಡೋದ್ರಿಂದ ಆಡಕಾಗಲ್ಲ. ನಾನು ಒಂದೇ ಮಾತು ಹೇಳ್ತೀನಿ ಸರ್, ನಾನು ಆತರ ದುಡ್ಡಿಗೆ ಆಸೆನೂ ಪಡಲ್ಲ, ಕೊಟ್ಟಷ್ಟು ತಗೊಳ್ತೀನಿ, ಆದರೆ ಬಿಟ್ಟಿ ಮಾಡಲ್ಲ, ತುಂಬಾ ಇಲ್ಲದೆ ಇದ್ರೆ ಫ್ರೀ ಮಾಡ್ತೀನಿ, ಅದು ಬೇರೆ ವಿಚಾರ. ಆದರೆ ಮಾಡಕ್ಕಾಗಲ್ಲ ಈ ತರ ಇಷ್ಟಿಸಕ್ಕೆ. ಇವಾಗ ಪ್ರೈಮರಿ ಸ್ಕೂಲ್ ಇರೋದ್ರಿಂದ BSc MSc ಎಕ್ಸಾಮ್ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೋತಾನ ನಿಮಗ? ಕೂತ್ಕೋತಾರ ಸರ್? ಹಾಗೆ ಎಕ್ಸಾಂಪಲ್ ಕೊಟ್ಬಿಟ್ಟು ಕಳಿಸ್ತೀನಿ. ಏನ್ ಮಾಡಕ್ಕಾಗುತ್ತೆ? ಒಂದ್ ದಿವಸಕ್ಕೆ ಯಾವ ವಿದ್ಯೆ ಕಲ್ಸಕ್ಕಾಗುತ್ತೆ? ಒಂದ್ ವರ್ಷಕ್ಕೆ ಏನ್ ಕಲ್ಸಕ್ಕಾಗತ್ತೆ? ಎಷ್ಟೋ ದಿವಸ ಒಂದು ಶ್ರುತಿ ಸೇರೋದೇ ಹೇಳ್ಕೊಡ್ಬೇಕಾದ್ರೆ ಕಷ್ಟ ಇದೆ. ಸಂಗೀತ ಸುಮ್ಮನೆ ಆಟದ ವಸ್ತು ಅಲ್ಲ, ಅದು ದೇವಗಾನ. ಆ ನಾರದ್ರನ್ನೊಬ್ರು ನೋಡ್ಕೊಂಡ್ರೆ ಸಾಲ್ದ? ಶಿವ ಮೆಚ್ಚಬೇಕು, ಅದು ಹಾಡ್ತಾ ಇದ್ರೆ ಒಂದ್ ಕೀರ್ತನ, ಆ ಪರಮಾತ್ಮ ನಲಿಬೇಕು, ಆ ರೀತಿ ಭಕ್ತಿಯಿಂದ ಹಾಡ್ಬೇಕು. ಪ್ರೋಗ್ರಾಮ್ ಅಂದ್ರೆ ಪ್ರೋಗ್ರಾಮ್ ಅಲ್ಲ, ಜನ ಕೇಳೋದಲ್ಲ, ಭಗವಂತ ಕೇಳ್ತಾ ಇರ್ಬೇಕು. ಅದು ಇವ್ರಿಗೆ ತಿಳಿದೇನೆ, ನಮ್ಗೆ ಇವತ್ತೇ ಕಳಿಸಿ ಇವತ್ತೇ ಮಾಡಿ ಅಂದ್ರೆ ಮಾಡಕ್ ಆಗಲ್ಲ ಸರ್.
1: ಅಂತ ವಿದ್ಯೆ ಒಲಿಯೋದು ಇಲ್ಲ ಮೇಡಮ್, ಅದು
0: ಆಗಲ್ಲ ಸರ್ ಕೆಲ್ಸಕ್ಕೆ.
1: ನಿಮ್ಮ ವಯಸ್ಸಿನ ಉಳಿದೆಲ್ಲ ಕಲಾವಿದರಿಗೆ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅಂತ ಕಿವಿ ಮಾತನ್ನ ಹೇಳ್ತೀರಿ ಮೇಡಮ್?
0: ಸರ್, ಮನೆ ವಾತಾವರಣ ಚೆನ್ನಾಗಿರ್ಬೇಕು ಫಸ್ಟ್. ಎಲ್ಲ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು, ಇವ್ರ ವಯಸ್ಸಿಗೆ ನಾವು ಹೇಗೆ ನಡ್ಕೋಬೇಕು, ಈ ಮಕ್ಕಳ ವಯಸ್ಸಿಗೆ ಹೇಗೆ ನಡ್ಕೋಬೇಕು, ಈ ತಂದೆ ತಾಯಿಗೆ ಹೇಗೆ ನಡ್ಕೋಬೇಕು ಅಂತ ಅದೇ ಇರಬೇಕು ಪರಿಸರ. ಜನರಲ್ಲಾಗಿ ಹೇಳ್ತಾ ಇರೋ ಮಾತಿದು, ತಾಯಿ ತಂದೆ ಏನೋದು ದಿನ ಸಿಕ್ಕೋ ವಸ್ತು ಅಲ್ಲ, ಹೋದ್ಮೇಲೆ ಹೊರಟೋಯ್ತು, ಸಿಕ್ಕಲ್ಲ. ಅವ್ರು ಮಾಡಿದ್ದನ್ನ ಆ ಮಕ್ಕಳು ಅವ್ರಿಗೆ ಯಾವತ್ತೂ ಮಾಡಿ ಮುಗಿಸಕ್ಕಾಗಲ್ಲ ಅಲ್ವಾ? ಪ್ರತಿಯೊಂದು ಮಕ್ಕಳೂ ಬಂದು ಸೊಸೆಂದ್ರುವೆ, ಆ ತಂದೆ ತಾಯಿ ಏನು, ನಮ್ಮ ತಂದೆ ತಾಯಿ ಏನು ಅಂತ. ಅವ್ರ ತಂದೆ ತಾಯಿ ಕಷ್ಟ ಆದ್ರೆ ಅವ್ರಿಗೆ ಸಂಕಟ ಆಗಲ್ವಾ? ಈ ತಂದೆ ತಾಯಿ ಏನು ನನ್ನ ಗಂಡಂಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ನು ವಿದ್ಯಾವಂತ ಆಗ್ಬೇಕು, ಏನು ಕಷ್ಟಪಟ್ಟಿದ್ದಾರೆ ಅರ್ಥ ಮಾಡ್ಕೋಬೇಕು. ಈ ಮಕ್ಕಳು ಬೆಳೆದಾಗ ಸಂಗೀತ ಬಂದಿರುತ್ತಾ, ಸಾಹಿತ್ಯ ಬಂದಿರುತ್ತಾ, ಡಿಗ್ರಿ ಆಗಿರುತ್ತಾ ಇಲ್ಲ ತಿಳ್ಕೊಬೇಕು. ಪ್ರತಿಯೊಂದು ಡಾಕ್ಟರ್ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ತಂದೆ ತಾಯಿಗೆ ಅಂತ. ತಾಯಿ ತಂದೆ ತಾಯಿಗೆ ಕೆಲಸ ತಕ್ಷಣ ಹೆಂಡತಿ ಕಟ್ಕೊಂಡು ಓಡ್ಬಿಟ್ರೆ ಆ ತಂದೆ ತಾಯಿ ಏನ್ ಮಾಡ್ಬೇಕು? ಏನೊಂದು ದುಡ್ಡು ಹೆಚ್ಚುಬಿಟ್ಟಾಯ್ತಾ? ಬರೀ ತಿನ್ನೋದಲ್ಲ ಸರ್ ಮಕ್ಕಳು, ಆ ಮೊಮ್ಮಕ್ಕಳ ಜೊತೆಲ್ಲ ಆಟ ಆಡೋದು, ಆ ಮಕ್ಕಳು ವಿದ್ಯಾವಂತರಾದಾಗ ಆ ಸಂತೋಷ ಬೇರೆ ಇದೆಯಲ್ಲವಾ? ಅದನ್ನ ಇನ್ನೊಬ್ರಿಗೆ ಅರ್ಥ ಮಾಡ್ಸೋಕೆ ಕಷ್ಟ. ಇವಾಗ ನಾನೇ ಎಕ್ಸಾಂಪಲ್ ಕೊಡ್ತೀನಿ, ನನ್ನ ಮೊಮ್ಮಗಳು ಹಾಡ್ಬೇಕಾದ್ರೆ ನಂಗೆ ಎಷ್ಟು ಸಂತೋಷ ಸಿಕ್ಕುತ್ತೆ, ಅವಳು ಪ್ರೋಗ್ರಾಮ್ಗೆ ಹೋದ್ರೆ ಎಷ್ಟು ಸಂತೋಷ ಸಿಕ್ಕುತ್ತೆ, ಅದನ್ನ ನಾವು ದುಡ್ಡಿಲ್ ತಗೊಳಕಾಗತ್ತ? ಆಗಲ್ಲ. ನನ್ನ ಪ್ರಪಂಚದ ಮುದುಕರಿಗೋಸ್ಕರ ನಾನು ಹೇಳ್ತಿರೋ ಮಾತಿದು, ಪ್ರತಿಯೊಂದು ತಂದೆ ತಾಯಿಗೂ ನನ್ ಮಗ ಅಂತ ಅಂಬಲಿಸ್ತಾ ಇರುತ್ತೆ ಆತ್ಮ, ತುಡಿತಾ ಇರುತ್ತೆ, ಒಂದ್ ಗಂಟೆ ನೋಡದೆ ಇದ್ರೆ ತಡೆಯಲ್ಲ ಜೀವ ಅಂತ. ಮಕ್ಕಳು ಅದನ್ನ ತಿಳ್ಕೋಬೇಕು. ವಯಸ್ಸಾದ ಕಾಣಿಸ್ಬೇಕಾದ್ರೆ ಅವ್ರ 60 ವರ್ಷಕ್ಕೆ ಮುದುಕರಾಗ್ಬಿಡ್ತಾರೆ. ಯಾವ್ದರಿಂದ? ಮನೆ ವಾತಾವರಣ, ಕಷ್ಟ, ನಿಂದನೆಗಳು, ಪಾರ್ಶಿಯಾಲಿಟಿ ಮಾಡೋದು, ಇದೆಲ್ಲ ಮಾಡಿದಾಗ ಆ ಆತ್ಮಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಇನ್ನೊಬ್ರಿಗೆ ಹೇಳ್ಕೊಳ್ಳೋಕ್ಕೂ ಶಕ್ತಿ ಇರೋದಿಲ್ಲ ಅಂತ ಅವರೆಲ್ಲ ಬೇಗ ಮುದುಕರಾಗ್ತಾರೆ, ಬೇಗ ಮೂಲೆ ಮುಪ್ಪಾಗ್ತಾರೆ, ಬೇಗ ಕಾಯಿಲೆಗಳು ಬರುತ್ತೆ.
1: ಒಟ್ಟಾರೆ ಸಂಗೀತ ನಮ್ಮ ಜೀವನದ ಎಲ್ಲ ವಿಚಾರಗಳಲ್ಲೂ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಮೇಡಮ್, ಇಷ್ಟೊತ್ತು ನಮ್ಮ ಶ್ರೋತೃಗಳು ನಿಮ್ಮ ಮಾತುಗಳನ್ನು ಕೇಳಿದ್ದಾರೆ, ಒಂದು ಸ್ವಲ್ಪ ವೈಲಿನ್ಯನ ನುಡಿಸಿ ಆ ಆಸ್ವಾದವನ್ನು ನಾವು ಅನುಭವಿಸೋ ಹಾಗೆ ಮಾಡಬಹುದಾ ಅಂತ.

0: ಮೇಡಮ್, ತುಂಬಾ ಸಂತೋಷ. ಇಷ್ಟು ಹೊತ್ತು ನಿಮ್ಮ ಸಂಗೀತದ ಪ್ರಯಾಣವನ್ನ ಹಾಗೂ ವೈಯಕ್ತಿಕ ಜೀವನದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಮೈಸೂರು ಆಕಾಶವಾಣಿ ಪರವಾಗಿ ಹಾಗೂ ಎಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದೀವಿ. ನಮಸ್ಕಾರ ಮೇಡಮ್.
1: ತಾವು ನಮ್ಮನ್ನು ಕರೆದ್ಬಿಟ್ಟು ಇದೆಲ್ಲ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ಧನ್ಯವಾದ, ನಾನು ಸಮರ್ಪಣೆ ಮಾಡ್ತಿದ್ದೀನಿ.
0: ನಮಸ್ತೆ.
1: ನಮಸ್ತೆ.
2: ಹಿರಿಯ ಸಂಗೀತ ಕಲಾವಿದೆ ಸಿ ಎಸ್ ನಾಗರತ್ನಮ್ಮ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಜಿಎನ್ ಮಂಜುನಾಥ್.
3: ಸಂಧ್ಯಾರಾಗ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಂಜೆಯ ಪ್ರಸಾರ ಕಾರ್ಯಕ್ಕೆ ನಿಮ್ಮ ಬಾನುಲಿ ಸಖಿ ಕೀರ್ತಿ ಎಸ್ ಬೈಂದೂರು ಮಾಡುವ ಆತ್ಮೀಯ ನಮಸ್ಕಾರ.
0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
5: Build a career that balances mind, body and future.
6: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.

0: ಕಾಮನೆ ಬಿಲ್ಲು. ಪ್ರೀತಿಯ ಕೇಳಿದರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.

0: ಸಮಯವಾಗಿದೆ 5:05. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕೇಳುಗರಿಗೆಲ್ಲ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ನೀವು ಮೆಚ್ಚಿದ ಕನ್ನಡ ಚಿತ್ರಗೀತೆಗಳನ್ನು ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಕೇಳುವುದಕ್ಕೆ ನೀವು ನಮಗೆ ವಾಟ್ಸಪ್ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಆರಂಭದಲ್ಲಿ ಹರಿಹರನ್ ಹಾಗೂ ಗುರುಕಿರಣ್ ಅವರು ಆಪ್ತ ಮಿತ್ರ ಚಿತ್ರಕ್ಕಾಗಿ ಹಾಡಿರುವ ಗೀತೆಯನ್ನು ಕೇಳೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಗ ಸಂಯೋಜನೆ ಮಾಡಿದ್ದಾರೆ ಗುರುಕಿರಣ್.

ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೆ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ. ಬಹಳಷ್ಟು ಜನ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನೋಡೋಣ ಮೊದಲ ಸಂದೇಶವನ್ನ, ಯಾರು ಎಲ್ಲಿಂದ ಯಾವ ಚಿತ್ರದ ಗೀತೆಗಾಗಿ ಕಳಿಸಿದ್ದಾರೆ ಅಂತ. ಮರವಂತೆಯಿಂದ ಧೀಮಯ್ಯಿ ಹಾಗೂ ಹಿಮದಿ ಅವರು ಕಾಂತಾರ ಅಧ್ಯಾಯ 1 ಈ ಚಿತ್ರದ ಗೀತೆಯನ್ನ ಅಪೇಕ್ಷೆ ಪಟ್ಟು ಸಂದೇಶವನ್ನ ಕಳಿಸಿದ್ದಾರೆ. ಹಾಡಿದ್ದಾರೆ ಅಬ್ಬಿವಿ, ಶಶಿರಾಜ್ ಕಾವೂರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಗೀತೆಯನ್ನ ಕೇಳುವ ಮುನ್ನ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಗಮನಿಸಿ. 48 ವರ್ಷದ ಮಹೇಶ ಎಂಬ ವ್ಯಕ್ತಿ ಮೈಸೂರು ನಗರದ ಕೃಷ್ಣರಾಜ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. 5.7 ಅಡಿ ಎತ್ತರವಿರುವ ಇವರ ಚಹರೆ ಹೀಗಿವೆ: ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ ಹಾಗೂ ಕಪ್ಪು ಬಿಳಿ ಮಿಶ್ರಿತ ತಲೆಕೂದಲನ್ನು ಹೊಂದಿರುತ್ತಾರೆ. ಬಲಗೈನಲ್ಲಿ ಎಸ್ ಎಂಬ ಹಚ್ಚೆಗುರುತು ಇರುತ್ತದೆ. ಕನ್ನಡ ಭಾಷೆಯನ್ನು ಬಲ್ಲವರಾಗಿದ್ದು ಇವರು ಕಾಣೆಯಾದಾಗ ಬಿಳಿ ಬಣ್ಣದ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. 65 ವರ್ಷದ ಪುಟ್ಟಣ್ಣ ಎಂಬ ವ್ಯಕ್ತಿ ಕಳೆದ ವರ್ಷ ಅಕ್ಟೋಬರ್ ತಿಂಗಳ 23ನೇ ತಾರೀಖಿನಂದು ಮೈಸೂರು ನಗರದ ಕೃಷ್ಣರಾಜ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. 5.4 ಅಡಿ ಎತ್ತರವಿರುವ ಇವರ ಚಹರೆ ಗಮನಿಸಿ: ಕಪ್ಪು ಮೈಬಣ್ಣ, ಸಣಕಲು ಶರೀರ, ಕಪ್ಪು ಬಿಳಿ ಮಿಶ್ರಿತ ಗಡ್ಡ ಮೀಸೆಯನ್ನು ಹೊಂದಿರುತ್ತಾರೆ. ಕನ್ನಡ ಮತ್ತು ಹಿಂದಿ ಭಾಷೆಗಳನ್ನು ಬಲ್ಲವರಾಗಿದ್ದು ಇವರು ಕಾಣೆಯಾದಾಗ ಗುಲಾಬಿ ಬಣ್ಣದ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. ಈಗ ಹೇಳಿದ ಕಾಣೆಯಾದ ವ್ಯಕ್ತಿಗಳ ಸುಳಿವು ಸಿಕ್ಕಲ್ಲಿ ಮೈಸೂರು ನಗರದ ಕೃಷ್ಣರಾಜ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 2418-319 ಅಥವಾ 2418-519, ಮೈಸೂರಿನ ಎಸ್ಟಿಡಿ ಕೋಡ್ 0821 ಅಥವಾ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ, ಮೊಮ್ಮಗ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆಯನ್ನ ಅಪೇಕ್ಷೆ ಪಟ್ಟು ಸಂದೇಶವನ್ನ ಕಳಿಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ ಅವರು.

ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಬಿಎಸ್ಎಸ್ ವಿದ್ಯೋದಯ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.

0: ತಪ್ಪದೆಯಾಲಿಸಿ. ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
1: ಗಮನಿಸಿ, ಈ ಸಂಜೆ ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ಮಾವಿನ ಬೆಳೆಯಲ್ಲಿ ಚಾಟನಿ ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶ ನಿರ್ವಹಣೆ ಈ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಚ್.ಆರ್. ಮನುಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್. ಕೇಶವಮೂರ್ತಿ. ರಾತ್ರಿ 8:00 ಯುವವಾಣಿ. ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಪರಿಸರ ಬದುಕಿಗೆ ಆಧಾರ ಈ ಕುರಿತ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದ ವಿದ್ಯಾರ್ಥಿಗಳು. ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಹೆಚ್.ಎಸ್. ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾ. ಗಲೀನಾ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾ. ಶಭಾನಾ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಜಿ. ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸ್ವರ ಕಲ್ಪನೆಯಲ್ಲಿ ಗೀತೆಯನ್ನ ಹಾಡಿದ್ದಾರೆ ವಿಷ್ಣುವರ್ಧನ್. ಕೇಳಿ ಮೈಸೂರಿನ ರಾಜೇಂದ್ರನಗರದಿಂದ ಸತೀಶ್, ವೆಂಕಟೇಶ್ ಹಾಗೂ ಕುಟುಂಬದವರು ಮೆಚ್ಚಿದ ಜಿಮ್ಮಿ ಕಲ್ಲು ಚಿತ್ರದ ಈ ಗೀತೆಯನ್ನು.

0: ನಕ್ಷತ್ರಲೋಕ ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
1: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಇದೇ ತಿಂಗಳು ಭಾನುವಾರ 7ನೇ ತಾರೀಕು ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಚಿತ್ರನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
2: ಅವರ ಡ್ರೀಮ್ ಚೆನ್ನಾಗಿದೆ, ಮತ್ತು ಅವರೆಲ್ಲ ಕನಸುಗಳು ಕೂಡ ಸಿನಿಮಾನೇ ಉಸಿರಾಡ್ತಾ ಇದ್ರು ಆ ಕಾಲದಲ್ಲಿ ಅವರು. ಹಾಗಾಗಿ ರವಿಚಂದ್ರನ್ ನಂಗೆ ಇಷ್ಟ ಆಗ್ತಾ ಇದ್ರು ತುಂಬ ಸಲ.
1: ಕೇಳಲು ಮರೆಯದಿರಿ, ಇದೇ ತಿಂಗಳು 7ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಕನ್ನಡದ ಹಿರಿಯ ನಟ ಹಾಗೂ ರಂಗಭೂಮಿ ಕಲಾವಿದ ಶ್ರೀ ಮಂಡ್ಯ ರಮೇಶ್ ಅವರೊಂದಿಗೆ ಸಂವಾದ.
0: ನಕ್ಷತ್ರ ಲೋಕ
3: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ

0: ನೀವೀಗ ಕೇಳಿದ ಗೀತೆ ಮಿಡಿದ ಹೃದಯಗಳು ಚಿತ್ರದ್ದು. ಹಾಡಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಸಾಹಿತ್ಯ ಬರೆದು ಸಂಗೀತ ನೀಡಿದ್ದವರು ಹಂಸಲೇಖ. ಈ ಗೀತೆಯನ್ನ ಅಪೇಕ್ಷೆ ಪಟ್ಟು ಸಂದೇಶವನ್ನ ಕಳಿಸಿದ್ದವರು ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಮುಂದಿನ ಗೀತೆಯನ್ನ ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಮೈಸೂರು ನಗರಕ್ಕೆ ನೀರು ಸರಬರಾಜು ಮಾಡುವ ಹೊಂಗಳ್ಳಿ 2ನೇ ಹಾಗೂ 3ನೇ ಹಂತ ಯಂತ್ರಾಗಾರಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಬೆಳಗೋಳ ವಿತರಣಾ ಕೇಂದ್ರದಲ್ಲಿ ಕೆಪಿಟಿಸಿಎಲ್ ವತಿಯಿಂದ ತ್ರೈಮಾಸಿಕ ನಿರ್ವಹಣೆಯನ್ನು ಹಮ್ಮಿಕೊಂಡಿರುವುದರಿಂದ ಇದೇ ತಿಂಗಳ 6ನೇ ತಾರೀಕು ಶನಿವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ಸರಬರಾಜು ನಿಲುಗಡೆ ಮಾಡಲಾಗುವುದೆಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆದ್ದರಿಂದ ಅದೇ ದಿನ ಅಂದರೆ ಜೂನ್ ತಿಂಗಳ 6ನೇ ತಾರೀಕು ಶನಿವಾರದಂದು ಪೂರ್ಣ ಪ್ರಮಾಣದಲ್ಲಿ ನೀರು ಸರಬರಾಜು ಮಾಡಲಾಗದೆ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುವುದು. ಜೂನ್ ತಿಂಗಳ 6ನೇ ತಾರೀಕು ಮತ್ತು 7ನೇ ತಾರೀಕಿನಂದು ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುವ ಪ್ರದೇಶಗಳನ್ನು ಗಮನಿಸಿ ಸಿಎಸ್ಆರ್ ಮತ್ತು ಹೆಚ್ಎಲ್ಆರ್ ಪ್ರಾಂತ್ಯಗಳಿಗೆ ವಾರ್ಡ್ ನಂಬರ್ 1-7, ವಾರ್ಡ್ ನಂಬರ್ 20, 23, 38, ವಾರ್ಡ್ ನಂಬರ್ 42, 45, ವಾರ್ಡ್ ನಂಬರ್ 47 ಇದಕ್ಕೆ ಸಂಬಂಧಪಟ್ಟ ಡಿಎಂಎ ಪ್ರದೇಶಗಳಾದ ಹೆಬ್ಬಾಳ, ಕುಂಬಾರಕೊಪ್ಪಲು, ಮಂಚೇಗೌಡನಕೊಪ್ಪಲು, ಕೆಜಿ ಕೊಪ್ಪಲ್, ಮೇಟಗಳ್ಳಿ, ಲೋಕನಾಯಕನಗರ, ಬೃಂದಾವನ ಬಡಾವಣೆ, ಒಂಟಿಕೊಪ್ಪಲು, ಪಡುವಾರಹಳ್ಳಿ, ವಿನಾಯಕನಗರ, ಮಂಡಿ ಮೊಹಲ್ಲಾ, ಲಷ್ಕರ್ ಮೊಹಲ್ಲಾ, ಶಾರದಾದೇವಿನಗರ, ಸರಸ್ವತಿಪುರಂ, ಬೋಗಾದಿ, ವಿಜಯನಗರ 1-3ನೇ ಹಂತ, ಗೋಕುಲಂ 1-2-3ನೇ ಹಂತ ಹಾಗೂ ಹೊರವಲಯಗಳಾದ ಆರ್ಎಂಪಿ, ಬೆಮ್ಮೆಲ್, ಯಾದವಗಿರಿ, ಬನ್ನಿ ಮಂಟಪ, ಎಬಿಸಿ ಲೇಔಟ್, ಈರನಗೆರೆ, ಸಿದ್ದಿಕಿನಗರ, ಶಿವರಾತ್ರೀಶ್ವರನಗರ, ತಿಲಕ್ ನಗರ, ಬಡೇಮಕಾನ್, ಹಲೀಂನಗರ, ದೇವರಾಜ ಮೊಹಲ್ಲಾ, ಎನ್ಆರ್ ಮೊಹಲ್ಲಾ, ನಜರ್ಬಾದ್ ಮೊಹಲ್ಲಾ, ವಿದ್ಯಾರಣ್ಯಪುರಂ, ಕೃಷ್ಣಮೂರ್ತಿಪುರಂ, ಜನತಾನಗರ, ಕೆಎಚ್ಬಿ ಕಾಲೋನಿ, ಹೂಟಗಳ್ಳಿ, ವಿಜಯನಗರ 2ನೇ ಹಂತ ಹಾಗೂ ಇತ್ಯಾದಿ ಪ್ರದೇಶಗಳು. ಮೈಸೂರು ಮಹಾನಗರ ಪಾಲಿಕೆಯ ಕಾರ್ಯಪಾಲಕ ಅಭಿಯಂತರರ ಕಚೇರಿಯಿಂದ ಬಂದ ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಚೈತ್ರದ ಚಂದ್ರಮ್ಮ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆಯನ್ನ. ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್. ಈ ಗೀತೆಯನ್ನ ಅಪೇಕ್ಷೆ ಪಟ್ಟು ಕೋರಿಕೆಯನ್ನ ಕಳಿಸಿದ್ದಾರೆ ಮೈಸೂರಿನ ವಿಜಯಶ್ರೀಪುರಂನಿಂದ ಲಕ್ಷ್ಮೀ, ಪ್ರದೀಪ್ ಹಾಗೂ ಸಾನ್ವಿ ಅವರು.

0: ಶ್ರೋತೃಗಳೇ, ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಶಿವುಪ್ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮರೆಯದೇ ಕೇಳಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮ.
1: ಕಾಮನ ಬಿಲ್ಲು ಪ್ರೀತಿಯ ಕೇಳಿದರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೇ ಹಾಗೂ ಐದನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
2: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
1: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ.

0: ತಿಂಗಳ ಮೊದಲ ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನಬಿಲ್ಲು.
1: ಕಲ್ಯಾಣ ಮಂಟಪ ಚಿತ್ರಕ್ಕಾಗಿ ರಾಘವೇಂದ್ರ ರಾಜ್ಕುಮಾರ್, ಸಂಗೀತ ಕಟ್ಟಿ ಹಾಗೂ ಸಂಗಡಿಗರು ಹಾಡಿರುವ ಈ ಗೀತೆಯನ್ನ ಮೆಚ್ಚಿ ಸಂದೇಶವನ್ನ ಕಳಿಸಿದ್ದಾರೆ ಹೊಸಕೋಟೆಯಿಂದ ಲತಾ ಸುಹಾಸ್ ಅವರು. ಸಾಹಿತ್ಯ ರಚನೆ ಮಾಡಿದ್ದಾರೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಪ್ರಸಾರವಾಗ್ತಾ ಇದೆ. ಬೆಳ್ಳಿ ಮೋಡಗಳು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಮನು ಅವರು ಹಾಡಿರುವ ಗೀತೆ, ಕೆವಿ ರಾಜು ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸ್ವರಕಲ್ಪನೆ. ಗೀತೆಯನ್ನ ಮೆಚ್ಚಿ ಸಂದೇಶವನ್ನ ಕಳಿಸಿದ್ದಾರೆ ಕೆಆರ್ಪೇಟೆಯಿಂದ ಸುಚಿತ್ರಾ ಅವರು.

ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಂದೇಶ ಕಳಿಸಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಇದು ಆಕಾಶವಾಣಿ ಮೈಸೂರು FM 100.6.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಹುಮುಖ ಪ್ರತಿಭೆ ಸ್ಫಟಿಕಾ ಎಸ್ ಭಾರದ್ವಾಜ ಹಾಗೂ ಅವರ ತಾಯಿ ಗೀತಾ ಅವರೊಂದಿಗೆ ಮಾತುಕತೆಯನ್ನು ಆಲಿಸುವಿರಿ.
9: ಇವಾಗ ಸೈರಿಸ್ ಎ ಬ್ರೈಟೆಸ್ಟ್ ಸ್ಟಾರ್ ಇನ್ ದ ಹೋಲ್ ಯೂನಿವರ್ಸ್, ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ ನಮ್ದು, ಅದು ಸ್ಪೈರಲ್ ಗ್ಯಾಲಕ್ಸಿ.
10: ಅವಳು ವಯಸ್ಸಿಗೆ ಮೀರ ಬುಕ್ಸ್ ನ ಅವಳು ಓದ್ತಾಳೆ. ಮಕ್ಕಳಿಗೆ ಓದೋ ಅಭ್ಯಾಸ ಇದ್ರೆ ಸರ್ ಜ್ಞಾನ ಹಂಗೆ ಬರುತ್ತೆ.
8: ತಪ್ಪದೇ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
11: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.
12: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಲಿದೆ 6:00. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ. ಮಾವಿನ ಬೆಳೆಯಲ್ಲಿ ಚಾಟನಿ, ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶ ನಿರ್ವಹಣೆ, ಈ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹೆಚ್.ಆರ್. ಮನುಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್. ಕೇಶವಮೂರ್ತಿ. 7:45 ಚಿತ್ರಗೀತೆಗಳು. 8:00 ಯುವವಾಣಿ. ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಪರಿಸರ ಬದುಕಿಗೆ ಆಧಾರ, ಈ ಕುರಿತ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದ ವಿದ್ಯಾರ್ಥಿಗಳು. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡ ಭಾರತಿ, ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು, ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಹೆಚ್.ಎಸ್. ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾ ಗಲೀನಾ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾ ಶಭಾನಾ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ಸವಿ ನೆನಪು. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಸ್ವಾಸ್ಥ್ಯ ಸೇವಾ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಚನ್ನಪ್ಪ ಅಂಗಡಿ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಜ್ಞಾನಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಡಿ ಸರಣಿ, ರೈತರಿಗೆ ಸಲಹೆ 6:50 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಪ್ರಾಯೋಜಕರು ಪ್ರಭಾಸ್ ಪೂಪ್ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟೊಮಾಲಜಿ ಬೆಂಗಳೂರು. ನಾಳಿನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಈ ಕುರಿತು ಸಂವಾದ. ಭಾಗವಹಿಸುತ್ತಾರೆ ವೈಲ್ಡ್ ಲೈಫ್ ಫಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಹಾಗೂ ಸಾಹಿತಿ ಮತ್ತು ಸಂರಕ್ಷಣಾವಾದಿ ಟಿಎಸ್ ಗೋಪಾಲ್. ಸೇವಾವಾಹಿನಿ 7:30. ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು ನಾಳೆ ಬೆಳಿಗ್ಗೆ 7:45, 8:45 ಹಾಗೂ 9:35. 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:00 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಶಿವು ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ಗೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 9:30 ಗಾಂಧಿ ಸ್ಮೃತಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿವಿ ರಾಮನ್ ಹಾಗೂ ಬಿವಿ ಲಕ್ಷ್ಮಣನ್ ಅವರ ಯುಗಳ ಹಾಡುಗಾರಿಕೆ. 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕಾಮನಬಿಲ್ಲು ಬದುಕಿನ ಬಣ್ಣಗಳ ಚಿತ್ರಾರ, ಪ್ರಸ್ತುತಿ ಜಿಎನ್ ಮಂಜುನಾಥ್. 12:05 ವನಿತಾ ವಿಹಾರ, ಕಲಬುರಗಿಯ ಹೋಂನಗರದ ಶ್ರೀ ವೈಭವಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಈ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ಉಡುಪಿ ಮರೋಳಿಯ ದಕ್ಷಿಣ ಕನ್ನಡ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವೀಶ್ ಆಚಾರ್ಯ ಹಾಗೂ ಪೆರಡೂರಿನ ಅರುಣ್ ಆಚಾರ್ಯ, ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ರಾಧಿಕಾ ಭಟ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಇದುವರೆಗೂ ಕಾರ್ಯಕ್ರಮದ ವಿವರಣೆಯನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಮೈಸೂರು. ಸಮಯ 6:05. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
13: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ. ದಿ ನ್ಯೂಸ್ ರೆಡ್ ಬೈ ಸಾಯಿರಾ ಮುಜ್ತಬಾ. Prime Minister Narendra Modi today held talks with Acting President of Venezuela, Delcy Rodriguez, in New Delhi. The two leaders reviewed the full spectrum of bilateral relations and explored new avenues of cooperation in energy, trade, investment, healthcare, and automobiles, among others. Addressing media after the talks, Secretary East Rudrendra Tandon said, "Today's discussions between the two sides focused on forging an energy partnership between the two countries, as Venezuelan energy sector is undergoing a fundamental transformation."
14: The discussions also went into broadening the economic partnership to other areas, not just in the energy sector, but also in areas like mining, animal husbandry, transportation, agriculture equipment, automotive sector.

0: sector and pharmaceuticals to try and work out ways in which Indian commercial entities can enter the Venezuelan market successfully.
1: During the conversation, the leaders also exchanged views on global and regional issues of mutual interest. Both sides reaffirmed their commitment to deepening the bilateral partnership and advancing the interests of the Global South. Union Home Minister Amit Shah today said that Narendra Modi government ended the era of violence in the Northeast and transformed the region from a hotspot of disputes to that of opportunities. After attending the 73rd plenary session of the Northeastern Council or NEC, Mr. Shah in a social media post said, "Today, NEC is serving as an institution for strategic planning for the development of region while fulfilling people's aspirations and promoting culture." Union Minister of the Development of Northeastern Region, Donair, Jyotiraditya Scindia, also attended the NEC, said, "All the leaders are united in their resolve to create a stronger and more prosperous Northeast." The plenary session of NEC brought together distinguished leaders, including governors, chief ministers and policymakers from across the Northeastern region here. Defence Minister Rajnath Singh today approved a two-fold increase in financial ceiling for field commanders to strengthen operational efficiency. He also released the revised delegation of financial powers for the defence services, including medical and other projects. The Ministry of Defence said the revised delegation of financial powers will facilitate procurement of more than 1,25,000 crore rupees through the revenue route, in line with the current year's budgetary allocations. New and Renewable Energy Minister Prahlad Joshi today said that India has made extraordinary strides in renewable energy, emerging as one of the world's top producers of non-fossil fuel capacity. The minister made these remarks on the event of 2 years of PM Surya Ghar Muft Bijli Yojana, scaling the solar home to 1 crore rooftops in New Delhi. He said the main reason for the success of the scheme is that citizens of the country have understood that they can generate their own electricity on rooftops and the electricity bill can become zero. Union Public Service Commission has developed face authentication protocol in its endeavour to enhance the integrity of the examination process and prevent impersonation. The Commission successfully implemented face authentication during recently held Civil Services and Indian Forest Service Preliminary Examination 2026. Supreme Court has released draft regulations on the use of artificial intelligence in courts, making it clear that no judicial outcome can be based solely on AI-generated analysis or algorithmic decision-making. Public comments have been invited till the 20th of this month. Union Minister for Petroleum and Natural Gas Hardeep Singh Puri and Union Minister for Road Transport and Highways Nitin Gadkari today launched India's first flex fuel passenger vehicle by Maruti Suzuki in New Delhi. Flex fuel vehicles can operate on a range of ethanol petrol blends from E20 up to E100. Speaking at the launch, the minister said the entry of flex fuel technology into the passenger vehicle segment is not merely a product launch but the beginning of a new chapter in the country's energy transition. And India has retained its strong presence in the latest world boxing rankings. Jasmine Lamboria climbed to world number 1 in the women's 57kg category, while Asian champions Priya Ghangas in 60 and Vishwanath Suresh in 50kgs surged into the top 3 of their respective categories. And that is the end of this news bulletin.
2: ಸಮಯವಾಗಿದೆ 6:10.
3: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದತ್ತ, ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
4: ತುಂಬಾ ಸಾಮಾನ್ಯವಾಗಿ ಕಂಡುಬರುವ ಆದರೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆಯದಿದ್ದರೆ ಬಹಳಷ್ಟು ಗಂಭೀರ ಪರಿಣಾಮಗಳನ್ನು ಉಂಟುಮಾಡಬಹುದಾದ ಒಂದು ಪ್ರಮುಖ ಶಸ್ತ್ರಚಿಕಿತ್ಸಾ ಸಮಸ್ಯೆ ಎಂದರೆ ಅದು ಹರ್ನಿಯಾ. ಹರ್ನಿಯಾ ಅಂದರೆ ದೇಹದ ಒಳಗಿನ ಅಂಗ ಅಥವಾ ಕೊಬ್ಬಿನ ಅಂಶವು ಸಾಮಾನ್ಯವಾಗಿ ಹೊಟ್ಟೆಯ ದುರ್ಬಲ ಭಾಗದ ಮೂಲಕ ಹೊರಕ್ಕೆ ತಳ್ಳಿಕೊಳ್ಳುವಂಥ ಒಂದು ಸ್ಥಿತಿ. ಇದು ಸಾಮಾನ್ಯವಾಗಿ ಒಂದು ಊತದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಒತ್ತಡ ಹೆಚ್ಚಾಗಿರುವ ಕಾರಣಕ್ಕೆ ಇದು ಸಾಮಾನ್ಯವಾಗಿ ಹೊಟ್ಟೆಯ ಭಾಗದಲ್ಲಿ ಕಾಣುತ್ತೆ. ಇನ್ನು ಹರ್ನಿಯಾದ ವಿಂಗಡಣೆ ಹೇಗೆ? ಮೊದಲನೇದು ಇಂಗ್ವೈನಲ್ ಹರ್ನಿಯಾ. ಪುರುಷರಲ್ಲಿ ಇದು ಸಾಮಾನ್ಯವಾಗಿದ್ದು ತೊಡೆ ಸಂದುಗಳಲ್ಲಿ ಕಂಡುಬರುತ್ತೆ. ಫೆಮೊರಲ್ ಹರ್ನಿಯಾ ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿದ್ದು ತೊಡೆ ಹಾಗೂ ಹೊಟ್ಟೆಯ ನಡುವಿನ ಅಂತರದಲ್ಲಿ ಕಂಡುಬರುತ್ತೆ. ಅಂಬಿಲಿಕಲ್ ಹರ್ನಿಯಾ ಇದು ನಾಭಿಯ ಅಕ್ಕಪಕ್ಕದಲ್ಲಿ ಕಾಣಿಸಿಕೊಳ್ಳುವ ಹರ್ನಿಯಾ ಮಕ್ಕಳು ಹಾಗೂ ಮಹಿಳೆಯರಲ್ಲಿ ಸಾಮಾನ್ಯ. ಇನ್ನು ಇನ್ಸಿಷನಲ್ ಹರ್ನಿಯಾ ಇದು ಶಸ್ತ್ರಚಿಕಿತ್ಸೆ ಆಗಿರುವ ಸ್ಥಳದಲ್ಲಿ ಉಂಟಾಗುವಂಥ ಹರ್ನಿಯಾ. ಹೊಟ್ಟೆಯ ಮಾಂಸಖಂಡಗಳ ದೌರ್ಬಲ್ಯ, ಹೊಟ್ಟೆಯೊಳಗಿನ ಒತ್ತಡ ಹೆಚ್ಚಿಸುವ ವಿಚಾರಗಳು ಅಂದರೆ ಭಾರಿ ಭಾರವನ್ನು ಎತ್ತುವುದು, ನಿರಂತರವಾದ ಕೆಮ್ಮು, ಮಲಬದ್ಧತೆ ಮತ್ತು ಮೂತ್ರ ವಿಸರ್ಜನೆಯಲ್ಲಿ ಉಂಟಾಗುವ ತೊಂದರೆಗಳು, ಗರ್ಭಧಾರಣೆಯ ನಂತರ ಮತ್ತು ಬೊಜ್ಜುತನ ಮತ್ತು ಈ ಮುಂದೆ ನಡೆದಿರುವ ಶಸ್ತ್ರಚಿಕಿತ್ಸೆಗಳಿರಬಹುದು. ಇದರ ಲಕ್ಷಣಗಳೇನು ಅಂತ ನೋಡಿದಾಗ ನಿಂತಾಗ ಸ್ಪಷ್ಟವಾಗಿ ಗೋಚರಿಸುವಂತಹ ಉಬ್ಬುವಿಕೆ, ನೋವು, ಎಳೆತದ ಅನುಭವ. ಇನ್ನು ಗಂಭೀರ ಲಕ್ಷಣಗಳಿಗೆ ಹೋದರೆ ತೀವ್ರವಾದ ನೋವು, ಊತವು ಒಳಕ್ಕೆ ಜರುಗಿ ಹೋಗದೆ ಉಳಿದುಕೊಳ್ಳುವುದು, ವಾಂತಿ ಹಾಗೂ ಮಲಬದ್ಧತೆ, ಈ ಎಲ್ಲ ಲಕ್ಷಣಗಳು ಸ್ಟ್ರ್ಯಾಂಗ್ಯುಲೇಟೆಡ್ ಹರ್ನಿಯಾವನ್ನು ಸೂಚಿಸುತ್ತವೆ. ಇದೊಂದು ತುರ್ತು ಪರಿಸ್ಥಿತಿಯಾಗಿದ್ದು ಸರ್ಜರಿಯಲ್ಲಿ ಯಾವುದೇ ವಿಳಂಬವಾಗಕೂಡದು. ಹರ್ನಿಯಾದ ಕಾಂಪ್ಲಿಕೇಶನ್ಸ್ ಏನೆಲ್ಲ ಆಗಬಹುದು? ಮೊದಲನೇದಾಗಿ ಇರ್ರೆಡ್ಯೂಸಿಬಿಲಿಟಿ ಅಂದರೆ ಊತವು ಮರೆಯಾಗದಿರುವಿಕೆ, ಸ್ಟ್ರ್ಯಾಂಗ್ಯುಲೇಷನ್ ಹರ್ನಿಯಾ ಒಳಹೋಗದಂತೆ ತಡೆಯಾಗುವಿಕೆ, ಕೊನೆಯದಾಗಿ ಇಂಟೆಸ್ಟೈನಲ್ ಆಬ್ಸ್ಟ್ರಕ್ಷನ್ ಕರುಳಿನ ಭಾಗಕ್ಕೆ ತಡೆ ಉಂಟಾಗಿ ಗ್ಯಾಂಗ್ರೀನ್ಗೆ ತಿರುಗುವುದು. ಇವುಗಳು ತುರ್ತು ಚಿಕಿತ್ಸೆಯ ಅಗತ್ಯವಿರುವಂಥ ವಿಷಯಗಳು. ಈ ರೋಗ ನಿರ್ಣಯದಲ್ಲಿ ಕ್ಲಿನಿಕಲ್ ಪರೀಕ್ಷೆ ತುಂಬಾ ಮುಖ್ಯ, ಅದರೊಂದಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಸಿಟಿ ಸ್ಕ್ಯಾನ್ನ ಅವಶ್ಯಕತೆ ಬರಬಹುದು. ಹರ್ನಿಯಾವನ್ನು ಶಸ್ತ್ರಚಿಕಿತ್ಸೆಯ ಮುಖಾಂತರವಷ್ಟೇ ಗುಣಪಡಿಸಲು ಸಾಧ್ಯ. ಸರ್ಜರಿಯಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಓಪನ್ ಹರ್ನಿಯಾ ರಿಪೇರ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಹರ್ನಿಯಾ ರಿಪೇರ್. ಓಪನ್ ಹರ್ನಿಯಾ ರಿಪೇರ್ನಲ್ಲಿ ಇದು ಸಾಂಪ್ರದಾಯಿಕವಾದ ವಿಧಾನ, ಮೆಷನ್ನು ಬಳಸಿ ಗೋಡೆಯನ್ನು ಬಲಪಡಿಸುವಂತಹ ಒಂದು ವಿಧಾನ. ಇನ್ನು ಲ್ಯಾಪ್ರೋಸ್ಕೋಪಿಕ್ ಹರ್ನಿಯಾ ರಿಪೇರ್ಗೆ ಬಂದರೆ ಮೆಷ್ ಬಳಕೆ ಇಲ್ಲೂ ಇರುತ್ತೆ, ಅದು ಲ್ಯಾಪ್ರೋಸ್ಕೋಪಿ ಮೂಲಕ. ಇದರಲ್ಲಿ ಕಡಿಮೆ ಗಾಯ, ವೇಗವಾದ ಚೇತರಿಕೆ ಹಾಗೂ ಕಡಿಮೆ ನೋವು ಇರುತ್ತೆ. ಲ್ಯಾಪ್ರೋಸ್ಕೋಪಿಕ್ನಲ್ಲಿ ಎರಡು ತಂತ್ರಗಳಿದ್ದಾವೆ, ಟೆಪ್ ಹಾಗೂ ಟ್ಯಾಪ್. ಟೆಪ್ ಎಂದರೆ ಟೋಟಲಿ ಎಕ್ಸ್ಟ್ರಾಪೆರಿಟೋನಿಯಲ್ ರಿಪೇರ್, ಟ್ಯಾಪ್ ಎಂದರೆ ಟ್ರಾನ್ಸ್ ಅಬ್ಡೋಮಿನಲ್ ಪ್ರೀಪೆರಿಟೋನಿಯಲ್ ರಿಪೇರ್. ಇನ್ನು ಶಸ್ತ್ರಚಿಕಿತ್ಸಾ ನಂತರದ ಆರೈಕೆ ಬಗ್ಗೆ ಮಾತನಾಡೋದಾದರೆ ನೋವು ನಿಯಂತ್ರಣ ತುಂಬ ಮುಖ್ಯ, ಇದು ಔಷಧಿಗಳ ಮುಖಾಂತರ ಆಗತ್ತೆ. ಗಾಯದ ಆರೈಕೆ, ಸೋಂಕು ನಿವಾರಣೆ, 6 ವಾರಗಳ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ಭಾರ ಎತ್ತದೆ ಇರುವುದು ತುಂಬ ಒಳಿತು. ಮಲಬದ್ಧತೆ ಹಾಗೂ ಕೆಮ್ಮು ಬಾರದಂತೆ ನೋಡಿಕೊಳ್ಳಬೇಕು. ತೂಕ ನಿಯಂತ್ರಣ, ಭಾರವನ್ನು ಎತ್ತುವಾಗ ಸರಿಯಾದ ರೀತಿಯಲ್ಲಿ ಬಲಪ್ರಯೋಗವನ್ನು ಮಾಡಬೇಕು. ಮಲಬದ್ಧತೆ ಬಾರದ ಹಾಗೆ ಕಾಪಾಡಿಕೊಳ್ಳಬೇಕು ಮತ್ತು ದೀರ್ಘಕಾಲದ ಕೆಮ್ಮು ಇದ್ದರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಬೇಕು. ಸ್ಮೋಕಿಂಗ್ ಅಥವಾ ಧೂಮಪಾನವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಎಲ್ಲರೂ ಗಮನಿಸಬೇಕಾದ ವಿಚಾರಗಳು, ಹರ್ನಿಯಾ ಒಮ್ಮೆ ಕಂಡುಬಂದರೆ ಅದು ತಾನಾಗಿ ಹೋಗೋದಿಲ್ಲ, ಸಮಯಕ್ಕೆ ತಕ್ಕ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ. ತಡವಾದರೆ ಗಂಭೀರ ಸಮಸ್ಯೆಗಳು ಉಂಟಾಗಬಹುದು. ಹರ್ನಿಯಾ ಒಂದು ಸಾಮಾನ್ಯ ಕಾಯಿಲೆ, ನಿರ್ಲಕ್ಷ್ಯ ಬೇಡ. ಶಸ್ತ್ರಚಿಕಿತ್ಸೆ ಅಲ್ಲದೆ ಬೇರಾವುದೇ ವಿಧಾನದಿಂದ ಇದರ ಚಿಕಿತ್ಸೆ ಸಾಧ್ಯವಿಲ್ಲ. ಸರಿಯಾದ ಸಮಯದಲ್ಲಿ ಸೂಕ್ತರಾದ ತಜ್ಞ ವೈದ್ಯರನ್ನು ಕಾಣುವುದು ತುಂಬ ಮುಖ್ಯ.
3: ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದತ್ತ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ನಾಳೆ ಬೆಳಿಗ್ಗೆ 6:35 ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. ಆಕಾಶವಾಣಿ ಮೈಸೂರು FM 100.6.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08112246369.
2: Shape a successful career with world-class education.
3: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕೇಳುಗರೆ, ನಾಳೆ ಮಧ್ಯಾಹ್ನ 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ. ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ. ಪ್ರಕೃತಿ ಮಾತೆ ಪ್ರಾಣದಾತೆ, ರಚನೆ ಮತ್ತು ಪ್ರಸ್ತುತಿ ರೇಖಾ ವೆಂಕಟೇಶ್. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 4:30 ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ, ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು. ಈ ಕುರಿತು ಮೈಸೂರಿನ ಕನ್ಸರ್ವೇಷನಲ್ ಆರ್ಕಿಟೆಕ್ಟ್ ರವೀಂದ್ರ ಗುಂಡೂರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿಕೆ ಸರಸ್ವತಿ. 6:30 ಅವಲೋಕನ. 6:50 ಕೃಷಿರಂಗ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂದರ್ಶನ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ ಕೀ ಚೇಂಜ್. 8:00 ವಿಜ್ಞಾನ ಭಾರತಿ. ಮೊದಲಿಗೆ ಜ್ಯೋತಿರ್ವಿಜ್ಞಾನ ಒಂದು ಪರಿಚಯ. ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಕೇಶವ್. ಅನಂತರ ನಾಲಗೆಯ ಆಚಾರ ವಿಚಾರ, ಈ ಕುರಿತು ಮಾತನಾಡುತ್ತಾರೆ ಕೊಳ್ಳೇಗಾಲ ಶರ್ಮಾ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪದ್ಮಾಮೂರ್ತಿ ಅವರ ಹಾಡುಗಾರಿಕೆ. 10:00 ತತ್ವಸಂಚಾರ, ಶಂಕರೇಗೌಡ ಮತ್ತು ಸಂಗಡಿಗರಿಂದ ತತ್ವಪದಗಳು. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಮಹಿಳಾ ಸಶಕ್ತೀಕರಣ, ಈ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ.
1: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:20 ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಕಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆಯಿಲ್ಲ. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಅಧಿಕಾರಿ

0: ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಸ್ಪಂದಿಸಲು ಅನಿವಾಸಿ ಭಾರತೀಯರಿಗಾಗಿ 2 ಪ್ರತ್ಯೇಕ ಸಚಿವಾಲಯಗಳನ್ನು ಆರಂಭ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೌಡಿಗಳ ನಿಯಂತ್ರಣಕ್ಕೆ ತಾಲೂಕು ಮಟ್ಟದಲ್ಲಿ ಪ್ರತ್ಯೇಕ ಪಡೆ ರಚಿಸಲು ಪೊಲೀಸ್ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ.
1: ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ, ನೀವು ಆ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡಂತ ಒಂದು ವಿಚಾರಧಾರೆಗಳನ್ನ ತಾವಿಟ್ಕೋಬೇಕು. ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತಹ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರುತನ್ನ ಇಟ್ಟು ಅವರು ವಾಪಸ್ ಕೊಡಬೇಕು. ಇಲ್ಲಾಂದ್ರೆ ಈ ಲೂಸರ್ಸ್ ಇಸ್ ವೋಟಿಂಗ್ ರೈಟ್, ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು.
0: ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆ ಮತ್ತು ಮಹಿಳಾ ಮನೆ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ನೆರವು ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದುರುಪಯೋಗದ ಆರೋಪದ ದೂರುಗಳು ಮತ್ತು ಅರ್ಜಿಗಳ ಹಿನ್ನೆಲೆಯಲ್ಲಿ ಸರ್ಕಾರ ಖಾತರಿ ಯೋಜನೆಗಳ ಫಲಾನುಭವಿಗಳ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸರ್ಕಾರದ ಯೋಜನೆಗಳು ನಿಗದಿತ ಸಮಯದ ಒಳಗೆ ಜನರಿಗೆ ತಲುಪಲು ಜವಾಬ್ದಾರಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವ ಪೀಳಿಗೆಯ ಆಕ್ಷೇಪದಂತೆ ಆಡಳಿತವನ್ನು ನಿರ್ವಹಿಸಬೇಕು ಎಂದು ಸರ್ಕಾರದ ದೃಷ್ಟಿಕೋನವಾಗಿದೆ. ಎಲ್ಲಾ ಮಾನದಂಡಗಳಲ್ಲೂ ಕರ್ನಾಟಕ ಅಗ್ರಸ್ಥಾನದಲ್ಲಿ ಇರಬೇಕು ಎಂದು ಅಧಿಕಾರಿಗಳಿಗೆ ಅವರು ಕಿವಿಮಾತನ್ನು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕರ್ನಾಟಕ ಕಲ್ಯಾಣ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಯ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಘಟಕವನ್ನು ವೀಕ್ಷಿಸಿ ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಜೊತೆಗೆ ಸಂವಾದವನ್ನು ನಡೆಸಿದರು. ಬಳಿಕ ಮಾತನಾಡಿದ ಅವರು, ಯಾದಗಿರಿ ಜಿಲ್ಲೆಯಲ್ಲಿ ಶೇಂಗಾ ಮೌಲ್ಯವರ್ಧನೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಕೇಂದ್ರ ಸರ್ಕಾರ ಒತ್ತು ನೀಡಲಿದೆ ಎಂದು ತಿಳಿಸಿದ್ದಾರೆ. ಹಣಕಾಸು ಸಚಿವರು ನಾಳೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಬಳಿಕ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ಸಚಿವರು ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರ ರಿಮೋಟ್ ಕಂಟ್ರೋಲ್ನಿಂದ ನಡೆಯಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಚಿವರಾಗಿ ಬಂದಿದ್ದಾರೆಯೇ ಹೊರತು ಹೊಸದೇನೂ ಇಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ನಿನ್ನೆ ನಡೆದಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡದೇ ಇರುವುದು ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿಗೆ ಸಾಕ್ಷಿಯಾಗಿದೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸುವಂತೆ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರು ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕುಡಿಯಲು ಹಾಗೂ ಬೆಳೆ ಬೆಳೆಯಲು ಯಾವುದೇ ನೀರಿನ ಸಮಸ್ಯೆ ಇಲ್ಲ ಎಂದು ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. KRS ಅಣೆಕಟ್ಟಿಗೆ ಭೇಟಿ ನೀಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರು ವಿಳಂಬವಾಗಿದ್ದರೂ ಅಣೆಕಟ್ಟೆಯಲ್ಲಿ 72 ಅಡಿ ನೀರಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೀರಿನ ಒಳಹರಿವು ಉತ್ತಮ ಪ್ರಮಾಣದಲ್ಲಿದ್ದು ಕನ್ನಂಬಾಡಿ ಕಟ್ಟೆಯ ಕೆಳಗಿರುವಂತಹ ಯಾವುದೇ ಹಳ್ಳಿಗೂ ನೀರಿನ ಕೊರತೆಯಾಗುವುದಿಲ್ಲ. ಮೈಸೂರಿನ 4ನೇ ಹಂತಕ್ಕೆ 160 ಕ್ಯೂಸೆಕ್ ನೀರು ಬಳಕೆಯಾಗುತ್ತಿದ್ದು ಮಂಡ್ಯ ಜಿಲ್ಲೆಗೆ ಕುಡಿಯಲು ಮತ್ತು ಬೆಳೆಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಹಾಗೂ ಬೆಂಗಳೂರು ನಗರದ ಭವಿಷ್ಯದ ಸವಾಲುಗಳನ್ನು ಎದುರು

0: ಸಬಲ್ಲ ಸುಸ್ಥಿರ ನಗರಾಭಿವೃದ್ಧಿಗೆ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಬೆಂಗಳೂರು ಗ್ಲೋಬಲ್ ವಾಟರ್ ಇನೋವೇಷನ್ ನೆಟ್ವರ್ಕ್ ಸಂಸ್ಥಾಪನೆಗೆ ಚಿಂತನೆ ನಡೆಸಿದೆ. ಬಿ ವೆನ್ ಜಾಗತಿಕ ಮಟ್ಟದ ಅತ್ಯಾಧುನಿಕ ವೇದಿಕೆಯಾಗಿ ರೂಪುಗೊಂಡಿದ್ದು ಜಲ ಮತ್ತು ಒಳಚರಂಡಿ ವಲಯದ ಸವಾಲುಗಳನ್ನು ಎದುರಿಸಲು ವಿಶ್ವದ ಜಲ ನಿರ್ವಹಣಾ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳು, ಕೈಗಾರಿಕಾ ನಾಯಕರು, ನವೋದ್ಯಮ ಮತ್ತು ನಾಗರಿಕರನ್ನು ಒಂದೇ ಸೂರಿನಡಿ ತರುವ ಪ್ರಮುಖ ಕೇಂದ್ರೀಕೃತವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ಮಾತನಾಡಿ, ಇದು ಕೇವಲ ತಂತ್ರಜ್ಞಾನದ ಅಳವಡಿಕೆಯಲ್ಲ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಪೂರಕವಾಗಿ ಮುಂದಿನ ಪೀಳಿಗೆಗೆ ಸುರಕ್ಷಿತ ಜಲ ಭವಿಷ್ಯ ನಿರ್ಮಿಸುವ ಅಚಲ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಸಮರ್ಪಕವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲ ರೀತಿಯ ಸಿದ್ದತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ನಮೂನೆಗಳ ಮೂಲಕ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ. ಇದಕ್ಕೆ ನಾಗರಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮೈಸೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು, ಜಿಲ್ಲೆಯಲ್ಲಿ ಶೇಕಡಾ 96% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕುರಿತಂತೆ ಈಗಾಗಲೇ ಶೇಕಡಾ 90% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು, ಮತದಾನದ ಹಕ್ಕಿನಿಂದ ಯಾರೊಬ್ಬರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂ ಪ್ರವೇಶಿಸಿರುವ ಹಿನ್ನೆಲೆಯಲ್ಲಿ ಕೇರಳಂ ಕರಾವಳಿ, ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಕೋಲಾರ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದೆ. ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಗಾರು ಆರಂಭದ ಹಿನ್ನೆಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ಎದುರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದಂತಹ ಸಭೆಯಲ್ಲಿ ಮಾತನಾಡಿದ ಅವರು, ಆಯಾ ತಾಲೂಕಿನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಬೇಕು. ಮುಂಗಾರು ಕೇರಳಕ್ಕೆ ಪ್ರವೇಶ ಆಗಿರುವುದರಿಂದ ಅಗತ್ಯ ಮುಂಜಾಗ್ರತೆ ಕ್ರಮವನ್ನು ಈಗಲಿಂದಲೇ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಗಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆಯಿಲ್ಲ, ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:25. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಭೋಜನ್ ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೇ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. ಪಿಛಲೆ 60 ವರ್ಷೋ ಮೇ ವಿಜ್ಞಾನ ಆಧಾರಿತ ಕೃಷಿ ಕಾ ವ್ಯಾಪಕ ಪ್ರಸಾರ ಹುವಾ ಹೈ. ಸಾಥ ಹೀ ಕೃತ್ರಿಮ ಸಂಸಾಧನೋ ಕೆ ಬಢ್ತೆ ಪ್ರಯೋಗ ಸೆ ಕೃಷಿ ಕಿ ಸತತ ಕ್ಷಮತಾ ಪರ್ ಚಿಂತಾಯೆ ಬಢಿ ಹೈ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಕೆ ಅಂತರ್ಗತ ರಸಾಯನ ಮುಕ್ತ ಜೈವಿಕ ಖೇತಿ ಏಕ ಮಹತ್ವಪೂರ್ಣ ಪ್ರಯಾಸ ಹೈ. ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸರ್ಕಾರ ನೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ತಥಾ ಉತ್ತರ ಪೂರ್ವ ಭಾರತ ಮೇ ಜೈವಿಕ ಮೂಲ್ಯ ಶೃಂಖಲಾ ಯೋಜನಾ ಆರಂಭ ಕಿ.
2: ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ದೇಶ ಭರ ಮೇ ಬಢಾವಾ ದೇನೆ ಕೆ ಲಿಯೆ ಸರ್ಕಾರ ಅನೇಕ ಪ್ರಯಾಸ ಕರ್ ರಹಿ ಹೈ. ಇಸ್ಕೆ ಲಿಯೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಕೆ ತಹತ್ ಕಾಮ ಕಿಯಾ ಜಾ ರಹಾ ಹೈ. ನಾ ಸಿರ್ಫ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ಬಲ್ ದಿಯಾ ಜಾ ರಹಾ ಹೈ ಬಲ್ಕಿ ಉಸ್ಕೆ ಲಿಯೆ ವ್ಯಾಲ್ಯೂ ಎಡಿಷನ್ ಔರ್ ಮಾರ್ಕೆಟ್ ಕಿ ವ್ಯವಸ್ಥಾ ಭಿ ಕಿ ಜಾ ರಹಿ ಹೈ.
1: ಭಾರತ ಸರ್ಕಾರ ಏವಂ ಕಿಸಾನೋ ಕೆ ಸಮ್ಮಿಲಿತ ಪ್ರಯಾಸೋ ಸೆ ಆಜ್ ದೇಶ ಕೆ ಲಗ್ಭಗ 36 ಲಾಖ ಕಿಸಾನ್ 38 ಲಾಖ ಹೆಕ್ಟೇರ್ ಕ್ಷೇತ್ರ ಮೇ ಜೈವಿಕ ಖೇತಿ ಕರ್ ರಹೆ ಹೈ. ಇಸ್ಕೆ ಅತಿರಿಕ್ತ ಹಮಾರೆ ದೇಶ ಕೆ ಅನೇಕ ಐಸೆ ಕ್ಷೇತ್ರ ಹೈ ಜಹಾಂ ಆಜ್ ಭಿ ಪಾರಂಪರಿಕ ಜೈವಿಕ ಖೇತಿ ಹೋ ರಹಿ ಹೈ. ಇನ್ ಪಾರಂಪರಿಕ ಜೈವಿಕ ಕ್ಷೇತ್ರೋ ಕೋ ಜೈವಿಕ ಪ್ರಮಾಣೀಕರಣ ಸುಲಭ ಕರಾನೆ ಹೇತು ಪಿಜಿಎಸ್ ಕೆ ಅಂತರ್ಗತ ಲಾರ್ಜ್ ಏರಿಯಾ ಸರ್ಟಿಫಿಕೇಟ್ ಕಾ ಪ್ರಾವಧಾನ ಕಿಯಾ ಗಯಾ ಹೈ. ಇಸ್ ಪ್ರಕ್ರಿಯಾ ಕಿ ವಿಶಿಷ್ಟತಾ ಯೆ ಹೈ ಪಿಛಲೆ 5 ವರ್ಷೋ ಮೇ ಜೈವಿಕ ಕೃಷಿ ಉತ್ಪಾದೋ ಕಾ ನಿರ್ಯಾತ ದೊಗುನೆ ಸೆ ಅಧಿಕ ಬಢಕರ್ 7000 ಕರೋಡ್ ರೂಪಾಯಿ ಸೆ ಅಧಿಕ ಕಾ ಹೋ ಗಯಾ ಹೈ ಔರ್ ಇಸ್ಮೇ ಪ್ರತಿ ವರ್ಷ 20% ಸೆ ಅಧಿಕ ಕಿ ವೃದ್ಧಿ ಹೋ ರಹಿ ಹೈ. ಉಮ್ಮೀದ್ ಹೈ ಪಾರಂಪರಿಕ ಕ್ಷೇತ್ರ ಕೆ ಕಿಸಾನ್ ಭಿ ಇಸ್ ಬಢತೆ ಬಾಜಾರ್ ಸೆ ಲಾಭಾನ್ವಿತ ಹೋಂಗೆ ಔರ್ ಜೈವಿಕ ಕೃಷಿ ಆಂದೋಲನ ಕೋ ಆಗೆ ಬಢಾಯೆಂಗೆ. ಕಿಸಾನೋ ಕಿ ಮುಸ್ಕಾನ್ ಸಮೃದ್ಧ ಹಿಂದೂಸ್ತಾನ್ ಕಿ ಹೈ ಪಹಚಾನ್.
3: Choose excellence and explore diverse courses.
4: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university. SS Nagara, Banni Mantapa, Mysuru. Call 9980841859.
5: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಅಪ್ಪ, 3000 ಕೊಡಿ.
9: ಯಾಕೆ?
8: ನನ್ನ ಪಾಕೆಟ್ ಮನಿ.
9: ಅರೆ, ಈಗ ಬರೀ 2000 ಕ್ಯಾಶ್ ಇರೋದು?
8: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ, ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
9: ಅರೆ ವಾ, ನನಗೂ ಕಲಿಸು. ನನ್ನ 1000 ತಗೊಂಡು ಹೋಗು.
8: ನಿಮ್ ಮೊಬೈಲ್ ಕೊಡಿ.
9: ತಗೋ ತಗೋ.
10: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
11: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
12: ಹಣ್ಣು ಹೊನ್ನು
13: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ.

0: ಕೇಳಿ ಹಣ್ಣು ಹೊನ್ನು.
1: ನಮ್ಮ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಮಾವಿನ ಬೆಳೆಯಲ್ಲಿ ಚಾಟಣಿ ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶ ನಿರ್ವಹಣೆ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ಮನುಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು NK ಶಿವಮೂರ್ತಿ.
2: ಡಾಕ್ಟರ್ ಮನುಕುಮಾರ್ ಅವರೇ ನಮಸ್ಕಾರ.
3: ನಮಸ್ತೆ ಸರ್.
2: ತಾವು ಇವತ್ತಿನ ದಿವಸ ಮಾವಿನ ಬೆಳೆಯಲ್ಲಿ ಚಾಟಣಿ ಮಾಡೋದು ಹೇಗೆ ಮತ್ತು ಏನೆಲ್ಲ ತೋಟಗಾರಿಕಾ ಕ್ರಮಗಳನ್ನು ಈ ಸಂದರ್ಭದಲ್ಲಿ ತೆಗೆದುಕೋಬೇಕು? ಕೆಲವು ಕಡೆ ಈಗ ಮಾವು ಕಟಾವು ಪೂರ್ತಿ ಮುಗಿದಿದೆ, ಇನ್ನೂ ಕೆಲವು ತಳಿಗಳಲ್ಲಿ ಮಾವು ಬರ್ತಾ ಇದೆ. ಇಂಥ ಸಮಯದಲ್ಲಿ ಯಾವ ರೀತಿ ತೋಟದ ಒಂದು ನಿರ್ವಹಣೆಯನ್ನು ಮಾಡಬೇಕು ಮತ್ತು ಸಮಗ್ರವಾದ ಒಂದು ಪೋಷಕಾಂಶ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಇವೆಲ್ಲದರ ಬಗ್ಗೆ ವಿವರವಾಗಿ ಮಾತನಾಡಬೇಕು ಡಾಕ್ಟರ್ ಮನುಕುಮಾರ್ ಅವರು.
3: ಮಾವು ನಮ್ಮ ದೇಶದ ಒಂದು ಪ್ರಮುಖವಾಗಿರ್ತಕ್ಕಂಥ ಹಣ್ಣಿನ ಬೆಳೆ. ಬಾಳೆ ಹೇಗಿತ್ತಾರೋ ಅದೇ ರೀತಿ ಮಾವನು ಕೂಡ ನಮ್ಮ ದೇಶದ ಒಂದು ಪ್ರಮುಖವಾದ ಹಣ್ಣಿನ ಬೆಳೆ. ನಮ್ಮ ದೇಶದಲ್ಲೇ ವಿಕಸನಗೊಂಡಿರ್ತಕ್ಕಂಥ ಹಣ್ಣಿನ ಬೆಳೆ ಇದು. ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶನೇ ಮಾವು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ದೇಶ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಮಾವು ನಮ್ಮ ದೇಶದ ಉದ್ದಗಲಕ್ಕೂ ಕೂಡ ನಾವು ಬೆಳೆಸ್ತಾ ಇದ್ದೀವಿ. ಹಿಮಾಲಯ ಪರ್ವತ ಪ್ರದೇಶಗಳನ್ನ ಹೊರತುಪಡಿಸಿದ್ದಲ್ಲಿ ಉದ್ದಗಲಕ್ಕೂ ಕೂಡ ಮಾವಿನ ಬೆಳೆಯನ್ನು ನಾವು ನೋಡ್ಬೋದಾಗಿದೆ. ಪ್ರದೇಶಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ತಳಿಗಳನ್ನ ನಾವು ಬೆಳೆಸ್ತಾ ಇದ್ದೀವಿ. ಸುಮಾರು ನಮ್ಮ ದೇಶದಲ್ಲಿ 150ಕ್ಕೂ ಹೆಚ್ಚು ತಳಿಗಳನ್ನ ಬೆಳೀತಾ ಇದ್ದಾರೆ ಅಂತೇಳಿ ಒಂದು ಅಧ್ಯಯನದ ಪ್ರಕಾರ ಹೇಳ್ತಾರೆ. ಅದರಲ್ಲಿ ಒಂದು 40-50 ತಳಿಗಳನ್ನ ನಾವು ವಾಣಿಜ್ಯವಾಗಿ ಬೆಳೀತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಮಾವು ಬೆಳೆಯಲ್ಲಿ ಕೆಲವೊಂದು ವೈಜ್ಞಾನಿಕ ವಿಚಾರಗಳನ್ನ ಅನುಸರಿಸಬೇಕಾಗಿರತಕ್ಕಂಥದ್ದು ಮುಖ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಒಂದು ಚಾಟ್ನಿ ಮಾಡುವಂಥದ್ದು. ಮಾವು ಯೂಶಲಿ ಹೂವು ಹೆಂಗಾಗ್ತದೆ ಅಂತ ಹೇಳಿದರೆ, ಒಂದು ವರ್ಷ ಬೆಳೆದಿರ್ತಕ್ಕಂಥ ರೆಂಬೆ ಕೊಂಬೆಗಳ ತುದಿ ಭಾಗದಲ್ಲಿ ಹೂ ಬಿಡೋದನ್ನು ನಾವು ನೋಡ್ಬೋದು. ಗೊಂಚಲುಗಳಲ್ಲಿ ಹೂವು ಆಗ್ತದೆ. ಯೂಶಲಿ ನಾವು ಅದಕ್ಕೆ ನೆಂತಿನ ಚಾಟ್ನಿ ಮಾಡಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಏನಂತ ಹೇಳಿದರೆ, ಚಾಟ್ನಿ ಮಾಡಿದ್ದೆ ಅದರಲ್ಲಿ ಅದರದ್ದು ಇಳುವರಿ ಕಡಿಮೆ ಆಗ್ತದೆ ಅಂತೇಳಿ. ಆದ್ರೂ ಕೂಡ ಚಾಟ್ನಿ ಮಾಡೋದು ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗ ಮಾಡಬೇಕು ಅಂತ ಹೇಳಿದರೆ, ನಾವು ಮಾವು ಕಟಾವು ಆದ ನಂತರ. ಮಾವು ಕಟಾವು ಯೂಶಲಿ ಆಗಸ್ಟ್ ಒಳಗೆ ಮುಗಿದೋಗ್ಬಿಡ್ತದೆ, ಕೆಲವೊಂದು ತಳಿಗಳಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಮುಗಿದೋಗ್ತದೆ. ಕಟಾವು ಆದ ನಂತರನೇ ನಾವು ಮಾವು ಚಾಟ್ನಿನ ಮಾಡಬೇಕಾಗ್ತದೆ. ಚಾಟ್ನಿ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳಿದರೆ, ಹೊಸ ಚಿಗುರುಗಳು ಬರ್ತದೆ. ಹೊಸ ಚಿಗುರುಗಳು ಬಲಿತುಕೊಂಡು ಮುಂದಿನ ಸಂದರ್ಭದಲ್ಲಿ ಅಥವಾ ಮುಂದಿನ ಸೀಸನಲ್ಲಿ ಹೂ ಬಿಡೋದಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಚಾಟ್ನಿ ಮಾಡೋದು ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಾಟ್ನಿ ಮಾಡೋದಕ್ಕಿಂತ ಮುಂಚೆ ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಆಕಾರವನ್ನು ನಾವು ಕೊಡೋದು ಭಾಳ ಭಾಳ ಮುಖ್ಯ. ನಾವು ಇವತ್ತು ನಾಟಿ ಮಾಡಿದ್ದೀವಿ ಅಂತ ಹೇಳಿದರೆ, ಸುಮಾರು ಒಂದು ಸೀಸನ್ ಅಥವಾ ಒಂದು ವರ್ಷದವರೆಗೆ ನಾವು ಅದನ್ನು ಬೆಳೀಲಿಕ್ಕೆ ಬಿಟ್ಬಿಟ್ಟು ಅದನ್ನು ನಾವು ಟಾಪಿಂಗ್ ಮಾಡಬೇಕಾಗ್ತದೆ, ಕಟ್ ಮಾಡಬೇಕು. ಕಟ್ ಮಾಡಿದಾಗ ನ್ಯಾಚುರಲಿ ಅದರಲ್ಲಿ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಬಂದಿರತಕ್ಕಂಥ ಚಿಗುರುಗಳಲ್ಲಿ 3-4 ಚಿಗುರುಗಳನ್ನ ನಾವು 10-15 cm ಅಂತರದಲ್ಲಿ ಬಂದಿರತಕ್ಕಂಥ ಚಿಗುರುಗಳು ಗಿಡದ ಸುತ್ತಕ್ಕೂ ಹರಡ್ಕೊಂಡಿರಬೇಕು. ಆ ರೀತಿ ನಾವು ನೋಡಿಕೊಂಡು ಆ ಚಿಗುರುಗಳನ್ನ ಬಿಡಬೇಕಾಗ್ತದೆ. ಅವುಗಳನ್ನ ನಾವು ಮುಖ್ಯ ರೆಂಬೆಗಳು ಅಂತ ಹೇಳಿ ಕರಿತೀವಿ. ಆ ಮುಖ್ಯ ರೆಂಬೆಗಳು ಸುಮಾರು ಒಂದು 6-1 ವರ್ಷ ಬೆಳೆದ ನಂತರ ಅವುಗಳನ್ನ ನಾವು ಕಟ್ ಮಾಡಿ ತೆಗಿಬೇಕು. ಅರ್ಧಕ್ಕೆ ಕಟ್ ಮಾಡಿದ ನಂತರ ಅವುಗಳ ಮೇಲೆ 2-3 ಚಿಗುರುಗಳನ್ನ ಬಿಡಬೇಕು. ಈ ರೀತಿ ಮಾಡಿದ್ದೇ ಆದಲ್ಲಿ ನಾವು ಛತ್ರಿ ಆಕಾರದವಾಗಿರ್ತಕ್ಕಂಥ ಒಂದು ಗಿಡನ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಈ ರೀತಿ ಮಾಡಿದ್ದೇ ಆದಲ್ಲಿ ಆ ಗಿಡಗಳು ಅಥವಾ ಆ ಮರಗಳು ಚೆನ್ನಾಗಿ ಸೂರ್ಯನ ರಶ್ಮಿಯನ್ನು ಪಡ್ಕೊತವೆ. ಆ ಮೂಲಕ ಅತಿ ಹೆಚ್ಚಿನ ಇಳುವರಿನ ಅಥವಾ ಒಳ್ಳೆಯ ರೀತಿಯ ಇಳುವರಿನ ನಾವು ಅದುಗಳಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಮಾವಿನ ಗಿಡಗಳಲ್ಲಿ ಗಿಡಕ್ಕೆ ಆಕಾರ ಕೊಡೋದು ಭಾಳ ಮುಖ್ಯ. ಅದೇ ರೀತಿ ವಾರ್ಷಿಕವಾಗಿ ಹಣ್ಣುಗಳು ಕೊಯ್ಲು ಆದ ನಂತರ ಚಾಟ್ನಿ ಮಾಡೋದು ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
2: ಅಲ್ಲ, ಈಗ ಚಾಟ್ನಿ ಅಂತಂದ್ರೆ ಕಟಾವು ಮಾಡಿದ ಮೇಲೆ ಮಾವನ್ನ ಏನು ಫಲ ಬಂದಿರುತ್ತಲ್ಲ ಅಂತಹ ಕಡ್ಡಿಗಳನ್ನೆಲ್ಲ ತೆಗಿಬೇಕು ಮತ್ತೆ ನೆತ್ತಿ ಸಾಮಾನ್ಯವಾಗಿ ಬಿಡಿಸ್ಬೇಕು, ಹೀಗೆ 108 ಹೇಳ್ತಾರಲ್ಲ, ಏನ್ ಮಾಡ್ಬೇಕಾಗತ್ತೆ?
3: ನೀವು ಹೇಳ್ದಂಗೆ ಕಟಾವು ಆದ ನಂತರ ಅದೇನು ಗೊಂಚಲುಗಳು ಭಾಗ ಉಳಿದಿರ್ತದಲ್ಲ, ಆ ಭಾಗನ ಕಟ್ ಮಾಡಿ ತೆಗಿಬೇಕು. ಆ ಕಟ್ ಮಾಡಿ ತೆಗೆದಾಗ ಏನಾಗುತ್ತೆ, ಹೊಸ ಚಿಗುರುಗಳು ಬಾಡೋಕ್ಕೆ ಅವಕಾಶ ಆಗ್ತದೆ. ಒಂದು ಎರಡನೇದು, ಸೂರ್ಯನ ಬೆಳಕು ಚೆನ್ನಾಗಿ ಗಿಡಗಳಿಗೆ ಬೀಳಬೇಕು ಅಂತ ಆಗಿದ್ದೆ ಅದರಲ್ಲಿ, ನೀವು ಹೇಳಿದಂಗೆ ನೆತ್ತಿ ಭಾಗನ ತೆಗೆದಿದ್ದೆ ಅದರಲ್ಲಿ ಒಳಭಾಗಕ್ಕೂ ಕೂಡ ಬರ್ತದೆ. ಇಲ್ಲಾಂದರೆ ಏನಾಗುತ್ತೆ, ಗಿಡದಲ್ಲಿ ಅಥವಾ ಮರದಲ್ಲಿ ಎಲ್ಲೆಲ್ಲಿ ಸೂರ್ಯನ ಬೆಳಕು ಬೀಳ್ತದೆ ಅಲ್ಲಿ ಮಾತ್ರ ಹೂಕಾಯಿ ಆಗೋದು ಅಥವಾ ಗೊಂಚಲು ಬರೋದು ನೋಡ್ಬೋದು. ಒಳಭಾಗದಲ್ಲಿ ಏನು ಇರೋದೇ ಇಲ್ಲ, ಹೂಕಾಯಿಗಳು ಬಿಡೋದು ಇಲ್ಲವೇ ಇಲ್ಲ. ಹಾಗಾಗಿ ಏನು ಮಾಡ್ಬೋದು ಅಂತ ಹೇಳಿದರೆ, ಗಿಡದ ಕೆನೋಪಿಯಲ್ಲಿ ರೋಗ ಬಂದಿರತಕ್ಕಂಥ ಬ್ರ್ಯಾಂಚ್ಗಳಾಗಿರ್ಬೋದು ಅಥವಾ ರೆಂಬೆ ಕೊಂಬೆಗಳಾಗಿರ್ಬೋದು, ಅಡ್ಡಾದಿಡ್ಡಿ ಬೆಳೆದಿರ್ತಕ್ಕಂಥ ರೆಂಬೆ ಕೊಂಬೆಗಳಾಗಿರ್ಬೋದು, ಅಶಕ್ತವಾಗಿರ್ತಕ್ಕಂಥ ರೆಂಬೆ ಕೊಂಬೆಗಳಾಗಿರ್ಬೋದು, ಅವುಗಳನ್ನೆಲ್ಲನೂ ಕೂಡ ನಾವು ಚಾಟ್ನಲ್ಲಿ ತೆಗಿತೀವಿ. ಜೊತೆಗೆ ಆ ನೆತ್ತಿ ಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಬ್ರಾಂಚ್ಗಳನ್ನ, ಕೆಲವೊಂದು ರೆಂಬೆ ಕೊಂಬೆಗಳನ್ನ ವಿರಳಗೊಳಿಸೋದ್ರಿಂದ ಏನಾಗುತ್ತೆ, ಒಳಭಾಗಕ್ಕೂ ಕೂಡ ಸೂರ್ಯನ ಬೆಳಕು ಬೀಳೋದ್ರಿಂದ ಒಳಭಾಗದಲ್ಲೂ ಕೂಡ ನಾವು ಹೂ ಕಾಯಿಗಳು ಕಟ್ಟೋದನ್ನು ಕೂಡ ನಾವು ನೋಡ್ಬೋದು. ಆ ನಿಟ್ಟಿನಲ್ಲಿ ಚಟ್ನಿ ಮುಖ್ಯ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ.
2: ಜೂನ್ ಜುಲೈ ತಿಂಗಳಲ್ಲೇ ಇದನ್ನು ಮಾಡೋದು ಸೂಕ್ತನಾ?
3: ಹೌದು, ಅಂದರೆ ಜೂನ್ ಜುಲೈ ತಿಂಗಳೇ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ, ಕಟಾವು ಆದ ತಕ್ಷಣವೇ ನಾವು ಮಾಡೋದು ಉತ್ತಮ. ಯಾಕೆಂತ ಹೇಳಿದರೆ ಅದರಿಂದ ಬಂದಿರತಕ್ಕಂಥ ಹೊಸ ಚಿಗುರುಗಳಿಗೂ ಬೆಳೀಲಿಕ್ಕೆ ಸಾಕಷ್ಟು ಟೈಮ್ ಬೇಕು. ಮಾವಲ್ಲಿ ಒಂದು ವರ್ಷದ ಒಂದು ಸೀಸನ್ ಆಗಿರ್ತಕ್ಕಂಥ ರೆಂಬೆ ಕೊಂಬೆಗಳಲ್ಲಿ ಹೂ ಕಾಯಿ ಬರೋದು. ಹಾಗಾಗಿ ರೆಂಬೆ ಕೊಂಬೆಗಳು ಸರಿಯಾಗಿ ಬೆಳೀಲಿಲ್ಲ ಅಂತ ಹೇಳಿದರೆ, ಮೆಚೂರ್ ಆಗಲಿಲ್ಲ ಅಂತ ಹೇಳಿದರೆ ಅದರಲ್ಲಿ ನಾವು ಹೂ ಕಾಯಿಗಳನ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಸರಿಯಾಗಿ ಟೈಮ್ ಬೇಕು ಬೆಳೀಲಿಕ್ಕೆ ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಇಮಿಡಿಯೇಟ್ಲಿ ಹಾರ್ವೆಸ್ಟಿಂಗ್ ಆದ ನಂತರನೇ ನಾವು ಚಾಟ್ನಿ ಮಾಡೋದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
2: ಈ ಚಾಟನಿಗೆ ಬಳಸಬೇಕಾದಂತಹ ಯಂತ್ರಗಳು ಅಥವಾ ಸಣ್ಣ ಪುಟ್ಟ ಇವೆ ಆದ್ರೂ ಯಾವ ರೀತಿ ಮಾಡಬೇಕು?
3: ಅದಕ್ಕೆ ಚಾಟ್ನಿ ಮಾಡೋದಕ್ಕೆ ನಾವು ಸಿಕೇಚರ್ಗಳನ್ನ ಉಪಯೋಗ ಮಾಡಬಹುದು. ಅದೇನು ಸಣ್ಣದಾಗಿ ನಾವು ಕೈಯಲ್ಲಿ ಇಟ್ಕೊಂಡು ಉಪಯೋಗ ಮಾಡಿರ್ತಕ್ಕಂತ ಟೂಲ್ ಅದು. ಹಾಗಾಗಿ ಅದನ್ನ ನಾವು ಉಪಯೋಗ ಮಾಡಿಕೊಂಡು ನಾವು ಬ್ರಾಂಚ್ಗಳನ್ನ ಕಟ್ ಮಾಡೋದಕ್ಕೆ, ವಿರಳಗೊಳಿಸೋದಕ್ಕೆ ಉಪಯೋಗ ಮಾಡಬಹುದು. ಅದು ಸಣ್ಣ ಸಣ್ಣ ಬ್ರಾಂಚ್ಗಳನ್ನ ಸಿಕೇಚರ್. ಅದೇ ದೊಡ್ಡ ಬ್ರಾಂಚ್ಗಳನ್ನ ನೆತ್ತಿ ಬಿಡಿಸೋದಕ್ಕೆಲ್ಲ ಕೆಲವೊಂದು ಸ್ವಲ್ಪ ದೊಡ್ಡ ಬ್ರಾಂಚ್ಗಳನ್ನ ನಾವು ಇದು ಮಾಡೋದಾದ್ರೆ ಕೈಯಲ್ಲೇ ಉಪಯೋಗ ಮಾಡೋಂಥ ಗರಗಸಗಳು ಬರ್ತದೆ, ಎರಡು ಉಪಯೋಗ ಮಾಡಿಕೊಂಡು ನಾವು ಚಾಟ್ನಿನ ಮಾಡ್ಬೋದು.
2: ಈ ಚಾಟ್ನಿ ಆದ ತಕ್ಷಣ ಏನಾದರೂ ಮರಗಳಿಗೆ ಸಿಂಪರಣೆ ಮಾಡಬೇಕಾ?
3: ಹೌದು, ಚಾಟ್ನಿ ಮಾಡಿದಾಗ ನ್ಯಾಚುರಲಿ ನಾವು ಗಿಡಗಳ ಬ್ರಾಂಚ್ಗಳನ್ನ ನಾವು ಕಟ್ ಮಾಡಿರ್ತೀವಿ. ಹಾಗಾಗಿ ಆ ಕಟ್ ಮಾಡಿರೋ ಭಾಗದಿಂದ ಶಿಲೀಂಧ್ರ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಬೋರ್ಡೋ ಮಿಕ್ಸರ್ನ ನಾವು ಪೇಸ್ಟ್ನ ಮಾಡಿಕೊಂಡು ಅದನ್ನು ನಾವು ಮಾಡ್ಕೋಬೋದು. ಇಲ್ಲಾಂತ ಹೇಳಿದ್ರೆ ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕ ಬ್ಯಾವಿಸ್ಟಿನ್ ಅದು ಒಂದು 2 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಅದನ್ನು ನಾವು ಸಿಂಪಡಣೆ ಮಾಡಿದ್ದೆ ಅದರಲ್ಲಿ ಶಿಲೀಂಧ್ರ ರೋಗಗಳನ್ನ ನಾವು ಅವಾಯ್ಡ್ ಮಾಡ್ಬೋದು.
2: ಕೆಲವು ಸಾರಿ ಮಾವು ಫಸ್ಟ್ ಹೂ ಆಗುತ್ತೆ, ಕಾಯಿ ಎಲ್ಲ ಉದುರೋಗುತ್ತೆ, ಮತ್ತೆ ಹೂವಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಇನ್ನೂ ಎಳೆ ಕಾಯಿಗಳೆಲ್ಲ ಹಾಗೆ ಇರ್ತವೆ ಮರದಲ್ಲಿ. ಅಂಥವು ಹಣ್ಣಾಗೋರ್ಗೂ ಕಾಯ್ಬೇಕಾ ಅಥವಾ ಅದನ್ನೆಲ್ಲ ಉದುರಿಸ್ಬಿಡ್ಬೇಕು ಅಂತೀರಾ?
3: ಇಲ್ಲ, ಮರದಲ್ಲಿ ಕಾಯಿಗಳಿದ್ದಿದ್ದೆ ಅದರಲ್ಲಿ ಅದನ್ನ ಹಣ್ಣಾಗೋ ತನಕ ಬಿಡೋದು ಉತ್ತಮನೇ. ಮರದಲ್ಲಿ ಪೂರ್ಣವಾಗಿ ಹಾರ್ವೆಸ್ಟಿಂಗ್ ಆದ ನಂತರ, ಕೊಯ್ಲಾದ ನಂತರ ಚಾಟ್ನಿ ಮಾಡೋದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
2: ಈಗ ಸಾಮಾನ್ಯವಾಗಿ ರೈತರು ಹೇಳೋದು, ಒಂದು ವರ್ಷ ಒಳ್ಳೆ ಫಸಲು ಬರುತ್ತೆ ಮಾವಲ್ಲಿ, ಇನ್ನೊಂದು ವರ್ಷ ಬರಲ್ಲ ಅಂತ. ಚಾಟಣಿ ವಿಧಾನದಿಂದ ಏನಾದರೂ ಪ್ರತಿ ವರ್ಷ ಫಸಲು ಬರುವಂತೆ ಮಾಡೋ ಸಾಧ್ಯತೆಗಳು ಇದೆಯಾ?
3: ಹೌದು ಹೌದು, ಈ ಚಾಟ್ನಿ ಮಾಡೋ ಉದ್ದೇಶನೂ ಕೂಡ ಅದೇ, ಪ್ರತಿ ವರ್ಷ ಫಸಲು ಬರೋ ಮಾಡೋದಕ್ಕೋಸ್ಕರನೇ ನಾವು ಮಾಡೋದಾಗಿರ್ತದೆ. ಒಂದು ಅದಕ್ಕೆ ಚಾಟ್ನಿ ಮಾಡೋದು ಇಮಿಡಿಯೇಟ್ಲಿ ಆಫ್ಟರ್ ಹಾರ್ವೆಸ್ಟಿಂಗ್, ನಾವು ಕೊಯ್ಲು ಆಗಿ ತಕ್ಷಣವೇ ಮಾಡಬೇಕು. ಡಿಲೇ ಮಾಡಿದ್ದೆ ಅದರಲ್ಲಿ ಅದು ಹೂವು ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಹೂವು ಬರಬೇಕು ಅಂತ ಹೇಳಿದ್ರೆ ಆ ರೆಂಬೆ ಕೊಂಬೆ ಬಲಿಬೇಕಾಗ್ತದೆ, ಬಲಿಲಿಕ್ಕೆ ಸಾಕಷ್ಟು ಟೈಮ್ ಬೇಕ. ಸೊ ಮಿನಿಮಮ್ ಆದರೂ ಒಂದು 6 ತಿಂಗಳಾದ್ರೂ ಕೂಡ ಅದು ಬಲಿಬೇಕಾಗ್ತದೆ. ಅದಕ್ಕೋಸ್ಕರನೇ ಕೊಯ್ಲು ಆದಿದ ತಕ್ಷಣವೇ ನಾವು ಚಾಟ್ನಿ ಮಾಡೋದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಒಂದು ವರ್ಷ ಇಳುವರಿ ಚೆನ್ನಾಗಿ ಬರೋದು, ಒಂದು ವರ್ಷ ಇಳುವರಿ ಕಡಿಮೆ ಬರೋದು, ಇದೊಂದು ನ್ಯೂನ್ಯತೆ ಮಾವಿನ ಹಲವಾರು ತಳಿಗಳಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡೋದು ಈ ಒಂದು ಚಾಟ್ನಿ ವಿಧಾನದಿಂದ ಒಂದು ವಿಧಾನ ಆದರೆ, ಚೆನ್ನಾಗಿ ಸರಿಯಾಗಿ ಗೊಬ್ಬರಗಳ ನಿರ್ವಹಣೆಯಿಂದನೂ ಕೂಡ ನಾವು ಅದನ್ನು ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿ ತರ್ಬೋದು. ಇನ್ನೊಂದು ಅಂತ ಹೇಳಿದ್ರೆ ರಾಸಾಯನಿಕಗಳನ್ನು ಉಪಯೋಗ ಮಾಡೋದ್ರಿಂದ, ರಾಸಾಯನಿಕಗಳ ಉಪಯೋಗ ಅಂತ ಹೇಳಿದರೆ ಅದಕ್ಕೆ ಪ್ಯಾಕ್ಲೋಬ್ರೋಟೋಸಲ್ ಅಥವಾ ಕಲ್ಟಾರ್ ಅನ್ನೋ ಒಂದು ಕೆಮಿಕಲ್ನ ನಾವು ಉಪಯೋಗ ಮಾಡ್ತೀವಿ. ಸುಮಾರು 5-10 ಗ್ರಾಮ್ ಪ್ರತಿ ಮರಕ್ಕೆ ಸುಮಾರು 15-20 ಲೀಟರ್ ನೀರಲ್ಲಿ ಬೆರೆಸ್ಬಿಟ್ಟು ಗಿಡದ ಕಾಂಡದಿಂದ ಸುಮಾರು 1.5-2 ಮೀಟರ್ ದೂರದಲ್ಲಿ ಅಂತ ಹೇಳಿದರೆ, ಚೆನ್ನಾಗಿ ನೀರು ಇರುವಂಥ ಬೇರುಗಳಿರೋ ಸಮೂಹ ಇರಬೇಕು.

0: ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಹಾಗಾಗಿ ಈ ಪ್ಯಾಕ್ಲೋಬ್ಯೂಟ್ರಾಜಲ್ ಅಪ್ಲೈ ಮಾಡೋದು ಸೆಪ್ಟೆಂಬರ್ ತಿಂಗಳಲ್ಲಿ ಅಪ್ಲೈ ಮಾಡಿದ್ದೆ, ನಾವು ಆ ಗಿಡಕ್ಕೆ ಹಾಕಿದ್ದೆ ಅದರಲ್ಲಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಾವು ಒಳ್ಳೆ ಹೂಗಳನ್ನ ನಾವು ಪಡಿಬೋದಾಗಿದೆ. ಈ ದಿನವೂ ಕೂಡ ನಾವು ಅಧಿಕ ಫಸಲು ಬರೋದು, ಒಂದು ವರ್ಷ ಕಡಿಮೆ ಫಸಲು ಬರುವಂತಹ ಸಮಸ್ಯೆಯನ್ನು ನಾವು ಒಂದು ಹಂತದ ಮಟ್ಟಿಗೆ ನಿರ್ವಹಣೆ ಮಾಡ್ಬೋದು.
1: ಒಂದು ಸರಿ ಕೊಟ್ಟರೆ ಸಾಕು
0: ಇಲ್ಲ, ಯಾಕೆಂತ ಹೇಳಿದರೆ ಈ ಪ್ಯಾಕ್ಲೋಬ್ಯೂಟ್ರಾಜಲು ಮಣ್ಣಿಗೆ ಹಾಕೋದು, ಮಣ್ಣಲ್ಲಿ ಅದು ಎಷ್ಟು ಸಮಯ ಇರ್ತದೆ ಅಂತೇಳಿ ಸುಮಾರು 10-11 ತಿಂಗಳು ಇರ್ತದೆ ಅಷ್ಟೇ. ಅದಾದ ನಂತರ ಅದರ ಅಂಶ ಎಲ್ಲನೂ ಕೂಡ ಮಣ್ಣಲ್ಲಿ ಡಿಗ್ರೇಡ್ ಆಗಿ ಹೋಗ್ಬಿಡ್ತದೆ. ಹಾಗಾಗಿ ನಾವು ಇದು ಒಂದು ವರ್ಷ ಹಾಕಿದ್ದೆ ಅದರಲ್ಲಿ ಪ್ರತಿ ವರ್ಷ ನಾವು ಒಳ್ಳೆ ಇಳುವರಿ ತಗೊಳ್ತೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾವು ಒಳ್ಳೆ ಇಳುವರಿ ಬೇಕು ಅಂತ ಹೇಳಿದರೆ ಪ್ರತಿ ವರ್ಷ ವರ್ಷನೂ ಕೂಡ ನಾವು ಹಾಕಬೇಕಾಗ್ತದೆ ಪ್ಯಾಕ್ಲೋಬ್ಯೂಟ್ರಾಜಲ್. ಬಟ್ ಇದರಲ್ಲಿ ಇದರದೇ ಆದ ಸಮಸ್ಯೆಗಳಿದೆ. ಏನಂತ ಹೇಳಿದರೆ ಪ್ಯಾಕ್ಲೋಬ್ಯೂಟ್ರಾಜಲ್ ಇದು ಹೆಂಗೆ ಕೆಲಸ ಮಾಡ್ತದೆ ಅಂತೇಳಿದರೆ, ಇದು ಗಿಡದಲ್ಲಿ ವೆಜಿಟೇಟಿವ್ ಗ್ರೋತ್ನ ಕಡಿಮೆ ಮಾಡಿ ಹೂ ಕಾಯಿ ಬರೋಂಗೆ ಮಾಡ್ತದೆ, ರೀಪ್ರೊಡಕ್ಟಿವ್ ಗ್ರೋತ್ನ ಇಂಡ್ಯೂಸ್ ಮಾಡ್ತದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ಪ್ರತಿ ವರ್ಷ ಉಪಯೋಗ ಮಾಡಿದರೆ ಏನಾಗುತ್ತೆ, ಗಿಡದ ಬೆಳವಣಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳ್ತದೆ, ಜೊತೆಗೆ ಕಾಂಡದಲ್ಲೆಲ್ಲರೂ ಕೂಡ ಬಿರುಕುಗಳು ಬರ್ಬೋದು. ಆ ಮೂಲಕ ಗಿಡದ ಆಯಸ್ಸು ಕೂಡ ಕಡಿಮೆ ಆಗುವಂಥದ್ದನ್ನು ನಾವು ನೋಡ್ಬೋದು ಆಗಿದೆ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ವರ್ಷ ನಾವು ಇದನ್ನು ಪ್ಯಾಕ್ಲೋಬ್ಯೂಟ್ರಾಜಲ್ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಕೆಲವು ವರ್ಷಗಳಿಗೆ ಒಂದು ಸತಿ ನಾವು ಉಪಯೋಗ ಮಾಡ್ಬೋದು, 4-5 ವರ್ಷಗಳಿಗೆ ಒಂದು ಸತಿ ನಾವು ಉಪಯೋಗ ಮಾಡಬಹುದಾಗಿದೆ.
1: ಯಾವ ಒಂದು ವರ್ಷ ಫಸಲು ಚೆನ್ನಾಗಿ ಬಂತು ಅಂದ್ರೆ ನಮಗೆ ಗೊತ್ತಾಗುತ್ತೆ ಮುಂದಿನ ವರ್ಷ ಬರಲ್ಲ ಅಂತ. ಅಂತ ಟೈಮಲ್ಲಿ
0: ಬಳಸಬಹುದು.
1: ಸಿಂಪರಣೆ ಮಾಡೋದಕ್ಕೆ ಏನಾದರೂ ಇದೆಯಾ ಹಾರ್ಮೋನ್ಗಳು?
0: ಇಲ್ಲ, ಸಿಂಪರಣೆ ಮಾಡೋದು ಬರೋದಿಲ್ಲ, ಇದನ್ನ ಮಣ್ಣಿಗೆ ಉಪಯೋಗ
1: ಮಾಡಬೇಕು. ಈಗ ಇನ್ನು ತೋಟಗಾರಿಕಾ ಕ್ರಮಗಳು ಏನೇನ್ ಮಾಡಬೇಕು ಅಂತೀರಿ ಮಾವಿನಲ್ಲಿ?
0: ಮೊದಲಿಗೆ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಒಳ್ಳೆಯ ನರ್ಸರಿಯಿಂದನೇ ಗಿಡಗಳನ್ನ ತರಬೇಕಾಗ್ತದೆ. ರೆಪ್ಯೂಟೆಡ್ ನರ್ಸರಿಯಿಂದ, ಲೈಕ್ ಯೂನಿವರ್ಸಿಟಿ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅಂತ ಕಡೆಯಿಂದ ನರ್ಸರಿಗಳಿಂದ ಗಿಡಗಳನ್ನ ತಗೊಂಬನಿ. ಯಾಕೆಂತ ಹೇಳಿದ್ರೆ ನಮಗೆ ಜಿನೇನ್ ಆಗಿರ್ತಕ್ಕಂಥ ಗಿಡಗಳು ಸಿಗ್ತದೆ, ರೇಟು ಕೂಡ ಒಳ್ಳೆಯ ರೇಟೇ ಇರ್ತದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ನರ್ಸರಿಗಳಿಂದ ತೊಗೊಂಬರೋದು ಮುಖ್ಯ. ಇನ್ನು ನಾಟಿ ಮಾಡೋದು ಅಂತ ಹೇಳಿದ ಅಂತರದ ವಿಚಾರದಲ್ಲಿ ಹೇಳೋದಾದರೆ, ಮೊದಲೆಲ್ಲೂ ಕೂಡ 10x10 ಮೀಟರ್ಗೆ ಅಲ್ಲಿ ಹಾಕ್ಕೊತಾ ಇದ್ದರು ಗಿಡಗಳನ್ನ. ಅದು ತುಂಬ ಜಾಸ್ತಿ ಸ್ಪೇಸಿಂಗ್ ಆಗೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹತ್ತಿರಕ್ಕೆ ಸುಮಾರು ಒಂದು 8x8 ಮೀಟರ್ಗೆ ನಾವು ನಾಟಿ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಮಾವನ್ನು ಕೂಡ ಅಧಿಕ ಸಾಂದ್ರತೆ ಬೇಸಾಯದಲ್ಲಿ ಬೆಳೆಸ್ತಾ ಇದ್ದಾರೆ. ಅಧಿಕ ಸಾಂದ್ರತೆ ಬೇಸಾಯ ಅಂತೇಳಿ ನಿಗದಿತ ಜಾಗದಲ್ಲಿ ಜಾಸ್ತಿ ಗಿಡಗಳನ್ನ ನೆಡುವಂಥ ಒಂದು ವಿಧಾನ ಅಧಿಕ ಸಾಂದ್ರತೆ ಬೇಸಾಯ ಅಂತೇಳಿ ಹೇಳ್ಬೋದು. ಅದಕ್ಕೆ ಕೆಲವೊಂದು ನಿರ್ದಿಷ್ಟ ತಳಿಗಳನ್ನ ನಾವು ಉಪಯೋಗ ಮಾಡಬೇಕು. ಉದಾಹರಣೆ ಅಂತ ಹೇಳಿದರೆ ಅಮ್ರಪಾಲಿ ಅಂತ ಹೇಳ್ಬಿಟ್ಟು ಒಂದು ಕುಬ್ಜವಾಗಿರ್ತಕ್ಕಂಥ ತಳಿ ಇದೆ. ಆ ಒಂದು ತಳಿ ಆದರೆ 2.5x2.5 ಮೀಟರ್ ಸ್ಪೇಸಿಂಗಲ್ಲಿ ನಾವು ಅಂತರದಲ್ಲಿ ಹಾಕಿದ್ದೆ, ಅದರಲ್ಲಿ 1600 ಗಿಡಗಳನ್ನು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಹಾಕಬಹುದಾಗಿದೆ. ಅದೇ 5x5 ಮೀಟರ್ಗೂ ಕೂಡ ಹಾಕೋಬೋದು. ಅದು ರೆಗ್ಯುಲರ್ ವೆರೈಟಿಗಳನ್ನ ನಾವು ಲೈಕ್ ಮಲ್ಲಿಕಾ ಆಗಿರ್ಬೋದು, ಕೇಸರ್ ಆಗಿರ್ಬೋದು, ಇಂಥ ತಳಿಗಳನ್ನ ನಾವು 5x5 ಮೀಟರ್ಗೆ ಹಾಕೊಂಡ್ರೆ ಒಂದು ಹೆಕ್ಟೇರ್ಗೆ 400 ಗಿಡಗಳನ್ನ ನಾವು ಹಾಕೋಬೋದಾಗಿದೆ.
1: ತೋತಾಪುರಿನೂ ಪ್ರಯತ್ನ ಮಾಡ್ತೀವಿ.
0: ತೋತಾಪುರಿನೂ ಕೂಡ ನಾವು ಅಧಿಕ ಸಂದತಿಯಲ್ಲೂ ಕೂಡ ಹಾಕೋಬೋದು, 5x5 ಮೀಟರ್ಗೆ ಹಾಕೋಬೋದು.
1: ತಳಿಗಳ ಬಗ್ಗೆ ಒಂಚೂರು ಹೇಳಿ ಡಾಕ್ಟ್ರೆ.
0: ಮಾವು ಹುಟ್ಟಿರೋದೇ ನಮ್ಮ ದೇಶದಲ್ಲಾಗಿರೋದ್ರಿಂದ ನಮ್ಮ ದೇಶ ಉದ್ದಗಲಕ್ಕೂ ಕೂಡ ಮಾವಿನ ತಳಿಗಳನ್ನ ನಾವು ನೋಡ್ಬೋದು. ಒಂದೊಂದು ಹಳ್ಳಿಗೆ ಹೋದರೂ ಕೂಡ ಅಲ್ಲಿಗೆ ಒಂದು ವಿಭಿನ್ನವಾಗಿರ್ತಕ್ಕಂಥ ತಳಿನೇ ಇದೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ಹಾಗಾಗಿ 1000 ತಳಿಗಳಿದ್ದಾವೆ. 150 ನಮ್ಮ ದೇಶ ಉದ್ದಗಲಕ್ಕೂ ಸುಮಾರು 150 ಹೆಚ್ಚು ತಳಿಗಳನ್ನ ಬೆಳೀತಾ ಇದ್ದಾರೆ. ಅದರಲ್ಲೊಂದು 40-50 ತಳಿಗಳು ವಾಣಿಜ್ಯವಾಗಿ ಬೆಳೀತಿದ್ದಾರೆ ಅಂತೇಳಿ ಹೇಳ್ಬೋದಾಗಿದೆ. ಸೊ ನಮ್ಮ ಕರ್ನಾಟಕ ಭಾಗದಲ್ಲಿ ಅಂತೇಳಿದ್ರೆ ರಸ್ಪುರಿ, ಆಲ್ಫಾನ್ಸು, ಮಲ್ಲಿಕಾ, ಬಾದಾಮಿ ಅಂತ ಕರಿತೀವಿ ಮಲ್ಲಿಕಾ ಆಲ್ಫಾನ್ಸು, ಇವೆಲ್ಲನೂ ಕೂಡ ಪ್ರಮುಖವಾಗಿರ್ತಕ್ಕಂಥ ತಳಿಗಳು. ಅದೇ ನೀವು ತಮಿಳ್ನಾಡು ಹೋದ್ರೆ ನೀಲಮ್ಮು, ಮಹಾರಾಷ್ಟ್ರ ಹೋದ್ರೆ ಕೊಂಕಣ್ ರೀಜನ್ ಮಹಾರಾಷ್ಟ್ರದ ಆಲ್ಫಾನ್ಸು ಚೆನ್ನಾಗಿ ಬರ್ತದೆ. ಅದೇ ಗುಜರಾತಲ್ಲಿ ಹೋದ್ರೆ ಕೇಸರ್ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ತಳಿ, ವೆಸ್ಟ್ ಬೆಂಗಾಲ್ ಆದರೆ ಕೃಷ್ಣ ಭೋಗ, ಮಾಳವಯ ಭೋಗ ಅಂತೇಳಿ ತಳಿಗಳು, ಉತ್ತರ ಪ್ರದೇಶಿಗೆ ಹೋದ್ರೆ ದಶಹರಿ ತಳಿಗಳು. ಈ ರೀತಿ ನಮ್ಮ ದೇಶ ಉದ್ದಗಲಕ್ಕೂ ಕೂಡ ಪ್ರದೇಶಗಳ ಅನುಗುಣವಾಗಿ, ವಾತಾವರಣಕ್ಕೆ ಅನುಗುಣವಾಗಿ ಮತ್ತು ಮಾರುಕಟ್ಟೆ ಜನಗಳ ಪ್ರಿಫರೆನ್ಸ್ ಆಧಾರದ ಮೇಲೆ ಹಲವಾರು ತಳಿಗಳಿದ್ದಾವೆ ಅಂತೇಳಿ.
1: ಹೊಸದು ಯಾವ್ದಾದ್ರು ಇದೆಯಲ್ಲಿ ಬೆಳಿಬೇಕು ಅಂತ ಯಾರು ಅನ್ಸಿದ್ರೆ?
0: ಹೊಸದಾಗಿ ಅರ್ಕ ಉದಯ ಅಂತ ಒಂದು ಹೊಸ ತಳಿ ರಿಲೀಸ್ ಮಾಡಿದ್ದಾರೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ HR ಬ್ಯಾಂಗ್ಳೂರಿಂದ ರಿಲೀಸ್ ಆಗಿರ್ತಕ್ಕಂಥ ತಳಿ ಅರ್ಕ ಉದಯ ಅಂತೇಳಿ. ಸ್ವೀಟ್ ಜಾಸ್ತಿ ಇರ್ತಕ್ಕಂಥ ತಳಿ ಅದು. ಹಾಗಾಗಿ ಆ ತಳಿನ ಹಾಕೋಬಹುದಾಗಿದೆ.
1: ಓಕೆ, ಈಗ ಅಂತರ
0: ಅಂತರ ಹೇಗೆ ಹೇಳಿದಂಗೆ, ಯೂಶಲಿ 10x10 ಹಾಕೊಂತಿದ್ರು, ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ 8x8 ಮೀಟರ್ ಒಂದು ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ 8x8 ಮೀಟರ್ನ ಹಾಕೋಬೋದು. ಇಲ್ಲ ಅಧಿಕ ಸಂದತೆಯಲ್ಲಿ ಮಾಡ್ತೀನಿ ಅಂತ ಹೇಳಿದರೆ 5x5 ಮೀಟರ್ಗೂ ಕೂಡ ನಾವು ಪ್ರಯತ್ನ ಮಾಡಬಹುದಾಗಿದೆ.
1: ಓಕೆ, ಅದೇನು ತ್ರಿಭುಜಾಕೃತಿನಲ್ಲೇ ನಾಟಿ ಮಾಡ್ಕೋಬೇಕು?
0: ಹೌದು, 5x5 ಮೀಟರ್ ಆದರೆ ಆಯತಾಕೃತಿಯಲ್ಲಿ ಆಗ್ತದೆ. ಅದೇ ನೀವು ಅಮ್ರಪಾಲಿ ಅಂತ ತಳಿನ ನಾವು ಉಪಯೋಗ ಮಾಡಿದ್ದೆ ಅದರಲ್ಲಿ ಬೆಳೆಸಬೇಕು ಅಂತ ಆಗಿದೆ, ಅದರಲ್ಲಿ 2.5x2.5 ಮೀಟರ್ ಸ್ಪೇಸಿಂಗಲ್ಲಿ ತ್ರಿಭುಜಾಕೃತಿಯಲ್ಲಿ ಹಾಕಿದೆ, ಅದರಲ್ಲಿ ಜಾಸ್ತಿ ಗಿಡಗಳನ್ನ ನಾಟಿ ಮಾಡ್ಕೊಂಡು.
1: ನಾಟಿ ಮಾಡೋ ವಿಧಾನ,
0: ನಾಟಿ ಮಾಡೋ ವಿಧಾನ ಮಾಮೂಲಿ ರೆಗ್ಯುಲರ್ ಆಗಿ ನಾಟಿ ಮಾಡುವಂಥ ವಿಧಾನ. ಸುಮಾರು 1 ಮೀಟರ್ ಉದ್ದಾಗಲ ಆಳದ ಗುಂಡಿಗಳನ್ನ ನಾವು ತೊಡ್ಕೋಬೇಕಾಗ್ತದೆ. ಗುಂಡಿಗಳನ್ನ ತೊಡ್ಕೊಳ್ಳೋದು 1.5 ತಿಂಗಳು ಮುಂಚೆನೇ ಮಾಡಬೇಕು. ನಾಟಿ ಮಾಡೋದು ಯಾವಾಗ?

0: ಉಜಿಯಲ್ಲಿ ಜೂನ್ ಜುಲೈಲಿ ನಾಟಿ ಮಾಡ್ತೀವಲ್ಲ, ಅದಕ್ಕೆ ಒಂದು ತಿಂಗಳು ಮುಂಚೆನೆ ಬೇಸಿಗೆ ಕಾಲದಲ್ಲೇ ನಾವು ಆ ಗುಣಿಗಳನ್ನ ಓಪನ್ ಮಾಡಿಟ್ಕೊಂಡಿದ್ದೆ. ಅದರಲ್ಲಿ ಮೇಲ್ಮಣ್ಣನ್ನು ನಾವು ಸೇವ್ ಮಾಡಿಟ್ಕೋಬೇಕು, ಯಾಕಂದರೆ ಮೇಲ್ಮಣ್ಣು ಫಲವತ್ತಾಗಿರೋದ್ರಿಂದ ನಾಳೆ ದಿನ ಗುಂಡಿ ತುಂಬೋದಕ್ಕೆ ಮೇಲ್ಮಣ್ಣನ್ನು ಉಪಯೋಗ ಮಾಡ್ಬೋದು. ಆ ರೀತಿ ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟಿದ್ದೆ ಅದರಲ್ಲಿ ಆ ಬೇಸಿಗೆಯಲ್ಲಿ ಸೂರ್ಯನ ಬಿಸಿಲಿಗೆ ಸೂರ್ಯನ ಶಾಖಕ್ಕೆ ಮಣ್ಣಲ್ಲಿರ್ತಕ್ಕಂಥ ಯಾವ್ದಾದ್ರು ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಕೀಟಬಾಧೆ ಆಗಿರ್ಬೋದು, ಅವೆಲ್ಲೂ ಕೂಡ ಅವಾಯ್ಡ್ ಆಗ್ತದೆ. ಹಾಗಾಗಿ ಒಂದೂವರೆ ತಿಂಗಳು ಮೊದಲೇ ನಾವು ಗುಣಿಗಳನ್ನ ನಿಗದಿತ ಅಂತರದಲ್ಲಿ ಓಪನ್ ಮಾಡಿಟ್ಕೊಂಡು ಮಳೆಗಾಲ ಸ್ಟಾರ್ಟ್ ಆದ ನಂತರ ನಾವು ನಾಟಿ ಮಾಡ್ಬೋದಾಗಿದೆ. ನಾಟಿ ಮಾಡಲಿಕ್ಕೆ ಕ್ರಾಫ್ಟೆಡ್ ಗಿಡಗಳನ್ನೇ, ಕಸಿ ಮಾಡಿದ ಗಿಡಗಳನ್ನೇ ನಾವು ಉಪಯೋಗ ಮಾಡಬೇಕು. ಓಟೆಯಿಂದ ಬಂದಿರತಕ್ಕಂಥ ಗಿಡಗಳನ್ನ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಕಾರಣ ಏನಂತ ಹೇಳಿದರೆ, ಮಾವು ಒಂದು ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಿಂದ ಕಾಯಿ ಬಿಡುವಂಥದ್ದು, ಹಣ್ಣಾಗುವಂಥದ್ದು. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ಅದು ಆ ಗಿಡಗಳನ್ನ ನಾವು ಉಪಯೋಗ ಮಾಡಿದ್ದು ವೇರಿಯೇಷನ್ ಬರ್ತದೆ. ಅದಕ್ಕೋಸ್ಕರ ನಾವು ಒಳ್ಳೆಯ ತಳಿಯ ಕಸಿ ಗಿಡಗಳನ್ನೇ ನಾವು ಒಳ್ಳೆಯ ನರ್ಸರಿಗಳಿಂದ ತಗೊಬಂದು ನಾಟಿ ಮಾಡೋದು ಉತ್ತಮ. ಒಂದು ವರ್ಷ ಮೇಲ್ಪಟ್ಟಾಗಿರ್ತಕ್ಕಂಥ ಗಿಡಗಳನ್ನ ನಾಟಿ ಮಾಡೋದು ಉತ್ತಮ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಜೂನ್ ಜುಲೈಲಿ ನಾಟಿ ಮಾಡಿದರೆ ಒಳ್ಳೆಯದು, ಯಾಕೆಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಮಾನ್ಸೂನ್ ಸೀಸನಲ್ಲಿ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ನೀರಿನ ಕೊರತೆ ಆಗೋದಿಲ್ಲ ಗಿಡಗಳಿಗೆ. ಒಂದು ವರ್ಷದ ಗಿಡಗಳಿಗೆ ನಾವು ಆಕಾರ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕಾಗ್ತದೆ.
1: ಈಗ ಅದಕ್ಕೆ ನೀರಾವರಿ ವ್ಯವಸ್ಥೆನ ಯಾವ ರೀತಿ ಮಾಡ್ಕೋಬೇಕಾಗತ್ತೆ, ಮತ್ತು ಮೊದಲ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ಪೋಷಕಾಂಶಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತೀರಿ?
0: ಯೂಶಲಿ ಮಾವಿನ ಮಳೆಯಾಶ್ರಿತವಾಗಿ ಬೆಳೀತಾರೆ, ಮೊದಲೆಲ್ಲೂ ಕೂಡ ಹಂಗೇ ಬೆಳೀತಿದ್ರು. ಆದರೆ ನೀರಾವರಿ ಕೊಟ್ಟಿದ್ದೆ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಫಸಲನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ನೀರಾವರಿ ಸಣ್ಣ ಗಿಡಗಳು ಅಥವಾ ಹೊಸ ತೋಟದಲ್ಲಿ ಗಿಡಗಳನ್ನ ನಾವು ಕಾಪಾಡ್ಕೊಳ್ಳೋಕೆ ಕೂಡ ಉತ್ತಮ. ಹಾಗಾಗಿ ವಾತಾವರಣದ ಆಧಾರದ ಮೇಲೆ ಸುಮಾರು 4-5 ಗಿಡಗಳಿಗೆ ಒಂದು ಸತಿ ನಾವು ನೀರಾವರಿನ ಕೊಟ್ಟರೆ ಒಳ್ಳೆಯದು, ಡ್ರಿಪ್ ಇರಿಗೇಷನ್ ಹಾಕ್ಕೊಂಡ್ರೆ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಳುವರಿ ಕೊಡ್ತಕ್ಕಂಥ ಈ ದೊಡ್ಡ ತೋಟದಲ್ಲೂ ಕೂಡ ನೀರಾವರಿ ಕೊಟ್ಟಿದ್ದೆ ಅದರಲ್ಲಿ ಒಳ್ಳೆಯ ಗುಣಮಟ್ಟದ ನಾವು ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಮಾವಲ್ಲಿ ಏನು ಕಾಯಿಗಳಲ್ಲಿ ಉದುರೋದೆಲ್ಲ ಇದೆಯಲ್ಲ, ಉದುರೋದು ಪ್ರಮಾಣವೂ ಕೂಡ ಭಾಳ ಗಣನೀಯವಾಗಿ ಕಡಿಮೆ ಆಗ್ತದೆ. ಹಾಗಾಗಿ ಹೂವಾಗೋ ಪ್ರಕ್ರಿಯೆ ಆದ ನಂತರ, ಕಾಯಿ ಕಟ್ಟಿದ ನಂತರ ಬೇಸಿಗೆ ಕಾಲದಲ್ಲಿ ನಿಯಮಿತವಾಗಿ ವಾತಾವರಣವಾಗಿ ನಾವು ನೀರು ಕಟ್ಟಿದ್ದೆ ಅದರಲ್ಲಿ ನಾವು ಫಸಲನ್ನು ಉಳಿಸ್ಕೋಬೋದು, ಒಳ್ಳೆಯ ಗುಣಮಟ್ಟದ ಫಸಲನ್ನು ಪಡ್ಕೋಬೋದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನೀರು ಹಾಕುವಂಥ ಪ್ರಮಾಣ ಏನಿದೆ ವಾತಾವರಣ ಅನುಗುಣ ಮೇಲೆ ಆಗಿರ್ತದೆ ಅಂತ ಹೇಳ್ಬೋದು. ಒಂದು ಚೆನ್ನಾಗಿ ಬೆಳೆದಿರ್ತಕ್ಕಂಥ ಮರ ಏನಿದೆ ಅದಕ್ಕೆ ಸುಮಾರು ಏನಿಲ್ಲ, ಪ್ರತಿ ದಿನಕ್ಕೆ ಸುಮಾರು ಏನಿಲ್ಲ ಒಂದು 50-60 ಲೀಟ್ರಷ್ಟು ನೀರನ್ನ ನಾವು ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಟ್ಟರೆ ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಪೋಷಕಾಂಶಗಳ ವಿಚಾರದಲ್ಲಿ ಹೇಳೋದಾದರೆ, ಪೋಷಕಾಂಶಗಳ ನಿರ್ವಹಣೆ ಭಾಳ ಭಾಳ ಮುಖ್ಯ. ಮೊದಲೆಲ್ಲ ಪೋಷಕಾಂಶಗಳ ಅಥವಾ ಗೊಬ್ಬರ ಹಾಕ್ತಾ ಇದ್ದಿದ್ದು ತುಂಬಾ ಕಡಿಮೆ, ಅದರಲ್ಲಿ ಏನಾದರೂ ಅಂತರ ಬೆಳೆಗಳು ಇಟ್ಟಿದ್ದೆ ಅದೇ ಅದಕ್ಕೇನಾಗ್ತಿದ್ರು ಅದೇ ಪೋಷಕಾಂಶಗಳನ್ನ ಇರ್ಕೊಂಡು ಈ ಮಾವು ಫಸಲನ್ನು ಕೊಡ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳ ರೈತರೆಲ್ಲರೂ ಕೂಡ ವಾಣಿಜ್ಯವಾಗಿ ಬೆಳೀತಿರೋರೆಲ್ಲರೂ ಕೂಡ ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದಾರೆ, ಪೋಷಕಾಂಶಗಳನ್ನ ಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಈ ಪೋಷಕಾಂಶಗಳ ನಿರ್ವಹಣೆ ಹೆಂಗೆ ಮಾಡಬೇಕು ಅಂತ ಹೇಳಿದರೆ, ನಾವು ಮೊದಲೆಲ್ಲ ವರ್ಷಕ್ಕೆ 2 ಸತಿ ಹಾಕಿ ಅಂತ ಹೇಳ್ತಾಯಿದ್ವಿ. ಜೂನ್ ಜುಲೈ ತಿಂಗಳ ಒಂದು ಸತಿ, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಗೊಬ್ಬರಗಳನ್ನ ಕೊಡಿ ಅಂತ ಹೇಳ್ತೀವಿ. ಸುಮಾರು 700 ಗ್ರಾಮಷ್ಟು ಸಾರಜನಕ, ಆಮೇಲೆ ಒಂದು 200 ಗ್ರಾಮಷ್ಟು ರಂಜಕ, ಮತ್ತು 700 ಗ್ರಾಮಷ್ಟು ಪೊಟ್ಯಾಷ್ನ ವರ್ಷದಲ್ಲಿ ಒಂದು 2 ಸತಿ ಆದರೂ ಕೊಡಿ, ಜೂನ್ ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕೊಡಿ ಅಂತೇಳಿ ಹೇಳ್ತಾ ಇದ್ವಿ. ಬಟ್ ಒಳ್ಳೆಯ ಗುಣಮಟ್ಟದ ಇಳುವರಿನ ಪಡ್ಕೋಬೇಕು ಅಂತ ಹೇಳಿದರೆ ಈ ಗೊಬ್ಬರಗಳನ್ನ ಕಂತಿನ ಮುಖಾಂತರದಲ್ಲಿ ಕೊಡೋದು ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಒಂದು 4 ಕಂತುಗಳಲ್ಲಿ ಕೊಟ್ಟರೆ ಒಳ್ಳೆಯದು. ಹೆಂಗೆ, ಯಾವುದು 4 ಕಂತು ಅಂತ ಹೇಳಿದರೆ, ಕಟಾವು ಆದ ತಕ್ಷಣ ನಾವು ಗೊಬ್ಬರ ಕೊಡೋದು ಒಂದು ಕಂತು. ಎರಡನೇ ಕಂತು ಅಂತ ಹೇಳಿದರೆ ಹೂವಾಗಕ್ಕಿಂತ ಮುಂಚೆ. ಮೂರನೇ ಕಂತು ಅಂತ ಹೇಳಿದರೆ ಹೂವಾಗಿ ಕಾಯಿ ಕಟ್ಟಿದ ನಂತರ ಸ್ಟೇಜಲ್ಲಿ ಒಂದು ಕಂತನ್ನು ಕೊಡೋದು. ಮೂರನೇ ಕಂತು. ನಾಲ್ಕನೇ ಸ್ಟೇಜ್ ಅಂತ ಹೇಳಿದರೆ ಚೆನ್ನಾಗಿ ಕಾಯಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಸ್ಟೇಜಲ್ಲಿ. ಈ ರೀತಿ 4 ಸ್ಟೇಜಲ್ಲಿ ನಾವು ಈ ಕೊಡೋಂಥ ಗೊಬ್ಬರನ ಕಂತುಗಳಲ್ಲಿ ಕೊಟ್ಟರೆ ಒಳ್ಳೆಯದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಹಣ್ಣುಗಳ ಡೆವಲಪ್ಮೆಂಟು ಚೆನ್ನಾಗುತ್ತೆ, ಗಿಡದ ಡೆವಲಪ್ಮೆಂಟು ಕೂಡ ಚೆನ್ನಾಗುತ್ತೆ, ಒಳ್ಳೆಯ ಗುಣಮಟ್ಟನೂ ಕೂಡ ನಾವು ಇಳುವರಿನ ಪಡ್ಕೋಬೋದು. ಹಣ್ಣು ಕಾಯಿಗಳಲ್ಲೂ ಕೂಡ ಉದುರೋದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದಾಗಿದೆ. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ, ಈಗ 4 ಸ್ಟೇಜ್ ಏನು ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ನಾವು ಕೊಡೋದಂಥ ಗೊಬ್ಬರನ 4 ಕಂತುಗಳು ಮಾಡಿಕೊಂಡು ವಾರ ವಾರ ಕೊಟ್ಟರೆ ಭಾಳ ಭಾಳ ಮುಖ್ಯ ಅಂತೇಳಿ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಗೊಬ್ಬರಗಳು ಏನಿದೆ ಅಲ್ಲ, ಇದನ್ನು ನಾವು ಮಣ್ಣಿಗೆ ಗಿಡದ ಸುತ್ತ ಒಂದು ಪಾತಿನ ಮಾಡಿಕೊಂಡು ಪಾತಿಗಾದರೂ ಹೆಚ್ಚಿಬಿಟ್ಟು ನಾವು ನೀರು ಕಟ್ಬೋದಾಗಿದೆ. ಇಲ್ಲ ಅಂತೇಳಿದರೆ ಕಾಂಡದಿಂದ ಸುಮ್ಮ 1-1.5 ಮೀಟ್ರ್ ದೂರದಲ್ಲಿ ವೃತ್ತಾಕಾರವಾಗಿ ಒಂದು ಟ್ರೆಂಚನ್ನು ತೆಗೆದು ಟ್ರೆಂಚಲ್ಲಾದರೂ ಈ ಗೊಬ್ಬರಗಳನ್ನ ಹಾಕಬೇಕಾಗ್ತದೆ. ಜೊತೆಗೆ ಪ್ರತಿ ಗಿಡಕ್ಕೆ ಪ್ರತಿ ವರ್ಷ ಒಂದು 50 ಕೆಜಿಯಷ್ಟು ಸಗಣಿ ಗೊಬ್ಬರನ ಅಥವಾ ಕೊಟ್ಟಿಗೆ ಗೊಬ್ಬರನ ಕೊಡೋದು ಭಾಳ ಭಾಳ ಮುಖ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮಣ್ಣಿಗೆ ಹಾಕುವಂಥ ರಸಗೊಬ್ಬರಗಳು. ಇನ್ನು ಎಲೆಗಳ ಮುಖಾಂತರನೂ ಕೂಡ ನಾವು ಸಿಂಪಡಣೆ ಮಾಡಿ ಗೊಬ್ಬರಗಳನ್ನ ಕೊಡ್ಬೋದು, ಪೋಷಕಾಂಶಗಳನ್ನ ಕೊಡ್ಬೋದು. ಅದಕ್ಕೆ ನಾವು ಯೂಶಲಿ ನಾವು ಸೂಕ್ಷ್ಮ ಪೋಷಕಾಂಶಗಳನ್ನ ಎಲೆ ಮುಖಾಂತರ ಕೊಡ್ತೀವಿ. ಮಾವು ಸ್ಪೆಷಲ್ ಅಂತ ಹೇಳ್ಬಿಟ್ಟು ಒಂದು ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ ಇದೆ. ಅದನ್ನು ಕೂಡ 5 ಗ್ರಾಂ ಪ್ರತಿ ಲೀಟ್ರಿಗೆ ನಾವು ಮಿಶ್ರಣ ಮಾಡಿಕೊಂಡು ಎಲೆಗಳ ಮೇಲೆ ನಾವು ಸಿಂಪಡಣೆ ಮಾಡ್ಬೋದು. ಯಾವಾಗ ಸಿಂಪಡಣೆ ಮಾಡ್ಬೋದು ಅಂತ ಹೇಳಿದ್ರೆ ವರ್ಷದೊಂದು 2-3 ಬಾರಿ ಸಿಂಪಡಣೆ ಮಾಡಿದರೆ ಸಾಕು. ಜೂನ್ ಜುಲೈ ತಿಂಗಳಲ್ಲಿ, ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತು ನವಂಬರ್ ತಿಂಗಳಲ್ಲಿ ಒಂದು 3 ಸ್ಪ್ರೇ ಮಾಡಿದೆ. ಅದರಲ್ಲಿ ಗಿಡಕ್ಕೆ ಬೇಕಾಗುವಂಥ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ನಾವು ಕ್ಲೀನಾಗಿ ಒದಗಿಸ್ಬೋದಾಗಿದೆ.
1: ಕೀಟ ರೋಗಗಳ ನಿರ್ವಹಣೆ,
0: ಮಾವಿನಲ್ಲಿ ಕೀಟ ರೋಗ ಬಾಧೆ ಸ್ವಲ್ಪ ಬರ್ತದೆ. ಯಾವಾಗ ಬರ್ತದೆ ಅಂತ ಹೇಳಿದರೆ ಹೂವು ಪ್ರಕ್ರಿಯೆಯಲ್ಲಿ ಬರ್ತದೆ. ಹೂ ಆದ ನಂತರ ಜಿಗಿ ಹುಳುಗಳು ಅಂತೇಳಿ ಬರ್ತದೆ. ಅದು ಏನಾಗುತ್ತೆ ಅಂದರೆ ಹೂ ಮೇಲ್ಭಾಗದಲ್ಲಿ ಕೂತ್ಕೊಂಡು ಅದರಲ್ಲಿ ರಸ ಹೀರಿಬಿಟ್ಟು ಹೂಗಳೆಲ್ಲನೂ ಕೂಡ ನೆಕ್ಸ್ಟ್ ಬಿದ್ದೋಗುವಂಥದ್ದನ್ನು ನಾವು ನೋಡ್ಬೋದು. ಇದು ಜಿಗಿ ಹುಳು. ಜೊತೆಗೆ ಜಿಗಿ ಹುಳು ಬಾಧೆ ಇದ್ದಂಥ ತೋಟದಲ್ಲಿ ಹೂ ಗೊಂಚಲ ಮೇಲೆ, ಕಾಯಿಗಳ ಮೇಲೆ ಬೂದಿ ರೋಗ ಬರುವಂಥದ್ದು ಕೂಡ ನಾವು ನೋಡ್ಬೋದು. ಯಾಕೆ ಬೂದಿ ರೋಗ ಬರ್ತದೆ ಅಂತ ಹೇಳಿದರೆ ಈ ಜಿಗಿ ಹುಳುಗಳು ಏನು ರಸ ಇರ್ತದಲ್ಲ, ರಸ ಹೀರಿದ ನಂತರ ಅದರದ್ದು ಎಕ್ಸ್ಕ್ರಿಟ ಏನಿರ್ತದಲ್ಲ, ಸಿಹಿಯಾಗಿರ್ತಕ್ಕಂಥ ಎಕ್ಸ್ಕ್ರಿಟನ್ನು ಅದು ಬಿಡ್ತದೆ. ಅದ್ರ ಮೇಲುಗಡೆ ಈ ಬೂದಿ ರೋಗನೂ ಕೂಡ ಎಲ್ಲನೂ ಕೂಡ ಬರೋದನ್ನು ನಾವು ನೋಡ್ಬೋದು. ಹಾಗಾಗಿ ಹೂವಾಗುವ ಟೈಮಲ್ಲಿ ಜಿಗಿ ಹುಳ ಮತ್ತು ಬೂದಿ ಹುಳನ ಕಂಟ್ರೋಲ್ ಮಾಡೋದು ಭಾಳ ಭಾಳ ಮುಖ್ಯ. ಕಂಟ್ರೋಲ್ ಮಾಡಲಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಹೂಗಳು ಉದುರೋಗ್ಬಿಡ್ತದೆ, ಹೂ ಕಾಯಿ ಎಲ್ಲನೂ ಕೂಡ ಉದುರೋಗಿ ಇಳುವರಿ ತುಂಬಾ ಕೂಡ ನಷ್ಟ ಆಗೋದು. ಹಾಗಾಗಿ ಈ ಬೂದಿ ರೋಗ ಮತ್ತು ಜಿಗಿ ಹುಳ ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ.
1: ಹೇಗೆ ಮಾಡಬೇಕು ಅಂತ,
0: ಬೂದಿ ರೋಗನ ವೆಟಬಲ್ ಸಲ್ಫರ್ ಅಂತ ಸಿಗುತ್ತೆ, 2 ಗ್ರಾಂ ಪ್ರತಿ ಲೀಟರ್ ಹಾಕ್ಬಿಟ್ಟು ನಾವು ಸ್ಪ್ರೇ ಮಾಡಿದ್ದೆ, ಅದರಲ್ಲಿ ಬೂದಿ ರೋಗನ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಜಿಗಿ ಹುಳ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದರೆ ಕಾನ್ಫಿಡಾರ್ ಅಂತ ಹೇಳಿ ಸಿಗುತ್ತಲ್ಲ, 0.25 mL/L ಇಮಿಡಾ ಕ್ಲೋರೋಪಿಡ್, ಅದನ್ನು ನಾವು ಸ್ಪ್ರೇ ಮಾಡಿದ್ದೇವೆ, ಜಿಗಿ ಹುಳನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು.
1: ಹಣ್ಣು ನೊಣದ ಸಮಸ್ಯೆ ತುಂಬ ಇದೆ ಮಾವಲ್ಲಿ.
0: ಹಣ್ಣಿನ ನೊಣ ಯಾವಾಗ ಬರುತ್ತೆ ಅಂತ ಹೇಳಿದರೆ ಹಣ್ಣು ಪಕ್ವ ಆಗ್ತದೆ ಅನ್ನೋ ಒಂದು ಸ್ಟೇಜಲ್ಲಿ ಇದೊಂದು ಹಣ್ಣಿನ ನೊಣಗಳು ಬರ್ತದೆ. ಈ ಹಣ್ಣಿನ ನೊಣಗಳು ಹೆಂಗೆ ಉತ್ಪಾದನೆ ಆಗ್ತದೆ ಅಂತ ಹೇಳಿದರೆ ಈ ಹಣ್ಣಿನ ನೊಣದ ಹುಳ ಏನಿರ್ತಲ್ಲ, ಆ ಹುಳ ಏನು ಮಾಡುತ್ತೆ, ಸುಮಾರು ಕಾಯಿಗಳು 60-70 ದಿನ ಆದಾಗ ಅದ್ರ ಕೊಂಡಿಯಿಂದ ಆ ಹಣ್ಣುಗಳನ್ನ ಚುಚ್ಚಿಬಿಟ್ಟು ಅದ್ರ ಒಳಗಡೆ ಮೊಟ್ಟೆಗಳನ್ನ ಇಟ್ಟುಬಿಡ್ತದೆ. ಮೊಟ್ಟೆಗಳಿಟ್ಟಾಗ ಮೊಟ್ಟೆಗಳು ಸ್ವಲ್ಪ ದಿನಗಳ ನಂತರ ಹೊಡೆದ್ಬಿಟ್ಟು ಅದರಲ್ಲಿ ಬರ್ತಕ್ಕಂಥ ಮ್ಯಾಗಟ್ಸ್ ಏನಿದೆಯಲ್ಲ ಅದೆಲ್ಲನೂ ಕೂಡ ಒಳಗಿರ್ತಕ್ಕಂಥ ಹಣ್ಣು ಪಕ್ವಾಗ ಸೈಮಲ್ಲೇ ಕೂಡ ಅದು ಹುಳುಗಳು ಉತ್ಪಾದನೆ ಆಗ್ತದೆ, ಅವೆಲ್ಲನೂ ಕೂಡ ಒಳಗಡೆ ಹಣ್ಣುಗಳ ತಿರುಳುಗಳನ್ನ ತಿನ್ನಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದೇನಾಗುತ್ತೆ ಅಂಥ ಹಣ್ಣುಗಳು ಉದುರೋಗೋದನ್ನು ನೋಡ್ಬೋದು. ಅಥವಾ ಅಂಥ ಹಣ್ಣುಗಳು ಕೊಯ್ಲಾದ ನಂತರ ನೆಕ್ಸ್ಟ್ ಶೇಖರಣೆಯಲ್ಲಿ ಆಗಿರ್ಬೋದು ಅಥವಾ ಮಾರುಕಟ್ಟೆ ಸಂದರ್ಭದಲ್ಲಿ ಅದರೆಲ್ಲ ಹುಳ ಆಗೋದನ್ನು ಕೂಡ ನಾವು ನೋಡ್ಬೋದು. ಹಾಗೆ ಹಣ್ಣಿನ ಹಣ್ಣುಗಳ ನಿರ್ವಹಣೆ ಭಾಳ ಭಾಳ ಮುಖ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೇನು ಮಾಡ್ಬೋದು ಅಂತ ಹೇಳಿದರೆ ಭಾಳ ಸರಳವಾದಂಥ ವಿಧಾನ ಅಂತ ಹೇಳಿದರೆ ಅದಕ್ಕೆ ಹಣ್ಣಿನ ನೊಣಗಳ ಮೋಹಕ ಬಲೆಗಳನ್ನ ನಾವು ಉಪಯೋಗ ಮಾಡೋದು. ಹಣ್ಣಿನ ನೊಣಗಳ ಮೋಹಕ ಬಲೆ, ಈ ಮೋಹಕ ಬಲೆಗಳನ್ನ ಎಕರೆಗೆ ಒಂದು ಸುಮಾರು 8-10 ಬಲೆಗಳನ್ನ ಅಲ್ಲಲ್ಲಲ್ಲಿ ರ್ಯಾಂಡಮ್ ಆಗಿ ನಾವು ಮರದ ಕಾಂಡಕ್ಕೆ ನಾವು ಕಟ್ಟಿದ್ದೆ ಆದಲ್ಲಿ ಅದೇನಾಗುತ್ತೆ ಹಣ್ಣಿನ ಮೋಹಕಕ್ಕೆ ಆಕರ್ಷಿತ ಆಗಿಬಿಟ್ಟು ಅವೆಲ್ಲನೂ ಕೂಡ ಆ ಬಲೆಗೆ ಬೀಳ್ತದೆ. ಹಾಗಾಗಿ ಆ ಹಣ್ಣಿನ ನೊಣಗಳ ಬಾಧೆಯನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ.
1: ಡಾಕ್ಟ್ರೆ, ಈಗ ಗಿಡವನ್ನು ನಾವು ನಾಟಿ ಮಾಡ್ತೀವಲ್ಲ, ಅಲ್ಲಿಂದ ಅದು ಫಸಲಿಗೆ ಬರೋವರೆಗೆ ಏನಾದರೂ ನಿರ್ವಹಣಾ ಕ್ರಮಗಳಿರ್ತವ?
0: ಹೌದು, ಯಾಕೆಂತ ಹೇಳಿದರೆ ಗಿಡ ನಾವು ನಾಟಿ ಮಾಡಿದ್ದೀವಿ ಅಂತ ಹೇಳಿದರೆ ಒಂದು ಒಳ್ಳೆ ಕಸಿ ಗಿಡ ನಾಟಿ ಮಾಡಿದೆ ಅದರಲ್ಲಿ ಸುಮಾರು 3 ವರ್ಷಕ್ಕೆ ಅದು ಫಸಲು ಬಿಡುತ್ತೆ. 1-2 ವರ್ಷಕ್ಕೆ ಫಸಲು ಬಿಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೂ ಕೂಡ ನಾವು ಗಿಡ ಬೆಳವಣಿಗೆ ಉದ್ದೇಶದಿಂದ ಆ ಹೂಗಳನ್ನೆಲ್ಲನೂ ಕೂಡ ನಾವು ಉದುರಿಸ್ಬೇಕಾಗುತ್ತೆ, ಕಿತ್ತು ತೆಗಿಬೇಕಾಗುತ್ತೆ. 3ನೇ ವರ್ಷದ ನಂತರ ನಾವು ಗಿಡಗಳನ್ನ ಫಸಲಿಗೆ ಬಿಡ್ಬೋದಾಗಿದೆ. ಫಸಲಿಗೆ ಬಿಟ್ಟಿದ ನಂತರ ಗಿಡಗಳಿಗೆ ಚೆನ್ನಾಗಿ ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕು, ಜೊತೆಗೆ ನೀರಿನ ನಿರ್ವಹಣೆ ಮಾಡಬೇಕು, ಗಿಡಗಳಿಗೆ ಆಕಾರನ ಕೊಟ್ಟಿರಬೇಕು, ಜೊತೆಗೆ ವರ್ಷಕ್ಕೊಂದು ಸತಿ ನಾವು ಅದನ್ನು ಚಾಟ್ನಿ ಮಾಡಬೇಕು. ಈ ವಿಧಾನ ನಾವು ಸರಿಯಾಗಿ ಅನುಸರಿಸಿದ್ದೆ ಆದಲ್ಲಿ ಇಳುವರಿನ ನಾವು ಚೆನ್ನಾಗಿ ಎಕ್ಸ್ಪೆಕ್ಟ್
1: ಮಾಡ್ತೀವಿ. ಆರಂಭದಲ್ಲೇ ಗಿಡದ ನೆತ್ತಿಯನ್ನು ಕತ್ತರಿಸಕ್ಕೆ ಹೋಗಬಾರ್ದಾ ಅಥವಾ ಹೇಗೆ?
0: ಇಲ್ಲ, ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಗಿಡ ಸಣ್ಣದಿರಬೇಕಾದ್ರೆ ಏನೋ ನೆತ್ತಿನ ಓಪನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಅದನ್ನು ನಾವು ಗಿಡಕ್ಕೆ ಆಕಾರ ಕೊಡಬೇಕಾಗ್ತದೆ. 1 ವರ್ಷ ನಾವು ಗಿಡ ನಾಟಿ ಮಾಡಿದ್ದೀವಿ ಅಂತ ಹೇಳಿದ್ರೆ 1 ವರ್ಷ ಚೆನ್ನಾಗಿ ಬೆಳಿಲಿಕ್ಕೆ ಬಿಟ್ಟು ಅದನ್ನು ಮೇಲ್ಭಾಗನ ಚೂಟಿದ್ದೆ ಆದಲ್ಲಿ ಕಾಂಡದ ಮೇಲ್ಭಾಗದಿಂದ ಹಲವಾರು ಚಿಗುರುಗಳು ಬರ್ತದೆ. ಹಲವಾರು ಚಿಗುರುಗಳಲ್ಲಿ 3-4 ಚಿಗುರುಗಳು ಮಾತ್ರ ಚೆನ್ನಾಗಿ ಸುತ್ತದಲ್ಲಿ ಹರಡ್ಕೊಂಡಿರ್ಬೇಕು. ಅಂಥ ಚಿಗುರುಗಳನ್ನ ಬಿಟ್ಬಿಟ್ಟು ನಾವು ಬೆಳೆಯಕ್ಕೆ ಬಿಟ್ಟಿದ್ದೆ ಆದಲ್ಲಿ ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಛತ್ರಿ ಆಕಾರವಾಗಿ ಬೆಳೀತದೆ, ಆಕಾರವಾಗುತ್ತೆ. ಹಾಗಾಗಿ ಅಂತನ ಮಾಡಿದ್ದೆ ಆದಲ್ಲಿ ನಾವು ಸಾಕಾಗ್ತದೆ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ನೆತ್ತಿ ತೆಗೆಯೋದು ಅಥವಾ ಸ್ವಲ್ಪ ಓಪನ್ ಮಾಡುವಂಥದ್ದು ದೊಡ್ಡ ಮರಗಳಲ್ಲಿ ತುಂಬಾ ರೆಂಬೆ ಕೊಂಬೆಗಳು ಒಂದಕ್ಕೊಂದು ಸೇರಿಕೊಂಡಿರುತ್ತೆ, ಸೂರ್ಯನ ಬೆಳಕು ಒಳಗೆ ಬರ್ತಾ ಇರಲ್ಲ. ಅಂಥ ಒಂದು ಮರಗಳಲ್ಲಿ ನಾವು ನೆತ್ತಿನ ಸ್ವಲ್ಪ ಓಪನ್ ಮಾಡಿಕೊಂಡಾಗಿದ್ದಲ್ಲಿ ಗಾಳಿ ಬೆಳಕು ಒಳಗಡೆ ಬರ್ತದೆ, ಆವಾಗ ಒಳಭಾಗದಲ್ಲೂ ಕೂಡ ನಾವು ಕಾಯಿ ಕಟ್ಟೋದನ್ನು ನಾವು ನೋಡ್ಬೋದಾಗಿದೆ.
1: ಮಾವನ್ನು ಒಂದೇ ಬೆಳೆಯೋದು ಉತ್ತಮ ಅಂತೀರೋ ಅಥವಾ ಅದರ ಜೊತೆಗೆ ಬೇರೆ ಯಾವುದಾದ್ರು ಬೆಳೆನ ಹಾಕ್ಕೋಬೋದು?
0: ಈ ಮಾವು ಒಂದು ಬಹುವಾರ್ಷಿಕ ಹಣ್ಣಿನ ಬೆಳೆ ಅಲ್ವಾ, ಹಾಗಾಗಿ ಅದನ್ನ ನಾವು ನಾಟಿ ಮಾಡಿದ ಸ್ಟಾರ್ಟಿಂಗಿಂದ 3 ವರ್ಷ ಅದು ಒಂದು ಒಳ್ಳೆ ಇಳುವರಿ ಬರಬೇಕು, ಅದು ಚೆನ್ನಾಗಿ ಡೆವಲಪ್ ಆಗಬೇಕು ಅಂದರೆ ಒಂದು 10 ವರ್ಷವೇ ಬೇಕಾಗ್ತದೆ. ಆ 10 ವರ್ಷದವರೆಗೂ ಕೂಡ ನಾವು ಪ್ಲಾಟನ್ನು ಹಂಗೇ ಖಾಲಿ ಬಿಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ರೈತರಲ್ಲಿ ಅವಕಾಶಗಳಿದ್ದಿದ್ದೇ ಆದರೆ, ಅನುಕೂಲಗಳಿದ್ದಿದ್ದೇ ಆದಲ್ಲಿ ಯಾವ್ದಾದ್ರು ತರಕಾರಿ ಬೆಳೆಗಳನ್ನ ಹಾಕಿ ಅವರು ಇಂಥ ಬೆಳೆಯಾಗಿ ಮಾಡ್ಬೋದು.
1: 10 ವರ್ಷ ಆದಮೇಲೆ ಮಾವು ಒಂಟಿಯಾಗಿದ್ರು ಒಳ್ಳೇದು, ಅಥವಾ ಅದರ ಜೊತೆಗೆ ಬೇರೆ ಏನಾದರೂ
0: ಬೆಳಿಬಹುದು. ಬೆಳಿಬಹುದು, ತರಕಾರಿಗಳು ಬೆಳಿಲಿಕ್ಕೆ ಏನು ಅಡ್ಡಿಲ್ಲ, ಬೆಳಿಬಹುದು.
1: ಬೇರೆ ಹಣ್ಣಿನ ಬೆಳೆನೆ ಬೆಳಿತೀನಿ,
0: ಹಣ್ಣಿನ ಬೆಳೆಗಳು ಯಾವ್ದು ಬೇಡ, ತರಕಾರಿ ಬೆಳೆಗಳನ್ನ ಮಾಡಬಹುದು.
1: ಹಾಕ್ಬೋದು, ಪಪ್ಪಾಯ ಹಾಕ್ಬೋದು,
0: ಪಪ್ಪಾಯಗಳು ಹಾಕೋಬಹುದು. ಪಪ್ಪಾಯ ಬೆಸ್ಟ್ ಅಂತರ ಬೆಳೆ, ಅದು ಬಿಟ್ಟಿದ್ದೆ ಅದ್ರಲ್ಲಿ ನುಗ್ಗೆನು ಕೂಡ ಹಾಕೋಬಹುದು. ಬಟ್ ಬಹುವಾರ್ಷಿಕ ಹಣ್ಣಿನ ಬೆಳೆ ಯಾವ್ದನ್ನು ಕೂಡ ಹಾಕೋದು ಬೇಡ.
1: ನಿಂಬೆ ಹಾಕ್ಬೋದು,
0: ನಿಂಬೆಗಳು ಹಾಕ್ಬೋದು, 4 ಗಿಡದ ಮಧ್ಯಭಾಗದಲ್ಲಿ ಒಂದು ಲೈನ್ ಅಲ್ಲಿ ನಾವು ಹಾಕೋಬಹುದು. ಬಟ್ ಆದ್ರೂ ಕೂಡ ಬಹುವಾರ್ಷಿಕ ಬೆಳೆಗಳು ಯಾವ್ದು ಬೇಡ, ತರಕಾರಿ ಬೆಳೆಗಳು ಹಾಕಿದ್ರೆ ಉತ್ತಮ ಅಂತ.
1: ಈಗ ಮಾವಲ್ಲಿ ಜೇನು ಪೆಟ್ಟಿಗೆಗಳನ್ನಿಟ್ಟು ಜೇನು ಸಾಕೋದು ಬಹಳ ಉತ್ತಮ ಅಂತ ಹೇಳ್ತಾರೆ, ಯಾಕೆಂದ್ರೆ ಲಕ್ಷಾಂತರ ಸಂಖ್ಯೆನಲ್ಲಿ ಹೂ ಬರುತ್ತೆ, ಆದ್ರೆ ಕಾಯಿಗಳು ತುಂಬಾ ಕಡಿಮೆ ಅಂತ. ಹೇಗ್ ಮಾಡಬಹುದು ಅಂತ?
0: ಹೌದು, ಮಾವಲ್ಲಿ ಏನಾಗುತ್ತೆ ಅಂದ್ರೆ ಗೊಂಚಲಲ್ಲಿ ಬಂದ್ರು ಕೂಡ ಒಂದೊಂದು ಗೊಂಚಲ 6,000ಕ್ಕೂ ಹೆಚ್ಚಾಗಿರ್ತಕ್ಕಂಥ ಹೂಗಳಿದೆ ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ 2 ರೀತಿ ಹೂ, ಗಂಡು ಹೂ ಇರ್ತದೆ, ಆಮೇಲೆ ದ್ವಿಲಿಂಗಿ ಹೂಗಳು ಇರ್ತದೆ. ದ್ವಿಲಿಂಗಿ ಹೂಗಳು ಕಾಯಿಗಳು ಸೆಟ್ ಆಗೋದು, ಹಾಗೆ ಗಂಡು ಹೂಗಳನ್ನು ಕೂಡ ಉದ್ರೋಗೋದು ಸರ್ವೇ ಸಾಮಾನ್ಯ. ಆದರೆ 6,000 ಹೂಗಳಲ್ಲಿ ಕಾಯಿ ಕಟ್ಟೋದು ಗೊಂಚಲೆಗಳಲ್ಲಿ 4-5 ಕಾಯಿಗಳು ಮಾತ್ರ ಕಟ್ಟಿರ್ತವೆ. ಅವುಗಳು ಕೂಡ ಪಕ್ವ ಆಗ್ತವೆ ಅಥವಾ ಅವುಗಳು ಕೂಡ ಕುಯ್ಲಿಕ್ಕೆ ಸಿಗ್ತವೆ ಅಂತೇಳಿ ಕೂಡ ಹೇಳೋದು ಕಷ್ಟ, ಯಾಕಂದರೆ ಅದೆಲ್ಲನೂ ಕೂಡ ವಾತಾವರಣದ ಮೇಲೆ ಅವಲಂಬಿತವಾಗಿರ್ತದೆ. ಆದರೆ ಕಾಯಿ ಕಟ್ಟೋ ಪ್ರಮಾಣನ ನಾವು ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ನಾವು ಹನಿಬಿ ಕಾಲನಿ ಅಥವಾ ಇದನ್ನಿಡೋದು ಉತ್ತಮ ಅಂತೇಳಿ. ಯಾಕೆ ಜೇನುಪಟ್ಟಿಗೆ ಇಡಬೇಕು ಅಂತ ಹೇಳಿದರೆ, ಮಾವು ಒಂದು ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಿಂದ ಕಾಯಿ ಕಟ್ಟುವಂಥ ಗಿಡ, ಅದು ಚೆನ್ನಾಗಾಗ್ತದೆ. ಹನಿಬಿ ಕಾಲನಿ ಇಟ್ಟರು ಕೂಡ ಒಳ್ಳೆಯದೇ, ಬಟ್ ಮ್ಯಾಕ್ಸಿಮಮ್ ಅದು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಯಾವುದರಿಂದ ಆಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿರ್ತ ನೊಣಗಳು ಅದರಿಂದ ಆಗ್ತದೆ, ಬಟ್ ಬೇರೆ ಹುಳುಗಳಿಂದನೂ ಕೂಡ ಆಗ್ತದೆ. ಹಾಗಾಗಿ ಇದನ್ನು ಕೂಡ ನಾವು ಇಡಬಹುದಾಗಿದೆ.
1: ಮಾವಲ್ಲಿ ಹೂ ಬಂದ ಮೇಲೆ ನಿರ್ವಹಣೆ ಬಹಳ ಕಷ್ಟಕರವಾದಂತಹ ಕೆಲಸ ಅಂತಲೇ ಹೇಳಲಾಗುತ್ತೆ, ಯಾಕೆಂದ್ರೆ ಔಷಧಿಗಳು ಹೊಡಿಯೋಕೆ ಬರಲ್ಲ, ಸಮಸ್ಯೆಗಳು ಬೇರೆ ಬೇರೆದು ಬರ್ತವೆ ಅಂತ. ಅಲ್ಲಿಂದ ಕಾಯಿ ಆಗೋವರೆಗಿನ ಒಂದು ನಿರ್ವಹಣೆನೆ ಕಷ್ಟ ಅಂತ ಪ್ರತಿಯೊಬ್ಬ ರೈತನು ಹೇಳೋದು. ಹೇಗ್ ಮಾಡಬಹುದು ಅಂತೀರಿ? ಮತ್ತೆ ಈಗೆಲ್ಲ ಮಾವಿಗೂ ಕೂಡ ಕವರ್ಗಳು ಬಂದ್ಬಿಟ್ಟಿದಾವೆ, ಫ್ರೂಟ್ ಕವರ್ಗಳು, ಅವನ್ನು ಬಳಸಬಹುದಾ? ಹೇಗೆ?
0: ಹೌದು ಹೌದು, ಅದು ಬಳಸಬೇಕು. ಈಗ ಮಾವಿನ ಹೂವಿನ ನಿರ್ವಹಣೆ ಅಥವಾ ಆ ಒಂದು ಸಂದರ್ಭದಲ್ಲಿ ಏನು ನಿರ್ವಹಣೆ ಅಂತ ಹೇಳಿದ್ದೆ, ಅದರಲ್ಲಿ ನಾನು ಮೊದಲೇ ಹೇಳಿದಂಗೆ ಹೂವಾಗುವ ಪ್ರಕ್ರಿಯೆ ಸ್ಟಾರ್ಟ್ ಆದ ನಂತರ ಒಂದು ಜಿಗುಳದ ಸಮಸ್ಯೆ ಬರ್ತದೆ, ಇನ್ನೊಂದು ಬೂದಿ ರೋಗದ ಸಮಸ್ಯೆ ಬರ್ತದೆ. ಸೊ ಈ ಎರಡೂ ನಾವು ಚೆನ್ನಾಗಿ ನಿರ್ವಹಣೆ ಮಾಡಿಬಿಟ್ಟಿದ್ದೆ, ಅದರಲ್ಲಿ ನಾವು ಕಾಯಿ ಕಟ್ಟೋದು ಚೆನ್ನಾಗಾಗೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಮತ್ತು ಹೂವಾದ ಟೈಮಲ್ಲಿ ನಾವು ಯಾವುದೇ ರೀತಿ ಸ್ಪ್ರೇ ಮಾಡಲಿಕ್ಕೆ ಬರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅದು ಕೀಟಗಳಿಂದ ಪರಾಗಸ್ಪರ್ಶ ಕ್ರಿಯೆ ಆಗೋದ್ರಿಂದ, ಹೂವು ಅರಳಿದ ಟೈಮಲ್ಲೇ ನಾವು ಸ್ಪ್ರೇ ತಗೊಂಡಿದ್ದೆ, ಅದರಲ್ಲಿ ಪರಾಗಸ್ಪರ್ಶ ಕ್ರಿಯೆಗೆ ಸಮಸ್ಯೆ ಆಗಿಬಿಡ್ತದೆ. ಸೊ ಕಾಯಿಗಳು ಕಟ್ಟೋದು ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಈ ಏನು ಬೂದಿ ರೋಗ ಕಂಟ್ರೋಲ್ ಮಾಡೋದು, ಜಿಗಿ ಹುಳು ಕಂಟ್ರೋಲ್ ಮಾಡೋದು ಏನಿದೆಯಲ್ಲ, ಅದು ಹೂವಾಗುವ ಪ್ರಕ್ರಿಯೆಗಿಂತ ಮೊದಲೇ ಮಾಡಿದರೆ ಒಳ್ಳೆಯದು. ಸೊ ಅದಾದ ನಂತರ ಒಂದು ಹೂವಾಕಿನ ಮುಂಚೆನೇ ಒಂದು ಸ್ಪ್ರೇ ಕೊಡೋದು, ಹೂವು ಹಳ್ಳಿ ಬಾಡೋಗ್ತದಲ್ಲ ಅದಾದ ನಂತರ ಒಂದು ಸ್ಪ್ರೇ ಕೊಟ್ಟಿದ್ದೆ, ಅದರಲ್ಲಿ ಹುಳುಗಳನ್ನ ಕಂಟ್ರೋಲ್ ಮಾಡ್ಬೋದು, ಬೂದಿ ರೋಗನು ಕಂಟ್ರೋಲ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ಜೊತೆಗೆ ಕಾಯಿಗೆ ಸೆಟ್ ಆಗೋದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಇದು ಒಂದು. ಎರಡನೇದು ನೀರಿನ ನಿರ್ವಹಣೆ. ಮಾವು ಹೂವಾಗೋದಕ್ಕಿಂತ ಮುಂಚೆ ಸ್ವಲ್ಪ ಡ್ರೈ ಕ್ಲೈಮೆಟಿಕ್ ಕಂಡೀಷನ್ ಇರಬೇಕು. ಯಾಕಂತೇಳಿದರೆ ಮಣ್ಣಲ್ಲಿ ಮಾಯಿಶ್ಚರ್ ಇದ್ದಿದೆ ಅದರಲ್ಲಿ, ಅಥವಾ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಏನಾದರೂ ಅಡ್ಡ ಮಳೆಗಳು ಬಂದಿದೆ ಅದರಲ್ಲಿ ಚಿಗುರು ಬಂದ್ಬಿಡುತ್ತದೆ. ಸೊ ನಾವು ಮಳೆ ಮೇಲೆಲ್ಲನೂ ಕೂಡ ನಮ್ಮದೇನು ಕಂಟ್ರೋಲ್ ಇರೋದಿಲ್ಲ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ಹೂವಾಗೋ ಪ್ರಕ್ರಿಯೆ ಆದ ನಂತರ ನಿಯಮಿತವಾಗಿ ನಾವು ನೀರನ್ನು ಕಟ್ಟಿದ್ದೆ ಅದರಲ್ಲಿ ಕಾಯಿ ಈಚೆಲ್ಲನೂ ಕೂಡ ಉದುರೋದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಅದು ಇಳುವರಿ ಮೇಲೆ ಪರಿಣಾಮ ಬೀರ್ತದೆ ಅಂತ.
1: ಕವರ್ ಹಾಕೋದು,
0: ಇನ್ನು ಕವರ್ ಹಾಕೋದಿದೆಯಲ್ಲ, ಇದೊಂದು ಉತ್ತಮ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತೇಳಿ ನಾವು ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟಲ್ಲಿ ಕವರ್ಗಳು ಕೂಡ ಬಂದಿದೆ, ಸುಮಾರು ಒಂದು 25 ಪೈಸೆಯಿಂದ 30 ಪೈಸೆ ಅಥವಾ 50 ಪೈಸೆದವರೆಗೂ ಕೂಡ ಇದೆ ಕವರ್ಗಳ ಕ್ವಾಲಿಟಿ ಆಧಾರದ ಮೇಲೆ ಒಂದೊಂದು ಕವರಿಗೆ. ಆ ಕವರ್ಗಳನ್ನ ಕೂಡ ಉಪಯೋಗ ಮಾಡ್ಬೋದು. ಇದರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಕಾಯಿಗಳ ಕಲರ್ ಚೆನ್ನಾಗಿ ಬರ್ತದೆ, ಕಾಯಿಗಳ ಮೇಲೆ ಯಾವುದೇ ರೀತಿ ರೋಗ ರುಜಿನಗಳ ಬಾಧೆ ಇರೋದಿಲ್ಲ, ಒಳ್ಳೆ ಗುಣಮಟ್ಟ ಚೆನ್ನಾಗಿರ್ತದೆ. ಹಾಗಾಗಿ ಕಾಯಿಗಳ ಇಂಡಿವಿಜುವಲ್ ಕಾಯಿಗಳನ್ನ ಕವರ್ ಮಾಡೋದು ಕೂಡ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಕಟಾವು ಮತ್ತೆ ಹಣ್ಣು ಮಾಡೋದು, ಮಾಗಿಸೋದು,
0: ಮಾವು ಕಟಾವು ಮಾಡೋದಕ್ಕೆ ಅದಕ್ಕೆ ಯಾವುದೊಂದು ಸಲಕರಣೆ ಬಂದಿದೆ, ಮ್ಯಾಂಗೋ ಹಾರ್ವೆಸ್ಟರ್ ಅಂತೇಳಿ ಕರಿತೀವಿ. ಅದಕ್ಕೆ ಮುಂದೆ ಒಂದು ಉದ್ದದ ಗಳಕ್ಕೆ ಅದನ್ನು ಅಳವಡಿಸ್ಕೋಬೋದು, ಪೌಚ್ ಇರುತ್ತೆ ಅದಕ್ಕೆ, ಅದರ ಜೊತೆಗೆ ಒಂದು ಬ್ಲೇಡನ್ನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನು ಉಪಯೋಗ ಮಾಡಿದ್ದೆ ಅದರಲ್ಲಿ ನಾವೇನು ಮಾಡ್ಬೋದು, ಸ್ವಲ್ಪ ಭಾಗದ ತೊಟ್ಟು ಸಮೇತ ನಾವು ಹಣ್ಣನ್ನು ನಾವು ಕುಯ್ಲು ಮಾಡ್ಬೋದು. ಇದರಿಂದ ಏನು ಉಪಯೋಗ ಅಂತೇಳಿ ಗಮನಿಸ್ಬೋದು. ತೊಟ್ಟನ್ನ ಮುರಿದ್ರೆ ನಾವು ಹಣ್ಣಿಗೆ ಹತ್ತಿರದಲ್ಲೇ ಮುರಿದು ಬಿಟ್ರೆ ಏನಾಗುತ್ತೆ ಅಂತೇಳಿ, ಅದರಿಂದ ಸೋನೆ ಬರ್ತದಲ್ಲ, ಸೋನೆ ಹಣ್ಣಿನ ಬಿದ್ದರೆ ಅಲ್ಲೆಲ್ಲೂ ಕೂಡ ಕಪ್ಪು ಬಣ್ಣ ಆಗಿ ಡೆವಲಪ್ ಆಗಿ ಟರ್ನ್ ಆಗಿಬಿಡ್ತದೆ. ಸೊ ಅಂಥ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಧಾರಣೆ ಕಡಿಮೆ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ಏನು ಮಾಡ್ಬೋದು ಅಂತೇಳಿದರೆ, ಮ್ಯಾಂಗೋ ಹಾರ್ವೆಸ್ಟರ್ನ ಉಪಯೋಗ ಮಾಡಿದ್ದಾದಲ್ಲಿ ಸ್ವಲ್ಪ ಒಂದು ಇಂಚು ಒಂದು 2 ಸೆಂಟಿಮೀಟರ್ ಉದ್ದದ ತೊಟ್ಟನ್ನ ಉಳಿಸ್ಕೊಂಡು ನಾವು ಕೀಳ್ಬೋದು. ಯಾವುದೇ ರೀತಿಗೆ ಹಣ್ಣಿಗೆ ಡ್ಯಾಮೇಜ್ ಕೂಡ ಆಗೋದಿಲ್ಲ.

0: ಸೋನೆ ಬರುವಂಥ ಪ್ರಮಾಣವೂ ಕೂಡ ತೀರಾ ಕಡಿಮೆ ಇರ್ತದೆ. ಹಾಗಾಗಿ ಹಣ್ಣಿಗೆ ಯಾವುದೇ ರೀತಿ ಗುಣಮಟ್ಟಕ್ಕೆ ಯಾವುದೇ ರೀತಿ ಕೊರತೆ ಆಗೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಮಾವನ್ನು ಯಾವಾಗಲೂ ಮ್ಯಾಂಗೋ ಹಾರ್ವೆಸ್ಟರ್ ಬಳಸಿನೇ ಹಾರ್ವೆಸ್ಟ್ ಮಾಡೋದು ಉತ್ತಮ ಅಂತ.
1: ಹಣ್ಣು ಮಾಡೋದು
0: ಅಂತ ಹೇಳಿದರೆ ಟ್ರೆಡಿಷ್ನಲ್ ಏನು ಮಾಡ್ತಾರೆ ಅಂತ ಹೇಳಿದರೆ ಕ್ಯಾಲ್ಶಿಯಂ ಕಾರ್ಬೈಡ್ ಅನ್ನೋ ಒಂದು ರಾಸಾಯನಿಕನ ಉಪಯೋಗ ಮಾಡಿಬಿಡ್ತಾರೆ. ಈಗೆಲ್ಲ ಮಾವಿನ ವರ್ತಕರೆಲ್ಲ ಏನು ಮಾಡಿಬಿಡ್ತಾರೆ ಅಂತ ಹೇಳಿದರೆ ಮಾವಿನ ಪೂರ್ತಿ ಪಕ್ವವಾಗಿ ಬಿಡೋದಿಲ್ಲ, ಕಲರ್ ಬರುವವರು ಕೂಡ ಬಿಡೋದಿಲ್ಲ, ಹಸಿರಿರ್ಬೇಕಾರೆ ಕಿತ್ಕೊಂಬಂದ್ಬಿಡ್ತಾರೆ. ಕ್ಯಾಲ್ಶಿಯಂ ಕಾರ್ಬೈಡ್ ಅನ್ನೋ ಒಂದು ಪೌಡ್ರನ್ನ ಉಪಯೋಗ ಮಾಡಿಕೊಂಡು ಹಣ್ಣು ಮಾಡ್ತಾರೆ. ಬಟ್ ಅದನ್ನು ಉಪಯೋಗ ಮಾಡಬಾರ್ದು, ಯಾಕೆಂತ ಹೇಳಿದರೆ ಅದೊಂದು ಪೊಟೆನ್ಷಿಯಲ್ ನರ್ವ್ ಪಾಯಿಸನ್ನು, ಅದನ್ನು ತಿಂದಿದ್ದೇ ಆದಲ್ಲಿ ಮಾನವನ ಆರೋಗ್ಯಕ್ಕೆ ಭಾಳ ಸಮಸ್ಯೆ ಆಗಿಬಿಡ್ತದೆ. ಆಗ ಅಂಥವನ್ನೆಲ್ಲನೂ ಕೂಡ ಉಪಯೋಗ ಮಾಡಬಾರ್ದು. ಅದ್ರ ಬದಲು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಈ ರೈಪನಿಂಗ್ ಚೇಂಬರ್ಗಳಲ್ಲಿ ಇಥಿಲಿನ್ ಗ್ಯಾಸ್ನ ಉಪಯೋಗ ಮಾಡಿಕೊಂಡು ನಾವು ಹಣ್ಣು ಮಾಡ್ಬೋದು. ಇದು ಸೇಫ್ ವಿಧಾನ, ಒಳ್ಳೆಯ ವಿಧಾನ, ಮತ್ತು ಚೆನ್ನಾಗೂ ಕೂಡ ಹಣ್ಣಾಗ್ತದೆ, ಒಳ್ಳೆಯ ಕಲರು ಕೂಡ ಬರ್ತದೆ. ಹಾಗಾಗಿ ಇಥಿಲಿನ್ ಗ್ಯಾಸ್ ಉಪಯೋಗ ಮಾಡಿಕೊಂಡು ನಾವು ಹಣ್ಣು ಮಾಡೋದು ಉತ್ತಮ ಅಂತ ಹೇಳಿ.
1: ಡಾಕ್ಟರ್ ಮನೋಕುಮಾರ್ ಅವರೇ, ಗ್ರಾಹಕರದ್ದು ಪ್ರಧಾನವಾದ ಸಮಸ್ಯೆ ಇರೋದೇ ಇದು. ಈಗ ಅದನ್ನ ಪುಡಿ ಹಾಕಿ ಮಾಡೋದು ಅಂತಾರೆ, ಗ್ರಾಹಕರಿಗೆ ಗೊತ್ತಾಗ್ಬಿಟ್ಟಿದೆ ಅದು ಕಾರ್ಬೈಡ್ದು. ಈಗ ಇಥಿಲಿನ್ ಅಲ್ಲಿ ಹಣ್ಣು ಮಾಡಿದಾರೋ ಅಥವಾ ಕಾರ್ಬೈಡ್ ಅಲ್ಲಿ ಹಣ್ಣು ಮಾಡಿದಾರೋ ಇದು ಗೊತ್ತಾಗದಾದ್ರೂ ಹೇಗೆ?
0: ಕಾರ್ಬೈಡ್ ಅಲ್ಲಿ ಹಣ್ಣು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲ್ಭಾಗ ಎಲ್ಲನೂ ಕೂಡ ಹಳದಿಯಾಗಿ ಟರ್ನ್ ಆಗ್ಬಿಡುತ್ತೆ, ಬಟ್ ಒಳಭಾಗ ಇನ್ನೂ ಉಳಿ ಉಳಿನೇ ಇರ್ತದೆ. ಅದು ಮುಖ್ಯ, ಯಾಕಂದ್ರೆ ಅದು ಸರಿಯಾಗಿ ಪಕ್ವ ಆಗಿರೋದಿಲ್ಲ, ಫೋರ್ಸ್ಫುಲ್ಲಿ ಅದು ಕೆಮಿಕಲ್ ಹಾಕಿ ಹಣ್ಣು ಮಾಡಿರೋದಾಗಿರ್ತದೆ ಒಂದು. ಮತ್ತು ಹಣ್ಣಿನ ಮೇಲ್ಭಾಗದಲ್ಲಿ ವೈಟ್ ಪೌಡರ್ ಇರೋದನ್ನು ಕೂಡ ನಾವು ನೋಡ್ಬೋದು, ಎರಡು ವಿಧಾನದಿಂದ ಕಂಡುಹಿಡಿಬೋದು. ಮತ್ತು ಹಣ್ಣುಗಳನ್ನ ನಾವು ನೀರಿಗೆ ಹಾಕಿದಾಗ ನೀರಲ್ಲಿ ತೇಲೋದನ್ನು ಕೂಡ ನಾವು ಗಮನಿಸ್ಬೋದು. ಇದು ರಾಸಾಯನಿಕ ಮಾಡಿ ಉಪಯೋಗ ಮಾಡಿರ್ತಕ್ಕಂಥ ಹಣ್ಣುಗಳದು. ಅದೇ ನಾವು ಇತರೆಲ್ಲ ಉಪಯೋಗ ಮಾಡಿದ್ದೆ ಏನಾಗುತ್ತೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ಹಣ್ಣಾಗಿರ್ತೇವೆ, ಕಲರ್ ಎಲ್ಲನೂ ಕೂಡ ಒಂದೇ ರೀತಿಯಾಗಿ ಕಲರ್ ಚೇಂಜ್ ಆಗಿರ್ತದೆ. ಹಣ್ಣು ಕೂಡ ಮೆತ್ ಚೆನ್ನಾಗಿ ಒಳಗಿರ್ತಕ್ಕಂಥ ತಿರುಳು ಕೂಡ ಚೆನ್ನಾಗಿ ಅದುವಾಗಿ ಪಕ್ವ ಆಗಿರ್ತದೆ. ಸೊ ಹಾಗಾಗಿ ಅದನ್ನು ನಾವು ಗಮನಿಸಬೇಕಾಗ್ತದೆ.
1: ಒಟ್ಟಾರೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್, ಯಾಕೆಂದರೆ ಮಾವು ಅನ್ನೋದು ರಫ್ತಾಗುವಂತಹ ಹಣ್ಣು ಮತ್ತು ಬಹಳ ಜನ ಇಷ್ಟಪಟ್ಟು ಪ್ರೀತಿಯಿಂದ ತಿನ್ನುವಂತಹ ಹಣ್ಣು. ಏನು ಮಾಡಬೇಕು ಅಂತೀರಿ ಒಳ್ಳೆ ಇಳುವರಿ ಬರಬೇಕು ಅಂದರೆ ಮಾವಲ್ಲಿ?
0: ಮಾವಲ್ಲಿ ಒಳ್ಳೆ ಇಳುವರಿ ಬರಬೇಕು ಅಂತ ಹೇಳಿದರೆ ಸ್ಟಾರ್ಟಿಂಗಿಂದನೇ ಗೊಬ್ಬರಗಳ ನಿರ್ವಹಣೆ ಭಾಳ ಮುಖ್ಯ, ಜೊತೆಗೆ ನೀರಿನ ನಿರ್ವಹಣೆ ಭಾಳ ಮುಖ್ಯ. ಟೈಮ್ಲಿ ಕರೆಕ್ಟ್ ಅಗತ್ಯಕ್ಕೆ ಅನುಗುಣವಾಗಿ ಕೀಟ ಮತ್ತು ರೋಗ ಬಾಧೆಗಳನ್ನ ಕಂಟ್ರೋಲ್ ಮಾಡೋದು ಮುಖ್ಯ. ಜೊತೆಗೆ ಆಗಲೇ ಹೇಳ್ದಂಗೆ ಹಣ್ಣುಗಳು ಕವರ್ ಮಾಡೋದಾಗಿರ್ಬೋದು, ಅದು ಕೂಡ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಕಾಂಡ ಎಲ್ಲ ಕಪ್ಪ ಕಪ್ಪ ಆಗ್ಬಿಟ್ಟಿರುತ್ತೆ ಎಷ್ಟೋ ಮರಗಳನ್ನು ನೋಡಿದ್ರೆ, ಅದು ಏನೋ ಸ್ವಾಭಾವಿಕವೋ ಅಥವಾ?
0: ಅದು ಕಾಂಡದ ಮೇಲೆ ಬೆಳೆಯುವಂಥ ಒಂದು ಶಿಲೀಂಧ್ರ ಅಷ್ಟೇ, ಅದು ಸೂಟಿ ಮೋಲ್ಡ್ ಅಂತೇಳಿ ಕರಿತೀವಿ. ಎಲೆಗಳು ಮೇಲೆ ಕೂಡ ಬರ್ತದೆ ಅದು. ಜಿಗು ಹುಳುಗಳ ಬಾಧೆ ತೋಟದಲ್ಲಿ ಜಾಸ್ತಿ ಇದ್ದಾಗ ಅದು ಸ್ರವಿಸುವಂಥ ಸಿಹಿಯಾದ ಒಂದು ರಸದ ಮೇಲೆ ಈ ಸೂಟಿ ಮೋಲ್ಡ್ ಅನ್ನೋ ಒಂದು ಫಂಗಸ್ ಬೆಳೀತದೆ. ಅದು ಕಾಂಡಗಳ ಮೇಲೂ ಕೂಡ ಬೆಳಿಬೋದು, ಎಲೆಗಳು ಕೂಡ ಮೇಲೆ ಬೆಳಿಬೋದು. ಜಿಗಿ ಹುಳುಗಳ ಬಾಧೆ ಜಾಸ್ತಿ ಆದರೆ ಕಾಯಿಗಳ ಮೇಲೂ ಕೂಡ ನಾವು ಕಾಣ್ಬೋದಾಗಿದೆ. ಅದು ಏನು ತುಂಬಾ ಸೀರಿಯಸ್ ಆಗಿರ್ತಕ್ಕಂಥ ಇನ್ಫೆಕ್ಷನ್ ಅಲ್ದಿದ್ರೂ ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಒಂದು ಶಿಲೀಂಧ್ರ ನಾಶಕಗಳನ್ನ ಹೊಡೆದಿದೆ ಅದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಒಂದು ಜಿಗಿ ಹುಳುಗಳನ್ನ ಕಂಟ್ರೋಲ್ ಮಾಡಿದರೆ ಇದ್ರ ಬಾಧೆನೇ ಬರೋದಿಲ್ಲ ಅಂತ. ಜಿಗಿ ಹುಳುಗಳನ್ನ ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ. ಇಮಿಡಾಕ್ಲೋರೋಪಿಡ್ ಇದೆಯಲ್ಲ, ಅದನ್ನು 0.25 ml/L ಹಾಕಿ ಸ್ಪ್ರೇ ಮಾಡಿದ್ದೆ, ಆದರೆ ಜಿಗಿಗಳು ಕಂಟ್ರೋಲ್ ಆಗ್ತದೆ. ಆ ಮೂಲಕ ಮುಂದೆ ಬರತಕ್ಕಂಥ ಈ ಒಂದು ಕಪ್ಪು ಶಿಲೀಂಧ್ರ ಅದ ಬೆಳವಣಿಗೆನೂ ಕೂಡ 100% ಹತೋಟಿಗೆ ಬಂದಿರುತ್ತೆ.
1: ಮಾವಿನ ಬೆಳೆನಲ್ಲಿ ಚಾಟ್ನಿ, ತೋಟಗಾರಿಕಾ ಕ್ರಮ, ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಮನುಕುಮಾರ್ ಅವರೇ?
0: 8296-2306-460.
1: ಇನ್ನೊಮ್ಮೆ ಹೇಳ್ತೀರಾ?
0: 8296-2306-460.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್.
0: 8296-2306-460.
1: ಒಳ್ಳೆಯದು ಡಾಕ್ಟರ್ ಮನುಕುಮಾರ್ ಅವರೇ, ಮಾವಿನ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದ ಮಾಹಿತಿಯನ್ನು ನೀಡಿದ್ರಿ, ವಂದನೆಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಮಾವಿನ ಬೆಳೆಯಲ್ಲಿ ಚಾಟಣಿ ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶ ನಿರ್ವಹಣೆ ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ಮನುಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರಲ್ಲ ಸಂದರ್ಶಕರು NK ಶಿವಮೂರ್ತಿ. ಮುಂದಿನ ಗುರುವಾರ 11ನೇ ತಾರೀಕು ಇದೇ ಬಾನುಲಿ ಸರಣಿಯಲ್ಲಿ ಬಾಳೆ ಸಸಿ ಕೃಷಿ ಹಾಗೂ ಮಾರಾಟ ಈ ಕುರಿತು ಸಂವಾದವಿದೆ. ಭಾಗವಹಿಸ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HR ಮನುಕುಮಾರ್ ಹಾಗೂ ಮೈಸೂರಿನ PTR ಫಾರಮ್ಸ್ನ ಎನ್ ಮಹದೇವ ಪ್ರಸಾದ್ ಅವರು.
3: ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ.

0: ನೆರವು ಜಿಎನ್ ಮಂಜುನಾಥ್,
1: ನಿರ್ಮಾಣ ಎನ್ ಕೇಶವಮೂರ್ತಿ,
0: ಹಣ್ಣು ಹೊನ್ನು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ರೈತ ಬಾಂಧವರೇ, ಈಗ ಕೇಳೋಣ ಒಂದು ಕೃಷಿ ಗೀತೆ, ಒಂದೊಂದು ನೀರ ಹನಿ.

കൃഷിഗീതയ്ക്ക് എഴുതിരി. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂದರ್ಶನ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಈ ಕುರಿತು ಮಂಡ್ಯ ತಾಲೂಕು ದುದ್ದಾ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಆತ್ಮೀಯ ನಮಸ್ಕಾರ. ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, 22,600 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ, ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕಾರ್ಯಾಚರಣೆಯ ದಕ್ಷತೆಯನ್ನು ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿಯನ್ನು ದುಪ್ಪಟ್ಟು ಮಾಡಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ವೈದ್ಯಕೀಯ ಮತ್ತು ಕಾಮಗಾರಿ ಯೋಜನೆಗಳು ಸೇರಿದಂತೆ ರಕ್ಷಣಾ ಸೇವೆಗಳಿಗಾಗಿ ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯನ್ನು ಸಹ ಅವರು ಬಿಡುಗಡೆ ಮಾಡಿದರು. ಪರಿಷ್ಕೃತ ಹಣಕಾಸು ಅಧಿಕಾರ ನಿಯೋಜನೆಯು ಕಂದಾಯ ಮಾರ್ಗದ ಮೂಲಕ 125,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತದ ಖರೀದಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹಣಕಾಸಿನ ಅಧಿಕಾರವನ್ನು 100% ಹೆಚ್ಚಿಸಲಾಗಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಇದು ದುಪ್ಪಟ್ಟಿಗಿಂತಲೂ ಹೆಚ್ಚಾಗಿದೆ. ಇದು ಫೀಲ್ಡ್ ಕಮಾಂಡರ್ಗಳ ಕಾರ್ಯಾಚರಣೆಯ ದಕ್ಷತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಮತ್ತು ಒಪ್ಪಂದಗಳನ್ನು ವೇಗವಾಗಿ ಮುಕ್ತಾಯಗೊಳಿಸಲು ಹಾಗೂ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಕಾರಣವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೇನಾ, ವಾಯುಪಡೆ ಮತ್ತು ನೌಕಾಪಡೆಯ ಕಮಾಂಡರ್ಗಳಿಗೆ ನಿಯೋಜಿಸಲಾದ ವಿಶೇಷ ಹಣಕಾಸು ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಮತ್ತು ತುರ್ತು ಕಾರ್ಯಾಚರಣೆಯ ಅಗತ್ಯತೆಗಳನ್ನು ಪೂರೈಸಲು ಒದಗಿಸಲಾದ ಒಟ್ಟು ಹಣಕಾಸು ಮಿತಿಯನ್ನು 100% ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದ್ದು, ಪಳೆಯುಳಿಕೆ ರಹಿತ ಇಂಧನ ಸಾಮರ್ಥ್ಯದಲ್ಲಿ ವಿಶ್ವದ ಅಗ್ರ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ 2 ವರ್ಷಗಳ ಸಂದರ್ಭದಲ್ಲಿ ಸಚಿವರು ವಾಟ್ಸಪ್, ಚಾಟ್ಬಾಟ್, ಸಂತೋಷ್ ಮತ್ತು ಪಿಎಂ ಸೂರ್ಯಘರ್ ಲಾಂಛನವನ್ನು ಬಿಡುಗಡೆ ಮಾಡಿದರು. ಸುಮಾರು 80%ದಷ್ಟು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆ ಗುರಿಯನ್ನು ಸಾಧಿಸಲಾಗಿದೆ. 53,000ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳನ್ನು ಸೌರಶಕ್ತಿ ಚಾಲಿತಗೊಳಿಸಲಾಗಿದ್ದು, ಒಟ್ಟು 855 ಮೆಗಾವ್ಯಾಟ್ ಸಾಮರ್ಥ್ಯ ಇದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ನೀಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವಾಯುಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸಿರುವ ಸರ್ಕಾರದ ನಿರ್ಧಾರವನ್ನು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸ್ವಾಗತಿಸಿವೆ. ಇದು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿವೆ. ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗಾಗಿ ಏರ್ಲೈನ್ಸ್ಗೆ ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ 10,000 ಕೋಟಿ ರೂಪಾಯಿಗಳ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗುವ ಅಸಾಧಾರಣ ಇಂಧನ ಬೆಲೆ ಏರಿಳಿತದ ಅವಧಿಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿಯನ್ನು ಸುಗಮಗೊಳಿಸಲು ಕಂಪನಿಗಳಿಗೆ ಬೆಂಬಲ ಒದಗಿಸಲಾಗುತ್ತದೆ. ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಪರಿಚಯಿಸುವ ಸರ್ಕಾರದ ನಿರ್ಧಾರವನ್ನು ಏರ್ ಇಂಡಿಯಾ ಶ್ಲಾಘಿಸಿದೆ. ಈ ಪ್ರಗತಿಪರ ಕ್ರಮವು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ಒದಗಿಸುತ್ತದೆ. ಈ ನಿರ್ಧಾರವು ದೇಶದ ಜನರಿಗೆ ಸಂಪರ್ಕವನ್ನು ಬಲಪಡಿಸುವ ಮತ್ತು ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ಅನುವು ಮಾಡಿಕೊಡುವ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುತ್ತದೆ ಎಂದು ಏರ್ ಇಂಡಿಯಾ ಹೇಳಿದೆ. ಈ ಪ್ರಮುಖ ಉಪಕ್ರಮಕ್ಕಾಗಿ ಇಂಡಿಗೋ ಏರ್ಲೈನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದೆ. ವಿಮಾನಯಾನ ಪ್ರಯಾಣವನ್ನು ಹೆಚ್ಚು ಸುಲಭಗೊಳಿಸುವುದು, ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುವುದು ಮತ್ತು ಭಾರತದ ವಾಯುಯಾನ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸುವಲ್ಲಿ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿ ಪರಿಸರವು ಮಹತ್ವದ ಹೆಜ್ಜೆಯಾಗಿದೆ ಎಂದು ಇಂಡಿಗೋ ಏರ್ಲೈನ್ಸ್ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಸರ್ಕಾರ ಇಂದು 7 ವಿಭಾಗಗಳಲ್ಲಿ 2026 ಇ ಆಡಳಿತಕ್ಕಾಗಿ 29ನೇ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇ ಆಡಳಿತ ಕ್ಷೇತ್ರದಲ್ಲಿ ಅನುಕರಣೀಯ ಕೊಡುಗೆಗಳನ್ನು ಗುರುತಿಸಲು 10 ಚಿನ್ನದ ಪ್ರಶಸ್ತಿಗಳು, 6 ಬೆಳ್ಳಿ ಪ್ರಶಸ್ತಿ ಮತ್ತು 1 ಜ್ಯೂರಿ ಪ್ರಶಸ್ತಿ ಸೇರಿದಂತೆ ಒಟ್ಟು 17 ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಈ ಆಡಳಿತ ಉಪಕ್ರಮಗಳ ಅನುಷ್ಠಾನದಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ಮತ್ತು ಉತ್ತೇಜಿಸಲು ಈ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ. ರಾಜಸ್ಥಾನದ ಜೈಪುರದಲ್ಲಿ ನಡೆಯಲಿರುವ ಈ ಆಡಳಿತದ 29ನೇ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಚಿನ್ನದ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣ ಪತ್ರ ಮತ್ತು 10 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಬೆಳ್ಳಿ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣ ಪತ್ರ ಮತ್ತು 5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಯೋಜನಾ ಅನುಷ್ಠಾನಕ್ಕೆ ಅಥವಾ ಸಾರ್ವಜನಿಕ ಕಲ್ಯಾಣ ಕ್ಷೇತ್ರಗಳಲ್ಲಿ ಸಂಪನ್ಮೂಲ ಅಂತರವನ್ನು ನಿವಾರಿಸಲು ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಜಿಲ್ಲೆಗಳು, ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಎಂದು ಸಚಿವಾಲಯ

0: 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದ ಅವರು, ಬಡತನವನ್ನು ನಿರ್ಮೂಲನೆ ಮಾಡುವ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ವಸತಿ, ಕುಡಿಯುವ ನೀರು, ವಿದ್ಯುತ್, ಆಹಾರ ಭದ್ರತೆ ಮತ್ತು ಡಿಜಿಟಲ್ ಸಂಪರ್ಕವನ್ನು ಒದಗಿಸುವ ಭಾರತವನ್ನು ಸೃಷ್ಟಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ತೈಲ ಮತ್ತು ಇಂಧನ ದಾಸ್ತಾನು ಸಮರ್ಪಕವಾಗಿದ್ದು ಯಾವುದೇ ಕೊರತೆ ಆಗಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ದೇಶದ ತೈಲಾಗಾರಗಳು ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇಶದಲ್ಲಿ 1.5 ಕೋಟಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಮರುಪೂರ್ಣಕ್ಕಾಗಿ ನೋಂದಣಿಯಾಗಿದ್ದು, ಈ ಪೈಕಿ 1.43 ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಈ ಅವಧಿಯಲ್ಲಿ ಒಟ್ಟು 19,372 ಟನ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್, 649 ಟನ್ ಆಟೋ ಎಲ್ಪಿಜಿ ಮತ್ತು 1.57 ಲಕ್ಷ 5 ಕೆಜಿ ಸಿಲಿಂಡರ್ಗಳು ಮಾರಾಟಗೊಂಡಿವೆ. ದೇಶಾದ್ಯಂತ 520 ಶಿಬಿರಗಳ ಮೂಲಕ 9,205 ಕೆಜಿ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾರ್ಚ್ ತಿಂಗಳಿಂದ ಈಚೆಗೆ 8.82 ಲಕ್ಷ ಪಿಎನ್ಜಿ ಸಂಪರ್ಕ ಒದಗಿಸಲಾಗಿದ್ದು, ಹೆಚ್ಚುವರಿ 2.98 ಲಕ್ಷ ಸಂಪರ್ಕಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಅಲ್ಲದೆ 8.98 ಲಕ್ಷ ನೂತನ ಪಿಎನ್ಜಿ ಗ್ರಾಹಕರು ನೋಂದಣಿಯಾಗಿದ್ದಾರೆ. 18,400 ಪಿಎನ್ಜಿ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕ ವಾಪಸ್ ಮಾಡಿದ್ದಾರೆ ಎಂದು ಸುಜಾತ ಶರ್ಮಾ ಮಾಹಿತಿಯನ್ನು ನೀಡಿದ್ದಾರೆ. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಭಾರತ ತನ್ನ ಬಲವಾದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಹಿಳೆಯರ 57 ಕೆಜಿಯ ವಿಭಾಗದಲ್ಲಿ ಜೈಸ್ಮಿನ್ ಲಂಬೋರಿಯಾ ವಿಶ್ವದ ನಂಬರ್ 1 ಸ್ಥಾನಕ್ಕೆ ಏರಿದರೆ, ಏಷ್ಯನ್ ಚಾಂಪಿಯನ್ ಪ್ರಿಯಾ ಘಂಗಾಸ್ 60 ಕೆಜಿಯ ವಿಭಾಗದಲ್ಲಿ ಮತ್ತು ವಿಶ್ವನಾಥ್ ಸುರೇಶ್ 50 ಕೆಜಿಯ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತರಾಗಿದ್ದಾರೆ. ಮಹಿಳೆಯರ 48 ಕೆಜಿಯ ವಿಭಾಗದಲ್ಲಿ ಮೀನಾಕ್ಷಿ ವಿಶ್ವದ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ. ಪ್ರೀತಿ 3ನೇ ಸ್ಥಾನಕ್ಕೆ ಏರಿದ್ದಾರೆ. 70 ಕೆಜಿ ವಿಭಾಗದಲ್ಲಿ ಅರುಂಧತಿ ಚೌಧರಿ, 80 ಕೆಜಿ ವಿಭಾಗದಲ್ಲಿ ಪೂಜಾರಾಣಿ ಮತ್ತು +80 ಕೆಜಿ ವಿಭಾಗದಲ್ಲಿ ನೂಪುರ್ 2ನೇ ಸ್ಥಾನಕ್ಕೆ ತೃಪ್ತರಾಗಿದ್ದಾರೆ. 51 ಕೆಜಿ ವಿಭಾಗದಲ್ಲಿ ನಿಖನ್ ಜರೀನ್ ಮತ್ತು 75 ಕೆಜಿಯ ವಿಭಾಗದಲ್ಲಿ ಲೋ ಬ್ಲೀನಾ ಬೋರ್ಗ್ ಹೈನ್ ತಮ್ಮ ಸ್ಥಾನಗಳನ್ನು ಉಳಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 22,600 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ. ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
1: ಆರಂಭದಲ್ಲಿ ಮಿಸ್ಟರ್ ಡ್ಯೂಪ್ಲಿಕೇಟ್ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ರಿತಿಶಾ ಪದ್ಮನಾಭ ಅವರು ಹಾಡಿರುವ ಗೀತೆ ಪ್ರಸಾರವಾಗ್ತಾ ಇದೆ. ದ್ವಾರಕಿ ರಾಘವ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಕಾಮನೆ ಬಿಲ್ಲು. ಪ್ರೀತಿಯ ಕೇಳಿದರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.
2: ಮನೋಮೂರ್ತಿಯವರು ಸಂಗೀತ ನೀಡಿರುವ ಮತ್ತೊಂದು ಗೀತೆ ಹಾಗೆ ಸುಮ್ಮನೆ ಚಿತ್ರದಿಂದ ಆಲಿಸೋಣ. ಸಾಹಿತ್ಯ ರಚನೆ ಜಯಂತ್ ಕಾಯ್ಕಿಣಿ ಅವರದು. ಗೀತೆಯ ಗಾಯಕರು ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಕೇಳುತ್ತಿರುವ ಗೀತೆ ಹಿರಣ್ಯ ಚಿತ್ರದ್ದು. ಹಾಡಿದ್ದಾರೆ ಸುಪ್ರಿಯಾ ರಾಮ್. ಪ್ರಮೋದ್ ಮರವಂತೆ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಜುದಾ ಸ್ಯಾಂಡಿ.

0: ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯವಾಗಿದೆ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.
1: ಅಜ್ಜ, ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಆಕಾಶವಾಣಿ ಮೈಸೂರು. ಯುವವಾಣಿ.

ಯುವ ಸ್ನೇಹಿತರೆ ನಮಸ್ಕಾರ, ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ನಮ್ಮ ಪರಿಸರ ಬದುಕಿಗೆ ಆಧಾರ ವಿಶೇಷ

0: ಕಾರ್ಯಕ್ರಮ ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದ ವಿದ್ಯಾರ್ಥಿಗಳು.
1: ಪರಿಸರ ನಮ್ಮ ಬದುಕಿನ ಆಧಾರ. ನಾವು ಉಸಿರಾಡುವ ಗಾಳಿ, ನಾವು ಕುಡಿಯುವ ನೀರು, ನಾವು ತಿನ್ನುವ ಆಹಾರ, ಇವೆಲ್ಲವೂ ಪ್ರಕೃತಿಯ ಅಮೂಲ್ಯ ಕೊಡುಗೆಗಳು. ಆದರೆ ಇಂದು ಮಾನವನ ಅಜಾಗರೂಕತೆಯಿಂದ ಪ್ರಕೃತಿ ಹಾನಿಯಾಗ್ತಾ ಇದೆ. ಪ್ಲಾಸ್ಟಿಕ್ ಬಳಕೆ ಹೆಚ್ಚುತ್ತಾ ಇದೆ, ಅರಣ್ಯ ನಾಶವಾಗ್ತಾ ಇದೆ, ನದಿಗಳು ಕಲುಷಿತವಾಗ್ತಿವೆ, ಆಹಾರ ವ್ಯರ್ಥವಾಗ್ತಿದೆ. ಇವೆಲ್ಲವೂ ನಮ್ಮ ದಿನನಿತ್ಯದ ಜೀವನದಲ್ಲೇ ನಡೀತಾ ಇದೆ. ಹಾಗಾದರೆ ಈ ಪರಿಸ್ಥಿತಿಯನ್ನು ನಾವು ಹೇಗೆ ಬದಲಾಯಿಸ್ಬೋದು? ಪರಿಸರ ಉಳಿಸೋಕೆ ನಾವು ಏನು ಮಾಡಬಹುದು? ಬನ್ನಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಪರಿಸರ ಹೇಗೆ ಹಾಳಾಗ್ತಿದೆ, ನಾವು ಅದನ್ನು ಹೇಗೆ ಕಲುಷಿತಗೊಳಿಸ್ತಿದ್ದೀವಿ ಮತ್ತು ಅದನ್ನು ತಡೆಗಟ್ಟೋದು ಹೇಗೆ ಅಂತನೂ ನೋಡೋಣ.
2: ಹಲೋ ವಿನ್ಮಯ್, ಏ ಇವತ್ತು ರೀತು ಮದ್ವೆಗೆ ಬರ್ತೀಯಾ ಅಲ್ವನೇ?
3: ಖಂಡಿತ ಬರ್ತೀನಿ ಕಣೆ. ನೀನು ಬರ್ತೀಯಾ ತಾನೆ?
2: ಹೌದು ಹೌದು, ನಾನು, ಪ್ರಿಯಾ, ಲಿಖಿತಾ ಎಲ್ಲರೂ ಬರ್ತೀವಿ.
3: ಸರಿ ಕಣೆ, ಮದುವೆ ಅಂದರೆ ನನಗೆ ತುಂಬ ಇಷ್ಟ, ವಿಶೇಷವಾಗಿ ಊಟ ಅಂದರೆ ಇನ್ನೂ ಇಷ್ಟ.
2: ಸರಿ ಹೋಯ್ತು, ನಿನ್ನ ಮದ್ವೆಗೆ ಬರೋದೇ ಊಟ ಕನ್ಸುತ್ತೆ, ಒಳ್ಳೆ ಹುಡುಗಿ.
3: ಅದೇನ್ ತಪ್ಪ, ಮದ್ವೆ ಊಟ ಅಂದರೆ ಫುಲ್ ಎಂಜಾಯ್ ಮಾಡಬೇಕು.
2: ಸರಿ ಸರಿ, ಕರೆಕ್ಟ್ ಟೈಮಿಗೆ ಬಾ.
3: ಹ್ಞೂ ಆಯಿತು.

0: ವಾವ್, ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ?
1: ಹೌದು ಕಣೆ, ತುಂಬಾ ಚೆನ್ನಾಗಿದೆ. ಬಾ, ಮೊದ್ಲು ಹುಡ್ಗ ಹುಡ್ಗಿಗ್ ವಿಶ್ ಮಾಡಿ ಬರೋಣ.
2: ಹೇ, ಒಂದ್ ನಿಮಿಷ, ಮೊದ್ಲು ಊಟಕ್ ಹೋಗೋಣ ಬಂದ್ರೆ. ಊಟ ಘಮಘಮ ಅಂತಿದೆ, ನನಗೆ ಆಗ್ಲೇ ಹಸ್ವಾಗೋಗಿದೆ.
1: ಏನೇ ನೀನು, ಇಲ್ಲಿ ಬಂದ್ರು ಊಟ ಊಟ ಅಂತೀಯ. ಸರಿ ಸರಿ ಬನ್ನಿ, ಮೊದ್ಲು ಊಟಕ್ಕೆ ಹೋಗೋಣ.

0: ಏನೆಲ್ಲ ವೆರೈಟಿ ಇದೆ, ಬಾ ಮೊದ್ಲು ಊಟಕ್ಕೆ ಹಾಕ್ಸ್ಕೊಳ್ಳೋಣ.
1: ಏ ಅಲ್ಲೋಡೆ ಪಲಾವ್ ಇದೆ,
0: ಅಲ್ಲಿ ಬಿಸಿ ಬಿಸಿ ಪೂರಿ,
1: ಗೋಬಿನೂ ಇದೆ,
0: ಐಸ್ ಕ್ರೀಮು ಇದೆ,
1: ಜಿಲೇಬಿ, ರಸಗುಲ್ಲ, ಜಾಮೂನು,
0: ಬಿಸಿ ಬಿಸಿ ಮಸಾಲ ದೋಸೆ.
1: ಏ ಅಲ್ನೋಡು ಸೂಪ್ ಮತ್ತೆ ಫ್ರೂಟ್ ಸಲಾಡ್ ಇಟ್ಟಿದ್ದಾರೆ.
0: ಏ ಅಲ್ಲಿ ಅಲ್ಲಿ ರಾಜಸ್ಥಾನಿ ಬೀಡ.
1: ವಾವ್ ರಾಜಸ್ಥಾನಿ ಬೀಡ ಏನೋ ಹೊಸ ತರ ಇದೆ, ಬಾ ಅದನ್ನು ಹಾಕ್ಸ್ಕೊಳ್ಳೋಣ.
0: ನಾವಂತೂ ಏನು ಬಿಟ್ಟಿಲ್ಲ, ಎಲ್ಲ ಹಾಕ್ಸ್ಕೊಂಬಂದ್ವಿ.
2: ನಾನು ಅಷ್ಟೇ.
3: ಏನ್ರೆ ನೀವು ಎಲ್ಲಾನು ಹಾಕಿಸ್ಕೊಂಡ್ಬಿಟ್ರಾ? ಅದ್ ಸರಿ, ಅಷ್ಟೆಲ್ಲ ತಿನ್ನಕ್ ಆಗತ್ತಾ ನಿಮ್ ಕೈಲಿ?
2: ಆಗ್ಲಿ ಬಿಡ್ಲಿ, ಮದ್ವೆ ಊಟ ಅಲ್ವಾ, ಎಲ್ಲಾನು ಟೇಸ್ಟ್ ಮಾಡ್ಲೇಬೇಕು.
0: ಹೌದೌದು, ಬೇಕಾದಷ್ಟನ್ನ ತಿಂತೀನಿ, ಹೆಚ್ಚಾದ್ರೆ ಚಲ್ತೀನಿ.
3: ಏನು ಚಲ್ತೀಯ? ಅಷ್ಟು ಊಟನ ವ್ಯರ್ಥ ಮಾಡ್ತೀಯಾ?
0: ಆಯ್ತಾಯ್ತು, ಈಗ ಮಾತ್ ನಿಲ್ಸಿ ಮೊದ್ಲು ಊಟ ಮಾಡೋಣ.
2: ಏನ್ ಗೊತ್ತಾ, ನಂಗೆ ಈ ದೋಸೆ ತಿಂದೆ ಹೊಟ್ಟೆ ತುಂಬೋಯ್ತು.
3: ಏನು ಹೊಟ್ಟೆ ತುಂಬ್ತಾ? ಮತ್ತೆ ನಿನ್ ತಟ್ಟೆಲಿರೋ ಈ ಪಲಾವು, ಜಾಂಗೀರು, ಪೂರಿ, ಜಾಮೂನು ಇದನ್ನೆಲ್ಲ ಏನ್ ಮಾಡ್ತೀಯಾ?
2: ಇನ್ನೇನು, ಅವಳಾಗ್ಲೇ ಹೇಳಿಲ್ವಾ ಚಲ್ತೀನಿ.
3: ನನಗ್ ಗೊತ್ತಿತ್ತು ನೀನ್ ಊಟ ವೇಸ್ಟ್ ಮಾಡೇ ಮಾಡ್ತೀಯಾ ಅಂತ.
0: ಅಯ್ಯೋ ಬಿಡೆ, ಒಂದಿನ ವೇಸ್ಟ್ ಆದ್ರೆ ಏನಾಗುತ್ತೆ?
4: ಛೇ, ಕೇಳಿದ್ರಲ್ಲ ಸ್ನೇಹಿತರೆ, ಒಂದ್ ಕಡೆ ಜನರು ಒಂದ್ ಹೊತ್ತಿನ ಊಟಕ್ಕೂ ಇಲ್ದೆ ಪರದಾಡ್ತಿದ್ದಾರೆ, ಮತ್ತೊಂದ್ ಕಡೆ ಆಹಾರ ಕಸದ ಬುಟ್ಟಿಗೆ ಹೋಗ್ತಾ ಇದೆ. ಒಬ್ಬ ರೈತ ಒಂದ್ ಹಿಡಿ ಅಕ್ಕಿ ಬೆಳೆಯೋದಕ್ಕೆ ವರ್ಷ ಪೂರ್ತಿ ಕಷ್ಟಪಡ್ತಾನೆ, ಬಿಸಿಲಲ್ಲಿ ದುಡಿತಾನೆ, ಮಳೆಗಾಗಿ ಕಾಯ್ತಾನೆ, ಇಷ್ಟೆಲ್ಲ ಆದ್ಮೇಲೆ ನಮಗನ್ನ ಸಿಗೋದು. ಹೀಗಿರುವಾಗ ನಮ್ ಕೈ ಸೇರಿದ ಅನ್ನವನ್ನ ವ್ಯರ್ಥ ಮಾಡೋಕೆ ನಮಗ್ ಯಾವ ಹಕ್ಕು ಇಲ್ಲ. ಹಾ, ರೈತನ ಬಗ್ಗೆ ಮಾತಾಡ್ತಾ HSV ಅವರ ಯಾರೋ ಉತ್ತು, ಯಾರೋ ಬಿತ್ತಿ, ಎಲ್ಲೋ ಬೆಳೆದ ತುತ್ತು ಅನ್ನೋ ಕವನ ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ದುರಾದೃಷ್ಟಕರ ಸಂಗತಿ ಏನಂದ್ರೆ, ನಮ್ಮ ಭಾರತ ದೇಶದಲ್ಲಿ ಇಂದಿಗೂ 19 ಕೋಟಿಗೂ ಹೆಚ್ಚು ಜನ ಹಸಿವಿನಿಂದ ನರಳುತ್ತಿದ್ದಾರೆ. 2021 ಜಾಗತಿಕ ಹಸಿವು ಸೂಚ್ಯಂಕ ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ಪಟ್ಟಿಯಲ್ಲಿ ನಮ್ಮ ಭಾರತ 101ನೇ ಸ್ಥಾನದಲ್ಲಿದೆ. ಪ್ರಪಂಚದಾದ್ಯಂತ ಸುಮಾರು 2.5 ಬಿಲಿಯನ್ ಟನ್ ಆಹಾರ ದಿನನಿತ್ಯ ವ್ಯರ್ಥವಾಗ್ತಿದೆ. ಪ್ರತಿ ವರ್ಷ 16 ತಾರೀಕು ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತೆ. ವಿಶ್ವದಾದ್ಯಂತ ಆಹಾರ ವ್ಯರ್ಥತೆ ಮತ್ತು ಅಪೌಷ್ಟಿಕತೆ ವಿರುದ್ಧ ಜಾಗೃತಿ ಮೂಡಿಸೋದೇ ಈ ದಿನದ ಉದ್ದೇಶ. ನಾವೆಲ್ಲರೂ ಹಿಂದೆ ಈಗಲೇ ಪ್ರತಿಜ್ಞೆ ಮಾಡೋಣ, ಏನಂತ ಅಂದರೆ ಆಹಾರವನ್ನು ಇನ್ನು ಮುಂದೆ ನಾವು ಪೋಲ್ ಮಾಡೋದಿಲ್ಲ ಅಂತ. ಸರಿ, ನಾನಾಗಲೇ ಹೇಳಿದ್ನಲ್ಲ, HSV ಅವರ ಯಾರೋ ಉತ್ತು, ಯಾರೋ ಬಿತ್ತಿ, ಎಲ್ಲೋ ಬೆಳೆದ ತುತ್ತು ಇಂದು ನಮ್ಮ ಹೊತ್ತು. ಬನ್ನಿ ಈ ಕವನವನ್ನು ಕೇಳೋಣವಾ?

0: ಪ್ರಕೃತಿ ನಮ್ಮ ಬದುಕಿನ ಆಧಾರ. ನಾವು ಉಸಿರಾಡೋ ಗಾಳಿ, ನಾವು ಕುಡಿಯೋ ನೀರು, ನಾವು ಅನುಭವಿಸುವಂಥ ತಂಪಾದ ವಾತಾವರಣ, ಇವೆಲ್ಲಕ್ಕೂ ಮರಗಳೇ ಕಾರಣ. ಆದರೆ ಇಂದು ಅಭಿವೃದ್ಧಿಯ ಹೆಸರಲ್ಲಿ ಸಾವಿರಾರು ಮರಗಳನ್ನು ಕಡಿದು ಹಾಕಲಾಗ್ತಿದೆ. ಕಾಡುಗಳು ನಾಶವಾಗ್ತಿವೆ. ಪಕ್ಷಿಗಳು ತಮ್ಮ ಗೂಡುಗಳನ್ನು ಕಳೆದುಕೊಳ್ತಿವೆ. ಪ್ರಾಣಿಗಳು ಆಶ್ರಯವಿಲ್ಲದೆ ಅಲೆದಾಡ್ತಿವೆ. ಮನುಷ್ಯನ ಸೌಕರ್ಯಕ್ಕಾಗಿ ಪ್ರಕೃತಿನ ಹಾಳು ಮಾಡ್ತಿರೋದು ಎಷ್ಟು ಸರಿ ನೀವೇ ಹೇಳಿ. ಬನ್ನಿ ಈಗ ಇನ್ನೊಂದು ಘಟನೆ ನೋಡೋಣ.
1: ಹಾಯ್ ಪ್ರಿಯಾ, ಹೊಸ ಮನೆ ಕಟ್ತಿದ್ದೀರಂತೆ?
2: ಹೌದು ಹೌದು, ತುಂಬಾ ದಿನಗಳಿಂದ ಯೋಚನೆ ಇತ್ತು, ಇವಾಗ ಕಟ್ಬೇಕು ಅಂತ ಅನ್ಕೊಂಡಿದೀವಿ.
1: ವಾವ್ ಕಣೆ, ಎಲ್ಲಿ ಕಟ್ಟೋಕ್ ಪ್ಲಾನ್ ಮಾಡಿದ್ಯಾ?
2: ಅಯ್ಯೋ, ಈ ಸಿಟಿಲೀಗ ಕನ್ಸ್ಟ್ರಕ್ಷನ್ ಸೈಟು ಸಿಗೋದೇ ಕಷ್ಟ, ಅದಕ್ಕೆ ಸಿಟಿಯಿಂದ ಆಚೆ ಒಂದು ಜಾಗ ನೋಡಿದೀವಿ.
1: ಚೆನ್ನಾಗಿದ್ಯಾ ಜಾಗ?
2: ಹೌದು ಹೌದು, ಜಾಗ ಏನೋ ತುಂಬಾ ಚೆನ್ನಾಗಿದೆ. ಫುಲ್ಲು ನೇಚರು, ಫಾರೆಸ್ಟ್ ಏರಿಯಾ. ಆ ಮರಗಳನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಮನೆ ಕಟ್ಟೋಕೆ ತುಂಬಾ ಚೆನ್ನಾಗಿರತ್ತೆ.
1: ಏನು, ನೀವು ಮನೆ ಕಟ್ಟೋದಕ್ಕೋಸ್ಕರ ಮರಗಳನ್ನೆಲ್ಲ ಕಡಿತಾ ಇದ್ದೀರಾ?
2: ಹೌದು, ಇಲ್ದಿದ್ರೆ ಏನ್ ಮಾಡೋದು? ಮನೆ ಕಟ್ಬೇಕಂದ್ರೆ ಜಾಗ ಬೇಕೇ ಬೇಕಲ್ಲ.
1: ಆದ್ರೆ ನೀವು ಹೀಗ್ ಮಾಡಿದ್ರೆ ಪ್ರಕೃತಿಗೆ ತೊಂದರೆ ಆಗಲ್ವಾ?
2: ಅಯ್ಯೋ, ಒಂದಷ್ಟು ಮರ ಕಡಿದ್ರೆ ಏನಾಗುತ್ತೆ? ಇವತ್ತೆಲ್ಲರೂ ಹಾಗೆ ಮಾಡ್ತಿರೋದು.
1: ಆದ್ರೆ ಅಲ್ಲಿಗಾಗ್ಲೇ ಇರೋ ಕಾಡಿನ ಪ್ರಾಣಿ ಪಕ್ಷಿ ಇವೆಲ್ಲ ಎಲ್ಲಿಗೆ ಹೋಗ್ತವೆ?
2: ಅಯ್ಯೋ, ಅದನ್ನೆಲ್ಲ ಯೋಚಿಸ್ತಾ ಇದ್ರೆ ಕೆಲ್ಸ ಹೆಂಗಾಗುತ್ತೆ? ಮನೆ

0: ಕಟ್ಟಬೇಕು ಅಂದರೆ ಮರ ಕಡಿಬೇಕು ಅಷ್ಟೇ.
1: ಕೇಳಿಸ್ಕೊಂಡ್ರಲ್ಲ, ಮನುಷ್ಯನ ಸೌಕರ್ಯಕ್ಕಾಗಿ ಪ್ರಕೃತಿಯನ್ನು ನಾಶ ಮಾಡೋದು ಎಷ್ಟು ಸರಿ? ಕಾಡುಗಳನ್ನು ಕಡಿದ್ರೆ ಪ್ರಕೃತಿಯ ಸಮತೋಲನ ಹಾಳಾಗುತ್ತೆ. ಮರಗಳು ಕೇವಲ ಮರಗಳಲ್ಲ, ಅವು ಸಾವಿರಾರು ಜೀವಗಳ ಆಶ್ರಯ. ಹಕ್ಕಿಗಳು, ಪ್ರಾಣಿಗಳು ತಮ್ಮ ವಾಸಸ್ಥಳವನ್ನು ಕಳೆದುಕೊಳ್ತಾ ಇವೆ. ಮಳೆಯ ಪ್ರಮಾಣ ಕಡಿಮೆ ಆಗ್ತಿದೆ, ಹವಾಮಾನದಲ್ಲಿ ಅಸಮತೋಲನ ಉಂಟಾಗ್ತಿದೆ. ಇಂದು ನಾವು ಕಾಡುಗಳನ್ನು ನಾಶ ಮಾಡಿದ್ರೆ ನಾಳೆ ಪ್ರಕೃತಿ ತನ್ನ ಕೋಪನ ಪ್ರವಾಹ, ಬಿರುಗಾಳಿ, ಭೂಕಂಪ ಈ ರೀತಿಯಾಗಿ ನಮ್ಮ ಮೇಲೆ ತೋರಿಸುತ್ತೆ. ಬನ್ನಿ, ಈಗ ಹೆಚ್ಚು ಹೆಚ್ಚು ಮರಗಳನ್ನು ನೆಡೋಣ, ಇರುವ ಕಾಡನ್ನು ಉಳಿಸಿಕೊಳ್ಳೋಣ ಅನ್ನೋ ಸಂದೇಶವನ್ನು ಸಾರುವ ದೊಡ್ಡರಂಗೇಗೌಡರ ರಚನೆಯ ಒಂದು ಹಾಡನ್ನು ಕೇಳೋಣ.

0: ಪ್ರಿಯಾ, ಪ್ರಕೃತಿ ಅಂತ ಮಾತಾಡುವಾಗ ಪ್ರಕೃತಿಯ ಮುಖ್ಯ ಸಿರಿ ಸಂಪತ್ತಾದ ಗಿಡ ಮರಗಳನ್ನೆಲ್ಲ ತನ್ನ ಒಡಲಲ್ಲಿ ಇಟ್ಕೊಂಡು ಕಾಪಾಡ್ತಾ ಇರೋ ಈ ಭೂಮಿ ತಾಯಿಯ ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಲ್ವಾ?
1: ಹಾ ಲಿಖಿತ, ನೀನ್ ಹೇಳಿದ್ ಖಂಡಿತ ಸರಿ. ನಾವೆಲ್ಲರೂ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ಲೇಬೇಕು. ಮಣ್ಣೇ ಬಂಗಾರ.
0: ಹಾ, ಮಣ್ಣೇ ಹೊನ್ನು.
2: ನೀರು ಅಂದ್ರೆ ಜೀವ. ನೀರಿಲ್ಲದೆ ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಬದುಕೋಕೆ ಸಾಧ್ಯನೇ ಇಲ್ಲ. ಅಷ್ಟೇ ಯಾಕೆ, ಪ್ರಕೃತಿಯು ಹಸಿರಾಗಿರಲು ಸಾಧ್ಯವಿಲ್ಲ. ಆದರೆ ಇವತ್ತು ನಾವು ಪ್ಲಾಸ್ಟಿಕ್ ಕಸ, ಕಾರ್ಖಾನೆಗಳ ತ್ಯಾಜ್ಯ, ರಾಸಾಯನಿಕಗಳು ಇದನ್ನೆಲ್ಲ ನೀರಿಗೆ ಸೇರಿಸಿ ಅದನ್ನು ಕಲುಷಿತ ಮಾಡ್ತಾ ಇದ್ದೀವಿ. ಇದರಿಂದ ಪ್ರಕೃತಿ ಮಾತ್ರ ಅಲ್ಲ, ಮನುಷ್ಯರ ಆರೋಗ್ಯಕ್ಕೂ ಹೇಗೆ ಅಪಾಯ ಉಂಟಾಗ್ತಿದೆ ಅಂತ ನೋಡೋಣ ಬನ್ನಿ.

0: ಹಾಯ್ ಸುಮೇಧಾ, ಯಾಕೆ ಒಂದ್ ವಾರದಿಂದ ಕಾಲೇಜ್ಗೆ ಬರ್ಲಿಲ್ಲ?
1: ಅಯ್ಯೋ, ಆರೋಗ್ಯ ಸ್ವಲ್ಪ ಸರಿ ಇರ್ಲಿಲ್ಲ ಕಣೆ.
0: ಏನಾಯ್ತು, ಈಗ ಆರಾಮಾಗಿದ್ಯಾ ತಾನೆ?
1: ಹೌದು, ಈಗ ಸ್ವಲ್ಪ ಪರವಾಗಿಲ್ಲ. ನನಗೆ ಸ್ವಲ್ಪ ಅಲರ್ಜಿ ಆಗಿತ್ತು ಕಣೆ.
0: ಅಲರ್ಜಿನ? ಹೆಂಗಾಯ್ತೆ?
1: ಹಿಂದಿನ ವಾರ ನಮ್ಮ ಊರಿಗೆ ಹೋಗಿದ್ದೆ. ನಮ್ಮ ಊರಲ್ಲಿ ಒಂದ್ ಕೆರೆ ಇದೆ, ಅಲ್ಲಿ ನಾನು ಯಾವಾಗ ಹೋದ್ರೂ ಈಜಾಡ್ತೀನಿ. ಈ ಸರಿನೂ ಹಾಗೆ ಈಜಣ ಅಂತ ಹೋದೆ. ನೀರಿಂದ ಎದ್ದು ಬಂದ್ರೆ ಮೈಯೆಲ್ಲ ಗುಳ್ಳೆ ಆಗ್ಬಿಟ್ಟಿತ್ತು.
0: ಅಯ್ಯೋ, ಆಮೇಲೆ ಏನ್ ಮಾಡ್ದೆ?
1: ತಕ್ಷಣ ಡಾಕ್ಟರ್ ಹತ್ರ ಹೋದೆ. ಕೆರೆ ನೀರಲ್ಲಿ ಕಸ, ಪ್ಲಾಸ್ಟಿಕ್ ಇವೆಲ್ಲ ಸೇರಿ ಮಲಿನ ಆಗಿ ನನ್ಗೆ ಈ ರೀತಿ ಆಗಿದೆ ಅಂತ ಹೇಳಿದ್ರು.
0: ಅಯ್ಯೋ ಹೌದೇನೆ. ನೋಡು, ಒಂದ್ ಕಾಲದಲ್ಲಿ ಕುಡಿಯೋಕ್ ಯೋಗ್ಯವಾಗಿದ್ದ ನೀರು ಇವತ್ ಸ್ನಾನಕ್ಕೂ ಕೂಡ ಯೋಗ್ಯವಿಲ್ಲ.
2: ಹೌದು, ನೀರನ್ನ ಕಲುಷಿತಗೊಳಿಸೋದು ಪ್ರಕೃತಿಯ ಮೇಲಿನ ದೌರ್ಜನ್ಯ ಅಷ್ಟೇ ಅಲ್ಲ, ಅದು ನಮ್ಮ ಆರೋಗ್ಯಕ್ಕೂ ಅಪಾಯ.
1: ಹಾಗಾದ್ರೆ ಇದಕ್ಕೇನು ಪರಿಹಾರನೇ ಇಲ್ವಾ?
2: ಖಂಡಿತ ಪರಿಹಾರ ಇದೆ. ಆಯ್ಕೆ ನಮ್ ಕೈಯಲ್ಲೇ ಇದೆ. ನದಿ ಕೆರೆಗಳಿಗೆ ಕಸ ಹಾಕಬಾರ್ದು. ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು. ಹಾಗೆ ಕಾರ್ಖಾನೆಗಳ ತ್ಯಾಜ್ಯವನ್ನ ಸರಿಯಾಗಿ ವಿಲೇವಾರಿ ಮಾಡಬೇಕು. ನೀರಿನ ಮೂಲಗಳನ್ನ ಸ್ವಚ್ಛವಾಗಿಡಬೇಕು. ಹೇ, ನೀರಿನ ಸಂರಕ್ಷಣೆ ಕುರಿತಾಗಿ ಒಂದು ಹಾಡನ್ನ ಹೇಳೋಣವಾ?
0: ಹಾ ಪ್ರಿಯ, ಚೈತ್ರ ಮಹೇಶ್ ಅವ್ರು ಬರ್ದಿರೋಂತಹ ಕೇಳಿ ಜನಗಳೇ ನದಿಯ ಅಳಲು ಈ ಹಾಡನ್ನ ಹಾಡಣವಾ?
2: ಹಾ ಹಾ, ಹಾಡೋಣ.

0: ಜಲ ಸಂರಕ್ಷಣೆ ಮಾಡಿ ನಾಳೆಗಳಿಗೂ ನೀರನ್ನು ಉಳಿಸಿ.
1: ಆಹಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಅಜಾಗರೂಕತೆಗಳು ಹೇಗೆ ಪ್ರಕೃತಿಗೆ ದೊಡ್ಡ ಹಾನಿ ಆಗ್ತಿದೆ ಅನ್ನೋದನ್ನ ಈ ಹಾಡಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಒಂದು ಕಡೆ ಆಹಾರದ ಪೋಲು, ಮತ್ತೊಂದು ಕಡೆ ಮರಗಳ ಕಡಿತ, ಇನ್ನೊಂದು ಕಡೆ ನೀರಿನ ಕಲುಷಿತತೆ, ಹಾಗೆ ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಇವೆಲ್ಲವೂ ನಿಧಾನವಾಗಿ ನಮ್ಮ ಭವಿಷ್ಯವನ್ನೇ ಕಸಿದುಕೊಳ್ತಿವೆ. ನಮ್ಮ ಭವಿಷ್ಯ ಅಂದ್ರೆ ಪ್ರಕೃತಿಯ ಭವಿಷ್ಯ. ನಾವು ಮನುಷ್ಯರಂತೂ ಶಾಶ್ವತ ಅಲ್ಲ, ಆದ್ರೆ ಪ್ರಕೃತಿ ಶಾಶ್ವತ. ಹಾಗಾಗಿ ನಾವೆಲ್ಲರೂ ಪ್ರಕೃತಿಯನ್ನ ಉಳಿಸಬೇಕು.
2: ಪ್ರಕೃತಿ ನಮ್ಗೆ ಎಲ್ಲವನ್ನೂ ಕೊಡ್ತಿದೆ, ಆದ್ರೆ ಅದಕ್ಕೆ ಪ್ರತಿಯಾಗಿ ನಾವು ಅದನ್ನ ಕಾಪಾಡ್ತಿದ್ದೀವಾ ಅನ್ನೋ ಪ್ರಶ್ನೆ ನಮ್ಮೆಲ್ಲರಲ್ಲೂ ಮೂಡಬೇಕು.
3: ಹೌದು, ಒಂದು ಅನ್ನದ ತುತ್ತು ಯಾರದೋ ಹಸಿವು ನೀಗಿಸಬಹುದು, ಒಂದು ಗಿಡ ನಾಳೆ ಸಾವಿರ ಜನರಿಗೆ ಉಸಿರಾಗಬಹುದು, ಒಂದು ಹನಿ ನೀರು ಮುಂದಿನ ಪೀಳಿಗೆಗೆ ಜೀವವಾಗಬಹುದು. ಏನಂತೀರಾ?
4: ಆದ್ದರಿಂದ ಇಂದಿನಿಂದ ನಾವು ಒಂದು ಸಣ್ಣ ಪ್ರತಿಜ್ಞೆ ಮಾಡೋಣ. ಅನ್ನ ಪೋಲಾಗದಂತೆ ನೋಡ್ಕೋತೀವಿ, ಮರಗಳನ್ನು ಉಳಿಸ್ತೀವಿ, ನೀರನ್ನು ಕಲುಷಿತ ಮಾಡೋದಿಲ್ಲ. ಯಾಕಂದ್ರೆ ಹಸಿರು ಉಳಿದರೆ ಬದುಕು ಉಳಿಯುತ್ತದೆ, ನೀರು ಉಳಿದ್ರೆ ಜೀವ ಉಳಿಯುತ್ತೆ, ಪ್ರಕೃತಿ ಉಳಿದ್ರೆ ಭವಿಷ್ಯ ಉಳಿಯುತ್ತೆ.

ಇದುವರೆಗೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ನಮ್ಮ ಪರಿಸರ ಬದುಕಿಗೆ ಆಧಾರ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದ ವಿದ್ಯಾರ್ಥಿಗಳು. ಭಾಗವಹಿಸಿದ್ದವರು ಲಿಖಿತಾ ಗೌಡ, ಪ್ರಿಯಾ ಕೆವಿ, ವಿನ್ಮಯಿ ಕೆಎಚ್ ಹಾಗೂ ಸುಮೇಧಾ ಎಸ್. ಪಕ್ಕವಾದ್ಯದಲ್ಲಿ ಕೀಬೋರ್ಡ್ ವಿದ್ವಾನ್ ರವಿಶಂಕರ್, ತಬಲಾ ಸಹಕಾರ ನೀಡಿದ್ದವರು ವಿದ್ವಾನ್ ಇಂದುಶೇಖರ್. ಕಾರ್ಯಕ್ರಮದ ನಿರ್ದೇಶನ ವಿದುಷಿ ಶ್ರೀಮತಿ ರೇಖಾ ವೆಂಕಟೇಶ್, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಬಹುದು. ಮರೆಯದೇ ಕೇಳಿ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ.

ಗಮನಿಸಿ, ನಾಳೆ ಸಂಜೆ ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂದರ್ಶನ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಮಂಡ್ಯ ತಾಲೂಕು ದುದ್ದಾ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಸಮಯವಾಗಿದೆ 8:30. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್ ಹಾಗೂ ಸಾಧನಾ ಸರ್ಗಮ್ ಅವರು ಹಾಡಿರುವ ಈ ಗೀತೆ.

ಇದರೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: agriculture and then renewable energy. So renewable energy also remains a prioritized area for collaboration between the two nations. And Indian culture is very, very popular in Venezuela, from Ayurveda to yoga to our movies, food and so on. So that's where, because of a trust and good cultural relationship between the two nations, definitely it's going to be translated into a strategic cooperation in these three or four critical areas: energy, mining, agriculture and renewable energy.
1: And we see that the Ministry of External Affairs, in a post on X, has said that the visit would provide an opportunity for both countries to strengthen cooperation and build on the momentum in their bilateral relationship. And we also see that the acting president of Venezuela has held bilateral discussions with Prime Minister Narendra Modi, other senior Indian leadership, including the External Affairs Minister S. Jaishankar. This visit is on till the 7th of June, and we are expecting more developments to take place. And in the coming days, we will keep up on our discussions on the India-Venezuela relationship and also the developments that take place during the visit of the acting President of Venezuela to India. With these points, we bring today's discussion to an end. Thank you.
0: Thank you so much, Simran.
2: You were listening to a discussion on strengthening India-Venezuela bilateral ties. The participants were Anshu Joshi, international affairs expert, and Simran Sodhi, journalist. This program was produced and presented by the News Services Division of Akashvani. You can listen to it on our mobile app, News on AIR. This program is also available on our YouTube channel, News on AIR Official. You may share your feedback about this program through email at airnsdtalks@gmail.com or WhatsApp on 9289094044.
3: Spotlight.
4: ಆಕಾಶವಾಣಿ ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು, ಈ ಕುರಿತು ಮಾತುಕತೆ. ಈ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ ವಿದ್ವಾಂಸರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ. ಇವರೊಂದಿಗೆ ಭಾಗವಹಿಸಿದ್ದಾರೆ ಡಾಕ್ಟರ್ ಶಭಾನಾ.
5: ಕೇಳುಗರೆ, ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಕನ್ನಡ ಸಾಹಿತ್ಯ ಎಷ್ಟು ವಿಸ್ತಾರವಾಗಿ ಬೆಳೀತಾ ಇದೆ ಅನ್ನುವಂತಹದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯನೇ. ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದಗೊಂಡು ಬರ್ತಿರುವಂತಹ ಕೃತಿಗಳು ಅಥವಾ ನಮ್ಮ ಭಾಷೆಯಿಂದ ಈಗಾಗಲೇ ಅನುವಾದಗೊಂಡಿರುವಂತಹ ಕೃತಿಗಳು ಇವೆಲ್ಲವನ್ನ ಆಧಾರವಾಗಿಕೊಂಡು ಇವತ್ತು ಬೆಳೀತಾ ಇರುವಂತಹ ರೀತಿಯನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಕನ್ನಡ ಭಾಷೆಯನ್ನ ಮಾತನಾಡ್ತಿರುವಂತಹ ಅದನ್ನ ಬಳಸ್ತಾ ಇರುವಂತಹ ನಾವುಗಳು ಧನ್ಯ ಅಂತಾನೆ ಅನ್ಸುತ್ತೆ. ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನ ಸಾಕಷ್ಟು ದೊಡ್ಡ ಕ್ರಾಂತಿಯನ್ನೇ ತಂದಿಡ್ತು. ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ವಚನಗಳ ಮೂಲಕ ಮಾನವೀಯ ನೋಟದಲ್ಲಿ ಹೇಗೆ ನೋಡಬೇಕು ಇಡೀ ಸಮಾಜವನ್ನು ಅನ್ನುವಂತಹದ್ದು ಬಸವ ತತ್ವ ಆಗಿರಲಿ ಅಥವಾ ವಚನ ಸಾಹಿತ್ಯ ಆಗಿರಲಿ, ನಮಗೆಲ್ಲರಿಗೂ ಅದು ಬೋಧಿಸ್ತು ಅನ್ನುವಂಥದ್ದು ತಮಗೆ ತಿಳಿದಿರುವಂತಹ ವಿಷಯನೇ. ಏಕೆ ರಾಮಾನುಜಂ ಅವರು ಸ್ಪೀಕಿಂಗ್ ಆಫ್ ಶಿವ ಅನ್ನುವಂತಹ ಕೃತಿಯನ್ನು ತಂದು ಕನ್ನಡದಲ್ಲಿ ಇರುವಂತಹ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಇವರೆಲ್ಲರ ವಚನಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದಿರುವಂತಹ ವಿಷಯನೇ. ಇವತ್ತು ನಮ್ಮೊಟ್ಟಿಗೆ ಪ್ರಸಿದ್ಧ ಅನುವಾದಕರು ಹಾಗೆ ನಿವೃತ್ತ ಕನ್ನಡ ಅಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಅವರು ಹಾಗೆ ಡಾಕ್ಟರ್ ಗಲೀನಾ ಅನ್ನುವಂತಹವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ, ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಅವರ ಸಹಕಾರದ ಮೂಲಕ ಡಾಕ್ಟರ್ ಗಲೀನಾ ಅವರು ಕನ್ನಡದ ವಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ದಾರೆ ಅನ್ನುವಂತಹದ್ದು ಬಹಳ ವಿಶೇಷ. ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ. ಡಾಕ್ಟರ್ ಗಲೀನಾ ಅವರೇ, ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
6: ನಮಸ್ಕಾರ.
5: ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಸರ್, ಹೇಳಿ, ಹೇಗೆ ಡಾಕ್ಟರ್ ಗಲೀನಾ ಅವರಿಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು? ಅವರು ಮೂಲತಃ ರಷ್ಯಾದಲ್ಲಿ ಇರುವಂತಹವರು, ಅವ್ರು ಹೇಗೆ ಇಲ್ಲಿಗೆ ಪ್ರಯಾಣ ಮಾಡಿ ಬಂದರು, ಅವರಿಗೆ ವಚನಗಳು ಹೇಗೆ ಪ್ರಭಾವಿಸ್ತು, ಯಾಕೆ ಅವರಿಗೆ ಅನುವಾದ ಮಾಡಬೇಕು ಅಂತ ಅನ್ನಿಸ್ತು, ಅದೆಲ್ಲದಕ್ಕೂ ನೀವು ಬೆನ್ನೆಲುಬಾಗಿ ನಿಂತ್ರಿ. ನಮ್ಮ ವಚನಗಳು ರಷ್ಯನ್ ಭಾಷೆಗೆ ಅನುವಾದಗೊಂಡು ಅಲ್ಲಿ ಪುಸ್ತಕ ಕೂಡ ಪ್ರಕಟ ಆಗಿದೆ, ಈ ಪಯಣ ಹೇಗಿತ್ತು?
6: ಬಹಳ ಸಂತೋಷದ ಹಾಗೂ ಬಹಳ ಅತ್ಯಮೂಲ್ಯವಾದಂತಹ ಪ್ರಶ್ನೆಯನ್ನು ಕೇಳಿದ್ದೀರಿ. ನಿಮಗೆ

0: ಮೊದಲಿಗೆ ಧನ್ಯವಾದ. ಡಾಕ್ಟರ್ ಗಲೀನಾ ಅವರು ರಷ್ಯಾದವರು, ಮಾಸ್ಕೋದಲ್ಲಿದ್ದಾರೆ ಈಗ. ಅಲ್ಲಿಂದ ಅವರಿಗೆ ಭಾರತದ ICSR ಸಂಸ್ಥೆಯಿಂದ ಅವರಿಗೆ ಫೆಲೋಶಿಪ್ ಸಿಕ್ತು. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದರು. ಆಂಥ್ರೋಪಾಲಜಿ ವಿಭಾಗದಲ್ಲಿ, ಮಾನವಶಾಸ್ತ್ರ ವಿಭಾಗದಲ್ಲಿ ಅವರಿಗೆ ಒಂದು ವಿದ್ಯಾರ್ಥಿ ವೇತನ ಸಿಕ್ತು. ಹಾಗೆ ಬಂದಾಗ ಅವರು ಆರಿಸಿಕೊಂಡಂತಹ ವಿಷಯ ಭಾರತದ ಅತ್ಯಂತ ಪ್ರಾಚೀನ ವೈದ್ಯಕೀಯ ಶಾಸ್ತ್ರವಾದಂತಹ ಆಯುರ್ವೇದ, ಮತ್ತು ಅಷ್ಟೇ ಪ್ರಾಚೀನವಾದಂತಹ ಟಿಬೆಟ್ಟಿನ ಒಂದು ವೈದ್ಯ ಶಾಸ್ತ್ರ, ಇವೆರಡರ ಮಧ್ಯೆ ಇರುವಂತಹ ಸಾಮ್ಯಗಳು, ಇವುಗಳ ಮಧ್ಯೆ ಇರುವಂತಹ ವೈಷಮ್ಯಗಳು, ಇವುಗಳನ್ನು ತುಲನಾತ್ಮಕವಾಗಿ ಪರಿಚಯ ಮಾಡಿಕೊಳ್ಬೇಕು, ಓದಬೇಕು, ಅಭ್ಯಾಸ ಮಾಡಬೇಕು. ಆ ಮೂಲಕ ಭಾರತೀಯರಿಗೆ ಟಿಬೆಟಿಯನ್ ಔಷಧ ಏನೇನಿದೆ, ಹರ್ಬ್ಸ್ಗಳೇನೇನಿದೆ, ಮೂಲಿಕೆಗಳೇನಿವೆ, ಅವುಗಳನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು. ಅದೇ ರೀತಿ ಇತರರಿಗೆ, ಟಿಬೆಟಿಯನ್ರಿಗಾಗ್ಬೋದು ಅಥವಾ ಇಂಗ್ಲೀಷರಿಗಾಗ್ಬೋದು, ರಷ್ಯನ್ರಿಗಾಗ್ಬೋದು ಅಥವಾ ಬೇರೆ ದೇಶದವ್ರಿಗಾಗ್ಬೋದು, ಹೇಗೆ ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿ ಇದೆ, ಅಲ್ಲಿ ಏನೇನು ಸಿಗುತ್ತೆ ಗಿಡಮೂಲಿಕೆಗಳು, ಅಲ್ಲಿ ಏನೇನು ಔಷಧಿಗಳನ್ನು ತಯಾರು ಮಾಡ್ತಾರೆ, ಇವರ ಎರಡುಗಳ ನಡುವೆ ಇರುವಂಥ ಸಾಮ್ಯವನ್ನು ಕುರಿತು ಅವರು ಅಧ್ಯಯನ ಮಾಡಿದ್ದಾರೆ. ಈಗ ಎರಡು ಮೂರು ತಿಂಗಳ ಕೆಳಗೆ ಅವರಿಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಡಾಕ್ಟರ್ ಗಲೀನಾ ಅವರು 5 ವರ್ಷದಿಂದ ಮೈಸೂರಿನಲ್ಲೇ ಇದ್ದಾರೆ, ಮೈಸೂರಿಗರೇ ಆಗಿದ್ದಾರೆ ಒಂದು ವಿಧದಲ್ಲಿ. ಅವರ ಭೇಟಿ ನನಗೆ ಅಚಾನಕ್ಕಾಗಾಯಿತು, ಆದರೆ ಇತ್ತೀಚೆಗೆ, ಅದು 1 ವರ್ಷದ ಕೆಳಗೆ. ಆ 1 ವರ್ಷದ ಕೆಳಗೆ ಅಚಾನಕ್ ಭೇಟಿಯಾದಾಗ ಅವರನ್ನು ನಾನು ಪ್ರಶ್ನೆ ಮಾಡಿದೆ, ನೀವು 4 ವರ್ಷದಿಂದ ಇಲ್ಲೇ ಮೈಸೂರಿನಲ್ಲಿದ್ದೀರಾ, ಕನ್ನಡವನ್ನು ಕಲ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ. ಆಗ ಅವರು ಹೇಳಿದರು, ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ನನಗೆ, ನಾನು ಭಾರತೀಯ ಸಂಸ್ಥಾನ ಇದೆಯಲ್ಲ ಅಲ್ಲಿ ಡಿಪ್ಲೊಮೋ ಇನ್ ಕನ್ನಡ ಮಾಡಿದೆ, ಆದರೆ ಅಷ್ಟು ಸರಿಯಾಗಿ ಅಲ್ಲಿ ನನಗೆ ಕನ್ನಡದ ಬಗ್ಗೆ ಹೆಚ್ಚು ಪರಿಶ್ರಮ ಆಗಲಿಲ್ಲ, ದಯವಿಟ್ಟು ನೀವೇನಾದರೂ ಕನ್ನಡವನ್ನು ಹೇಳ್ಕೊಡ್ತೀರಾ, ಮುಂದುವರಿಸ್ಬೇಕು ಅಂತ ನನಗೆ ಆಸೆ ಇದೆ ಅಂತಂದರು. ಆಗಲಿ ಅಂತ ಹೇಳಿಬಿಟ್ಟು ಅವರನ್ನು ಕನ್ನಡ ಕಲಿಸೋದಕ್ಕೆ ಆರಂಭ ಮಾಡಿದೆ. ಅವರಿಗೆ ವ್ಯಾಕರಣ ಕಲಿಸಿದೆ ಆರಂಭದಲ್ಲಿ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದ ಕೆಲವು ಪ್ರಮುಖ ಘಟ್ಟಗಳು ಏನಿದೆ, ಪಂಪನಿಂದ ಹಿಡಿದು ಕುವೆಂಪುವರೆಗೆ ಏನು ಘಟ್ಟಗಳಿದೆ, ಅಲ್ಲಿಗಿರುವಂತಹ ಪ್ರಮುಖ ಕವಿಗಳ ಬಗ್ಗೆ 4 ಮಾತುಗಳನ್ನು ಹೇಳಿದೆ, ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಪಂಪನ ಪದ್ಯವನ್ನು ಹೇಳಿಬಿಟ್ಟು ಹೇಗೆ ಪಂಪ ಅದನ್ನು ಬರೆದಿದ್ದಾನೆ, ಹೇಗೆ ಹಳೆಗನ್ನಡದಲ್ಲಿದ್ದರೂ ಕೂಡ ಆಧುನಿಕ ಜಗತ್ತಿಗೂ ಕೂಡ ಇಂದಿಗೂ ಅದು ಪ್ರಸ್ತುತವಾಗಿದೆ, ಈ ಥರದ್ದೆಲ್ಲ ಹೇಳಿದೆ ನಾನು ಅವ್ರಿಗೆ. ಭಾಳ ಸಂತೋಷ ಆಯಿತು. ಯಾವಾಗ ನಾವು 12ನೇ ಶತಮಾನದ ಬಸವಣ್ಣನವರ ವಚನಗಳನ್ನಾಗಲಿ, ಅಕ್ಕ ಮಹಾದೇವಿಯ ವಚನಗಳನ್ನಾಗಲಿ, ಅಲ್ಲಮ್ಮ ಪ್ರಭುಗಳ ವಚನಗಳಾಗಲಿ, ಅವುಗಳನ್ನು ಹೇಳಿದಾಗ ಅವರಿಗೆ ಭಾಳ ಆಸಕ್ತಿ ಉಂಟಾಯಿತು. ಸರ್, ಇದನ್ನು ನಾವು ಯಾಕೆ ರಷ್ಯನ್ ಭಾಷೆಗೆ ಅನುವಾದ ಮಾಡಬಾರ್ದು ಅನ್ನಿಸ್ತು. ನನಗೂ ಕೂಡ ರಷ್ಯನ್ ಭಾಷೆ ಚೆನ್ನಾಗಿ ಬರ್ತಾ ಇದ್ದದ್ದರಿಂದ, ನಾನು 2 ವರ್ಷ ಕಾಲ ರಷ್ಯಾದಲ್ಲಿ ಇದ್ದದ್ದರಿಂದ ಆಗಬಹುದು ಇದನ್ನು ಮಾಡೋಣ ಅಂತ ಹೇಳಿ ದಿನ ಕೂತ್ಕೊಂಡು ನಾವಿಬ್ಬರೂ ಅದನ್ನು, ನಾನು ಹೇಳೋದು, ಅವರು ಅದನ್ನು ಅರ್ಥ ಮಾಡಿಕೊಳ್ಳೋದು, ಹೀಗೆ ನಡೆದು ಕೊನೆಗೆ 70 ವಚನಗಳನ್ನು ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ವಿ. ಆಮೇಲೆ ಆ 70 ವಚನಗಳಲ್ಲಿ 50ನ್ನು ಆರಿಸಿಕೊಂಡು ಆ 50 ವಚನಗಳಿಗೂ ಕೂಡ ಗಲೀನಾ ಅವರು ಅದಕ್ಕೆ ಕಾಮೆಂಟ್ರಿ ಬರೆದರು. ಬಹಳ ಚೆನ್ನಾಗಿ ಅದ್ಭುತವಾದಂತಹ ಕಾಮೆಂಟ್ರಿ ಅದು. ಅದನ್ನು ಮಾಸ್ಕೋದ ಒಂದು ಪ್ರಕಾಶನ ಸಂಸ್ಥೆ ಪ್ರಕಟ ಮಾಡಿದೆ. ಅದು 2-3 ದಿವಸದ ಕೆಳಗೆ ಮಾಸ್ಕೋದ ಅಂಗಡಿಗಳಲ್ಲಿ ಅದು ಮಾರಾಟಕ್ಕೆ ಬಂದಿದೆ ಅನ್ನೋದು ಸುದ್ದಿ ಕೇಳಿ ನಮಗೆ ಸಂತೋಷ ಆಯಿತು. ಇಷ್ಟು ಗಲೀನಾ ಅವರ ಪರಿಚಯದ ಬಗ್ಗೆ ನಾನು ಹೇಳಬಹುದಾದದ್ದು.
1: ನೀವು ಕೂಡ ರಷ್ಯಾ ಭಾಷೆಯಿಂದ ಸಾಕಷ್ಟು ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದೀರಾ ಸರ್. ಕನ್ನಡದ ಕೃತಿಗಳನ್ನು ಕೂಡ ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡಿದ್ದೀರಾ. ಹಾಗಾಗಿ ಇದೊಂಥರ ಅಪರೂಪದ ಒಂದು ನಂಟು ಅಂತ ಅನಿಸುತ್ತೆ. ಅಚಾನಕ್ಕಾಗಿ ಪರಿಚಯ ಆಗಿ ರಷ್ಯಾ ಭಾಷೆ ನಿಮಗೂ ಕೂಡ ತಿಳಿದಿದ್ದ ಕಾರಣಕ್ಕಾಗಿ ಇದು ಸಾಧ್ಯ ಆಯ್ತೇನೋ ಅಂತ ಅನಿಸುತ್ತೆ.
0: ಖಂಡಿತ ಖಂಡಿತ, ನಿಜ ನೀವು ಹೇಳ್ತಿದ್ದು ನಿಜ
1: ಸರ್. ಇವರಿಗೆ ವಚನನೇ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು?

0: ಹೆಚ್ಚಿನ ಅನುವಾದ ಮಾಡುವ ಹಾಗೆ ಅಂತ ಅಂದ್ಕೊಂಡು.
1: ಅಲ್ಲಿ ಏನು ವಿಶೇಷ ಕಾರಣ ಇಲ್ಲ, ವಚನಗಳನ್ನು ಹೇಳ್ತಾ ಇದ್ದಾಗ ಅದನ್ನು ಅಧ್ಯಯನ ಮಾಡಿದಾಗ ಅವ್ರಿಗೆ ಅನ್ನಿಸ್ತು ಈ ವಚನಗಳು ಎಷ್ಟೊಂದು ಇದರಲ್ಲಿ ಮೌಲ್ಯಯುತವಾದಂಥ. ಆಮೇಲೆ ಇನ್ನೊಂದೇನು ಅಂತಂದರೆ ಇದು ಸಾರ್ವಕಾಲಿಕವಾದದ್ದು, ಬರೀ ಭಾರತಕ್ಕೆ ಅಥವಾ ಬರೀ ಕರ್ನಾಟಕ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬೇಡ, ಇದು ಎಲ್ರಿಗೂ ಅನ್ವಯ ಆಗುವಂತ,
0: ಇವತ್ತಿಗೂ ಮುಂದೆಯೂ ಕೂಡ
1: ಎಲ್ಲರಿಗೂ ಜಗತ್ತಿಗೆ ಅನ್ವಯ ಆಗುವಂತ. ಆಮೇಲೆ ಸಂಪ್ರದಾಯದಲ್ಲಿರುವಂತಹದ್ದು, ಅದರಲ್ಲಿರುವಂತಹ ಹುಳುಕುಗಳನ್ನು ಅವರು ಎತ್ತಿ ತೋರಿಸಿದರು, ಅದು ಅವರಿಗೆ ಇಷ್ಟ ಆಯಿತು. ಈಗ ಉದಾಹರಣೆಗೆ ಕಲ್ಲ ನಾಗರ ಕಂಡರೆ ಹಾಲೆರೆ ಎಂಬರೆಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರೆಯ, ಇದು ಸಹಜವಾದದ್ದು. ಯಾರಿಗೇ ಆಗಲಿ ಕಲ್ಲು ದೇವ್ರಿಗೆ ಕೊಂಡ್ರೆ ಅದೇನೂ ಮಾಡಲ್ಲ ನಮಗೆ ಅನ್ನುವಂತಹ ಹೆದರಿಕೆ ಇರೋದಿಲ್ಲ, ಹೋಗಿ ಪೂಜೆ ಮಾಡ್ತೀವಿ. ನಿಜವಾದ ಹಾವು ಇದ್ರಿ ಕಂಡ್ರೆ ಖಂಡಿತವಾಗಿ ಅದನ್ನು ಹೊಡೀರಿ ಅಂತ ಹೇಳ್ತೀವಿ. ಈ ಥರ ಇಂಥದ್ದೆಲ್ಲ ಅವರಿಗೆ ಭಾಳ ಇಷ್ಟ ಆಯಿತು. ನಾವು ಏನು ಅನುವಾದ ಮಾಡಿದ್ದೀವಿ ಅದಕ್ಕಿಂತ ಹಿಂದೆ ಅನೇಕ ಪುಸ್ತಕಗಳು ಕಥೆಗಳು ರಷ್ಯನ್ ಭಾಷೆಗೆ ಕನ್ನಡದಿಂದ ಹೋಗಿದೆ. ಉದಾಹರಣೆಗೆ ಆಲನಹಳ್ಳಿ ಕೃಷ್ಣ ಅವರ ಕಾಡು ಬಂದಿದೆ, ಆಮೇಲೆ ಅಶ್ವತ್ಥರ ಕಥೆಗಳು ಹೋಗಿದೆ, ತರಾಸು ಅವರ ಕಥೆಗಳು ಹೋಗಿದೆ, ಬಸವರಾಜ ಕಟ್ಟಿಮನಿಯವರ ಕಥೆಗಳು. ಆದರೆ ಒಂದು ಏನು ಅದರಲ್ಲಿ ಅಂತಂದರೆ ಅಲ್ಲಿಯ ಅನುವಾದಕರು ಏನು ಮಾಡಿದ್ದಾರೆ ರಷ್ಯನ್ ಭಾಷೆಗೆ, ಅವರಿಗೆ ಕನ್ನಡದ ಗಂಧ ಇಲ್ಲ, ಆಮೇಲೆ ಮೂಲ ಕನ್ನಡ ಅಲ್ಲಿಲ್ಲ.
0: ಮತ್ತೆ ಎಲ್ಲರೂ ಅನುವಾದ ಮಾಡುವಂತವರು ಮೂಲ ಭಾಷೆನ ತಿಳ್ಕೊಂಡು ಮಾಡ್ಲಿಕ್ಕಿಲ್ಲ,
1: ಮಾಡಕ್ಕಾಗಲ್ಲ. ಆಮೇಲೆ ಕನ್ನಡದಲ್ಲಿ ಇರುವಂತ ಸೊಗಡು ಏನಿದೆ ಅದು ಬಂದಿಲ್ಲ. ಆದ್ರೆ ಇಲ್ಲಿ ಹಾಗಾಗಿಲ್ಲ ನಮ್ದು, ಯಾಕೆಂದ್ರೆ ನಮ್ಮಿಬ್ರಿಗೂ ರಷ್ಯನ್ ಭಾಷೆ ಬರುತ್ತೆ, ಇಬ್ರಿಗೂ ಕನ್ನಡ ಭಾಷೆ ಬರುತ್ತೆ, ಇಬ್ಬರಿಗೂ ಇಂಗ್ಲಿಷ್ ಭಾಷೆ ಬರುತ್ತೆ. ಹಾಗಾಗಿ ಅದು ಬಹಳ ಸೊಗಸಾಗಿ,
0: ಅದು ತೊಡಕು ಎಲ್ಲೂ ಆಗ್ಲೇ ಇಲ್ಲ. ಆಗ್ಲಿ, ಗಲೀನಾ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್ ಗಲೀನಾ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹೇಳಿ ಗಲೀನಾ ಅವರೇ, ನೀವು ಮೈಸೂರಿಗೆ ಹೇಗ್ ಬಂದ್ರಿ, ಮತ್ತೆ ಹೇಗೆ ಡಾಕ್ಟರ್ ಹೆಚ್ ಎಸ್ ಹರಿಶಂಕರ್ ಅವರ ಪರಿಚಯ ಆಯ್ತು ನಿಮ್ಗೆ, ಮತ್ತೆ ಅವರಿಂದ ಹೇಗೆ ಪ್ರಭಾವಕ್ಕೆ ಒಳಗಾದ್ರಿ ನೀವು?
2: ನಾನು ರಾಶಿಯಿಂದ ಬಂದಿದೆ. ನಾನು ಮೈಸೂರಿಗೆ 6 ವರ್ಷಗಳು ಇದ್ದೇನೆ. ನಾನು ಮೈಸೂರಿಗೆ ವಿಶ್ವವಿದ್ಯಾನಿಲಯದ ಮಾನವಶಾಸ್ತ್ರ ವಿಭಾಗದಲ್ಲಿ PhD ಪದವಿಗಾಗಿ ಕೆಲಸ ಮಾಡಿದೆ. ಟಾಪಿಕ್ ಆಂಥ್ರೋಪಾಲಜಿಕಲ್ ಸ್ಟಡಿ ಆಫ್ ಮೆಡಿಕಲ್ ನಾಲೆಜ್ ಟ್ರಾನ್ಸ್ಮಿಷನ್ ಇನ್ ಆಯುರ್ವೇದ ಅಂಡ್ ಸೋವರಿಕ್ಪ. ನಾನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಇನ್ ಕನ್ನಡ ಮುಗಿಸಿದೆ. ಬಟ್ ನನ್ನ ಜ್ಞಾನ ತುಂಬಾ
0: ಸೀಮಿತವಾಗಿದೆ.
2: ಸೊ ನಂತರ ನಾನು ನನ್ನ ಗುರು ಪ್ರೊಫೆಸರ್ ಹರಿಶಂಕರ್ ಭೇಟಿಯಾದ. ಸೊ ಅವರು ನನಗೆ ಭಾಷೆಯ ಮಾಲಾಗಲನ್ನು ಕಲಿಸಿದರು. ಸೊ ಆಮೇಲೆ ಅವರು ಬಸವಣ್ಣ ಅಕ್ಕ ಮಹಾದೇವಿ ಅಲಾಮ ಪ್ರಭು ವಾಚನ ಪಾತಗೆ ಶೋ ಮಾಡಿದೆ. ಅಂಡ್ ವಾಚನಗಳಲ್ಲಿರುವ ಶಿವ ಭಕ್ತಿ ಮನವಿಯ ಗುಣಗಳನ್ನು ಕಂದಾಗ ಈ ವಾಚನಗಳನ್ನು ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಬೇಕು ಎಂಬ ಭಾವನೆ ಬಂತು. ಹಾಗಾಗಿ ಕೆಲವು ವಾಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿದವೆ. ಈಗ 70 ವಾಚನಗಳನ್ನು ನಾವು ರಷ್ಯನ್ ಅನುವಾದ ಮಾಡಿದೆವು. ನನಗೆ ಬಸವನ ವಾಚನ ತುಂಬ ಇಷ್ಟ. ಬಸವಣ್ಣನವರ ವಾಚನಗಳ ನಾನು ಮಾರುವುದೇ. ಮನುಷ್ಯನು ಯಾವಾಗಲೂ ಪ್ರಪಂಚಿಕ ನುಖದಲ್ಲಿಯೇ ನಿರತನಾಗಿರುತ್ತಾನೆ, ಆದರೆ ಇದೊಂದೇ ಗುರಿ ಆಗಬಾರದು. ಸೊ ವಾಚನಗಳು ಒಲಿಯದನ್ನು ನಮಗೆ ಕೆಲಸುತ್ತವೆ. ಅವು ನಮ್ಮ ಭರಾಚ ಸಂಸ್ಕೃತಿಯ ರಹಸ್ಯ ನೀತಿಗಳಾಗಿದ್ವೆ.
0: ಕೇಳುಗರೆ, ನೀವು ಗಲೀನಾ ಅವರ ಮಾತುಗಳನ್ನ ಆಲಿಸ್ತಾ ಇದ್ದೀರಾ. ನನ್ನ ಮುಂದೆ ಗಲೀನಾ ಅವರು ಕೂತಿದ್ದಾರೆ. ಸಹಜವಾಗಿ ಒಂದಷ್ಟು ಪದಗಳನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ಒಂದು ಪುಸ್ತಕ ಇದೆ, ಅವರದೇ ಹಸ್ತಾಕ್ಷರದಲ್ಲಿರುವಂತಹ ಕನ್ನಡ ಭಾಷೆ. ಅವರು ಎಷ್ಟು ಮುದ್ದಾಗಿ ಮಾತಾಡ್ತಿದ್ದಾರೋ ಅಷ್ಟೇ ಮುದ್ದಾದ ಅಕ್ಷರವನ್ನ ಅವರು ಕೆಲವೊಂದು ಅಂಶಗಳನ್ನ ಬರ್ತ್ಕೊಂಡು ಬಂದಿದ್ದಾರೆ. ಅದನ್ನ ನೋಡಿದಾಗ ನಿಜಕ್ಕೂ ನಮ್ಮ ಕನ್ನಡ ಭಾಷೆಗೆ ಅಳಿವಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಕನ್ನಡ ಭಾಷೆ ರಷ್ಯಾದ ಒಬ್ಬ ಮಹಿಳೆಗೆ ಇಷ್ಟೊಂದು ಪ್ರಭಾವಿಸಿದೆ ಅಂತಂದ್ರೆ ಇನ್ನು

0: ಇವತ್ತು ಒಂದಷ್ಟು ಬರಿಬೇಕು ಅಥವಾ ಒಂದಷ್ಟು ಅನುವಾದ ಮಾಡಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡೇ ಇರ್ತೀರ ನೀವು. ಹಂಗಾಗಿ ಮಾಡ್ತೀರಾ ಹಾಗಿದ್ರೆ, ಮತ್ತೆ ಬರ್ತೀರಾ ಭಾರತಕ್ಕೆ?
1: ಹೌದು, ಎಂಡ್ ಆಫ್ ಜುಲೈ ನಾನು ಭಾರತದಲ್ಲಿ ಬರ್ತೀನಿ. ಆಮೇಲೆ ನಾವು ಇದು ಕೆಲಸ ಮುಂದುವರಿಸ್ತೇವೆ. ನಾನು ಕೆ ಸಿ ಶಿವಪ್ಪ ಮತ್ ಮಾಡ್ತೀನಿ.
0: ಮುದುರಾಮ ಕಾವ್ಯದಿಂದಲೇ ಪ್ರಸಿದ್ಧ ಆಗಿರೋ ಕೆ ಸಿ ಶಿವಪ್ಪ ಅವರ
1: ಪ್ಲಾನ್,
0: ಅವರ ವಚನಗಳನ್ನ ನೀವು ಅನುವಾದ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಕನ್ನಡ ಭಾಷೆ ಅಂತಂದ್ರೆ ನಿಮ್ಗೇನ್ ಅನ್ಸುತ್ತೆ ಗಲೀನಾ ಅವರೇ, ಯಾಕಾಗಿ ಕನ್ನಡ ಕಲಿಬೇಕು ಅಂತ ಅನ್ನಿಸ್ತು? ಯಾಕಂದ್ರೆ ಸಾಕಷ್ಟು ಮಂದಿ ಪಿ ಎಚ್ ಡಿ ಮಾಡ್ಲಿಕ್ಕೆ ಬೇರೆ ದೇಶಗಳಿಂದ ನಮ್ಮ ಭಾರತಕ್ಕೆ ಬರ್ತಾರೆ, ವಿಶೇಷವಾಗಿ ಮೈಸೂರಿಗೆ ಪ್ರಯಾಣಿಸಿ ಬರ್ತಾರೆ. ಆದ್ರೆ ಎಲ್ಲರೂ ಕೂಡ ಕನ್ನಡವನ್ನ ಕಲೀಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾನು ನೋಡಿದ್ದೇನೆ, ತುಂಬಾ ಜನ ಏನ್ ಮಾಡ್ತಾರೆ, ತಮ್ಮ ಕೆಲಸ ಮುಗೀತು ಅಂತ ಅನ್ಕೊಂಡು ಹೋಗ್ತಾರೆ ಅಷ್ಟೇ. ಯಾಕೆ ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಭಾಷಾಂತರ ವಿಭಾಗ ಇದೆ, ಅಲ್ಲಿ ಅವರು ಲಿಂಗ್ವಿಸ್ಟಿಕ್ಸ್ ವಿಷಯದಲ್ಲಿ ಭಾಷಾ ವಿಜ್ಞಾನವನ್ನ ಕಲೀಲಿಕ್ಕೆ ಬರ್ತಾರೆ ಹೊರತವರು ಇಲ್ಲಿನ ಮೂಲ ಭಾಷೆಯನ್ನ ಕಲೀಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಆದರೆ ನೀವು ನಿಮ್ಮ ಸ್ವ ಇಚ್ಛೆಯಿಂದ ಕನ್ನಡ ಭಾಷೆಯನ್ನ ಕಲೀಲಿಕ್ಕೆ ಹೊರಟ್ರಿ, ಯಾಕೆ ನಿಮ್ಗೆ ಕಲಿಬೇಕು ಅಂತ ಅನ್ನಿಸ್ತು ಕನ್ನಡ ಭಾಷೆ?
1: ನಾನು ಆಂಥ್ರೋಪೋಲಜಿಸ್ಟ್ ಕೆಲಸದಲ್ಲಿ ಸಿಂಪಲ್ ಜನಗಳು
0: ಭೇಟಿ ಮಾಡಬೇಕಾಗುತ್ತೆ. ಹೌದು ಹೌದು,
1: ಇಲ್ಲಿ ಇಂಗ್ಲಿಷ್ ಅರ್ಥ ಇಲ್ಲ, ಹಿಂದಿ ಅರ್ಥ ಇಲ್ಲ,
0: ಅರ್ಥ ಆಗೋದಿಲ್ಲ ಅವರಿಗೆ. ಹೌದು,
1: ಸೊ ನಾನು ಕಲ್ಚರ್ ಲ್ಯಾಂಗ್ವೇಜ್ ಲೈಫ್ ಐ ವಾಂಟ್ ಟು ನೋ ಹೌ ದೇ ಲಿವ್ ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ವಿದೌಟ್ ಲ್ಯಾಂಗ್ವೇಜ್ ಇಟ್ಸ್ ನಾಟ್ ಪಾಸಿಬಲ್.
0: ಹೌದು,
1: ಮೈ ಸನ್ ಆಲ್ಸೋ ವಾಸ್ ಬೋರ್ನ್ ಹಿಯರ್ ಅಂಡ್ ಹಿ ಸ್ಪೀಕ್ಸ್ ಕನ್ನಡ, ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಸ್ಪೀಕಿಂಗ್ ಆಲ್ಸೋ.
0: ಓ, ಎಷ್ಟು ವರ್ಷ ಅವನಿಗೆ?
1: ಅವನು 4 ವರ್ಷ. ಅವನು ಮೈಸೂರಲ್ಲಿ
0: ಇದ್ದಾನೆ, ಹುಟ್ಟಿದ್ದು ಎಲ್ಲ ಮೈಸೂರಲ್ಲೇ.
1: ಕನ್ನಡ ಮೊದಲನೆಯ ಭಾಷೆ
0: ರಷ್ಯಾದ ಹುಡುಗನಿಗೆ ಮೊದಲ ಮಾತೃಭಾಷೆನೇ ಕನ್ನಡ. ಎಷ್ಟು ಸೊಗಸಾಗಿದೆ ಕೇಳಲಿಕ್ಕೆ ಅಲ್ವಾ ಸರ್?
2: ಈಗ ರಷ್ಯನ್ ಕಲಿತಾ ಇದ್ದಾನೆ ಮಗು, ಆದ್ರೆ ಕನ್ನಡನೇ
0: ಮಾತೃಭಾಷೆ. ಹೌದು,
1: ಅವನ ಕನ್ನಡ ತುಂಬಾ ಲೋಕಲ್ ಕನ್ನಡ, ಮೈಸೂರಿನ ಕನ್ನಡ. ಅವನು ಡೇ ಕೇರದಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಾನೆ, ಸೊ ಲೋಕಲ್ ಪೀಪಲ್ ಓನ್ಲಿ ಮಾತಾಡ್ತಾನೆ,
0: ಸಾಮಾನ್ಯ ಜನರ ಜೊತೆಗೆ ಅವನು ಬೆರೀತಾನೆ ಮಾತಾಡ್ತಾನೆ. ಸೊ ಹಂಗಾಗಿ ಅವನಿಗೆ ನಿಮ್ಗಿಂತ ಫ್ಲೂಯೆಂಟ್ ಆಗಿದೆ ಅವನ ಭಾಷೆ.
2: ಅವನು ಹುಟ್ಟಿದ ಮಾತೇ
0: ಕನ್ನಡ. ಈಗ ಅವನು ಕಲಿತಾ ಇದ್ದಾನೆ ರಷ್ಯಾ ಭಾಷೆನ. ಗಲೀನ್ ಅವರೇ, ಬಹಳ ಸಂತೋಷ. ನೀವು ಇಷ್ಟು ಪ್ರೀತಿ ಇಟ್ಟು ಕನ್ನಡದ ಮೇಲೆ ಅದನ್ನ ಕಲಿತಾ ಇದ್ದೀರಾ, ಅನುವಾದ ಮಾಡ್ತಾ ಇದ್ದೀರಾ. ನಿಮ್ಗೆ ಇಷ್ಟವಾಗಿರುವಂತಹ ಒಂದು ವಚನವನ್ನ ಓದ್ತೀರಾ?
1: ಸರಿ, ಒಂದು ವಚನ. ಉಳ್ಳವರು ಶಿವಾಲಯವ ಮಾಡುವರು, ನಾನೆನ್ನ ಮಾಡುವ ಬಡಾವಣೆಯ, ಎನ್ನ ಕಾಲ ಕಂಬ ದೇಹಲ ದೇಗುಲ, ಶಿರ ಹೊನ್ನ ಕಲಸವಯ, ಕುಡಲ ಸಂಗಮ ದೇವ ಕೇಲಯ, ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
0: ಇದು ಬಸವಣ್ಣ ಅವರ ಬಹಳ ಪ್ರಸಿದ್ಧ ವಚನ. ನೀವು ಹೇಳಿ ಸರ್, ಅನುವಾದದ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಸ್ವತಃ ಒಬ್ಬ ಅನುವಾದಕನಿಗೆ ನಾನು ಯಾವ ಯಾವ ಪದಗಳನ್ನ ಹೇಗೆ ಬಳಸಬೇಕು, ಅದನ್ನ ಹೆಂಗೆ ಅಂತ ಅನ್ಕೊಂಡು ವಚನಗಳನ್ನ ಅನುವಾದ ಮಾಡುವಂತಹ ಸಮಯದಲ್ಲಿ ಏನೇನು ಸವಾಲುಗಳು ಎದುರಾಯಿತು ನಿಮಗೆ? ಅದು ಪದಶಃ ಅರ್ಥವನ್ನ ತಿಳಿಸೋದಲ್ಲಾಗಿರ್ಲಿ, ಅಥವಾ ಅದನ್ನ ಹೇಗೆ ಆ ಭಾವಕ್ಕೆ ಅಡ್ಡಿಯಾಗದ ಹಾಗೆ ನೀವು ರಷ್ಯನ್ ಭಾಷೆಗೆ, ಯಾಕಂದ್ರೆ ನಿಮಗೂ ರಷ್ಯಾ ಭಾಷೆ ತಿಳಿದಿರೋದ್ರಿಂದ ನೀವು ಎಲ್ಲೂ ಕೂಡ ಕಿಂಚಿತ್ತು ದೋಷ ಆಗಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆಯಿಂದಲೇ ಅವ್ರಿಗೆ ಹೇಳ್ಕೊಟ್ಟಿರ್ತೀರಾ. ಹಾಗಾಗಿ ನೀವು ಯಾವೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಸರ್?
2: ಬಹಳ ಸೊಗಸಾದ ಪ್ರಶ್ನೆ, ಯಾಕೆಂದ್ರೆ ಅನುವಾದ ಅನ್ನುವಂಥದ್ದು ಬಹಳ ಕಷ್ಟವಾದ ಕೆಲಸ.
0: ಹೌದು,
2: ವಾಸ್ತವವಾಗಿ ಹೇಳಬೇಕು ಅಂತಂದ್ರೆ ಅನುವಾದ ಅನ್ನುವಂಥದ್ದು ಪರಕಾಯ ಪ್ರವೇಶ.
0: ಹೌದು,
2: ಮೂಲ ಕವಿ ಏನು ಹೇಳ್ತಾನೆ ಅದನ್ನೇ ಹೇಳಬೇಕು ನಾವು. ಆದರೆ ಸಂಸ್ಕೃತಿಗಳು ಬೇರೆ ಆದಾಗ ಆಗ ಕಷ್ಟ ಆಗುತ್ತೆ ತುಂಬ. ಅಂಥ ಅನುವಾದಗಳು ಬಹಳ ಕಷ್ಟ, ಅವು ಯಶಸ್ವಿಯಾಗುವಂಥದ್ದು ಬಹಳ ಕಡಿಮೆ. ಆದರೆ ಅದರ ಮೂಲ ಅರ್ಥವನ್ನು ನಾವು ಸಾಕಷ್ಟು ಅನುವಾದ ಕ್ಷೇತ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆ. ಒಂದು ಅವರಿಗೆ ಹೇಳಿದೆ, ಯಾವುದೋ ಒಂದು ವಚನ ಕುರಿತು ಅದನ್ನು ವಿಶ್ಲೇಷಣೆ ಮಾಡಿದ ಮೇಲೆ ಅದಕ್ಕೆ ಅರ್ಥ ಹೇಳಿದ ಮೇಲೆ ಆಮೇಲೆ ಹೇಳಿದೆ, ಕೆಲವೊಂದು ಅಂಶಗಳನ್ನು ಇನ್ನೊಂದು ಭಾಷೆಗೆ, ಭಾರತ ಸಂಸ್ಕೃತಿ ಅಲ್ಲದ ಇತರ ಭಾಷೆಗೆ ಅನುವಾದ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ.

0: ಒಂದು ವಚನ ತಗೊಳ್ಳಿ, ಬಸವಣ್ಣವ್ರ ವಚನ, ಅವರ ಅಂಕಿತ ನಾಮ ತಗೊಳ್ಳಿ, ಕೂಡಲ ಸಂಗಮ ದೈವ. ಆ ಕೂಡಲ ಸಂಗಮ ದೈವ ಅನ್ನುವಂಥ ಅಂಕಿತವನ್ನು ನೀವು ಇತರ ಭಾಷೆಗೆ, ಯಾವುದೇ ಭಾಷೆ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ತೆಲುಗು ಆಗ್ಬೋದು, ಯುರೋಪಿಯನ್ ಭಾಷೆಗಳಾಗ್ಬೋದು, ಯಾವುದೇ ಭಾಷೆಗಳಲ್ಲಿ ನೀವು ಅದನ್ನು ಅನುವಾದ ಮಾಡಿದರೆ ಆ ಮೂಲ ಗೊತ್ತಾಗೋದಿಲ್ಲ. ಆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ಅನ್ನುವಂಥದ್ದೇ ಒಂದು ಅದರ ಹಿಂದೆ ದೊಡ್ಡ ಕ್ಯಾನ್ವಾಸ್ ಇದೆ.
1: ಹೌದು,
0: ಎ ಕೆ ರಾಮಾನುಜಂ ಬಹಳ ಪ್ರಸಿದ್ಧರವರು, ತುಂಬ ದಕ್ಷರು, ಇಂಗ್ಲೀಷ್ ಭಾಷೆಯಲ್ಲಿ ಪರಿಣಿತರು, ತಮಿಳು ಅವರ ಮನೆಮಾತು, ಕನ್ನಡ ಅಷ್ಟೇ ಚೆನ್ನಾಗಿ ಬಲ್ಲವರು, ತಮಿಳು ಕನ್ನಡ ಎರಡೂ ಅಂಗೈನಲ್ಲಿ ಹೇಳುವಂಥವ್ರು, ಅಷ್ಟು ಬೆರಳ ತುದಿಲಿ ಇದೆ ಅಂತ. ಆದರೆ ಅವರು ಸ್ಪೀಕಿಂಗ್ ಆಫ್ ಶಿವ ಕೃತಿಯಲ್ಲಿ ಅವರು ಏನು ಮಾಡ್ತಾರೆ, ಕೂಡಲ ಸಂಗಮ ದೈವ ಅನ್ನುವಂಥದ್ದನ್ನು ಹಾಗೆ ಇಟ್ಕೋಬೇಕಾಗಿತ್ತು. ಆದರೆ ಅಮೆರಿಕನ್ಸ್ಗೆ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಓ ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಅಂತ ಅಲ್ಲಿ ಪದಕ್ಕೆ ಪದ ಇಟ್ಟಾಯಿತು ಅಷ್ಟೇ ಹೊರತು, ಆ ಕೂಡಲ ಸಂಗಮ ಅನ್ನುವಂಥ ಭಾವ ಇದೆಯಲ್ಲ ಅದು ಅಲ್ಲಿ ವ್ಯಕ್ತ ಆಗಲಿಲ್ಲ. ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಅಂದರೆ ಯಾವುದೋ ಎರಡು ನದಿ ಅಲ್ಲ, ಅದು ಅಷ್ಟೇ ಅಲ್ಲ, ಅದು ಅದಕ್ಕಿಂತ ಭಾವಕೋಶ ಅಲ್ಲಿ ಅಭಿವ್ಯಕ್ತಿ ತೆರ್ಕೊಳ್ಳಿಲ್ಲ, ಬರೀ ಅನುವಾದ ಆಯಿತು. ಚೆನ್ನಾಗಿ ಅನುವಾದ ಮಾಡ್ತಾರೆ ಅವರ ಅದ್ಭುತ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಇದನ್ನು ಕೂಡಲ ಸಂಗಮ ಅನ್ನುವಂಥದ್ದನ್ನು ಹಾಗೇ ಇಟ್ಕೋಬೇಕಾಗಿತ್ತು ಅಂತ ನನ್ನಾಯಿತು. ನಾವೇನು ಮಾಡಿದ್ವಿ ಇಲ್ಲಿ ರಷ್ಯನ್ ಅನುವಾದ ಮಾಡಬೇಕಾದ್ರೆ, ನಾನು ಅವ್ರಿಗೆ ಹೇಳಿದೆ ಮೂಲದ ಅಂಕಿತವನ್ನು ಹಾಗೇ ಇಟ್ಕೋಬೇಕು, ನಾವು ಕೂಡಲ ಸಂಗಮ ಅಂತ ಇದ್ದರೆ ಕೂಡಲ ಸಂಗಮ ಅಂತಲೇ ಇಟ್ಕೋಬೇಕು. ಅದನ್ನು ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು, ಓ ಲಾರ್ಡ್ ಆಫ್ ಮೀಟಿಂಗ್ಸ್ ರಿವರ್ಸ್ ಅಂತ ಹೇಳಿದ ಹಾಗೆ ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು, ನಾವು ಬೇಡ. ಚನ್ನಮಲ್ಲಿಕಾರ್ಜುನ ಅಕ್ಕಮಹಾದೇವಿದು, ಗುಹೇಶ್ವರ ಅಲ್ಲಮಪ್ರಭುದು, ಈ ಅಂಕಿತಗಳನ್ನು ಹಾಗೆ ಇಟ್ಕೋಬೇಕು. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ನಮಗೆ ವಿಶಿಷ್ಟವಾದಂಥ ಶಬ್ದಕೋಶ ಬರುತ್ತೆ ವಚನಗಳಲ್ಲಿ, ಲಿಂಗ ಅಂತ ಅನ್ನೋದು, ಇಷ್ಟಲಿಂಗ, ಅನಾವರಣ, ಹೀಗೆ ಅನೇಕ ಪಾರಿಭಾಷಿಕ ಶಬ್ದಗಳು, ಅವುಗಳನ್ನು ಸೂನ್ಯ ಸಂವಾದ ಮಾಡಿ ಒಂದು ಪದಕ್ಕೆ ಇನ್ನೊಂದು ಪದ ಇಟ್ಟು ಹೇಳಿದರೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಗಲೀನ ಅವರು, ಅಂತಹ ಪದಗಳನ್ನು ಬಂದಾಗ ಅವುಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿ ಕೆಳಗಡೆ ಫುಟ್ನೋಟ್ಸ್ನಲ್ಲಿ ಮೂಲದಲ್ಲಿ ಈ ಥರ ಪದ ಇದೆ, ಇದಕ್ಕೆ ಈ ತರಹ ಇದೆ, ಹೀಗೆ ಆ ಮೂಲದ ಭಾವಕ್ಕೆ ಎಳ್ಳಷ್ಟೂ ತೊಂದರೆ ಆಗದ ಹಾಗೆ, ಎಳ್ಳಷ್ಟೂ ಕೊರತೆ ಆಗದ ಹಾಗೆ, ತಪ್ಪು ಆಗದ ಹಾಗೆ ಅದನ್ನು ಮಾಡಿದ್ದೀವಿ.
1: ಸರ್, ಅದರ ಹೆಸರು ಏನು ಸರ್?
0: ದಿಹಾನಿಯೇ ಲಿಂಗಿ ಅಂತ, ಲಿಂಗದ ಅರಿವು. ಹಾಗಾಗಿ ಭಾಷಾಂತರ ಇದ್ದರಲ್ಲಿ ಚೆನ್ನಾಗಿದೆ ಅಂತ. ಆದರೆ ಒಂದು ಮಾತನ್ನು ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು, ನಮ್ಮ ಭಾಷಾಂತರದ ಒಂದು ಸೂತ್ರ ಏನಪ್ಪಾ ಅಂತಂದರೆ, ಯಾವುದೇ ಒಂದು ಭಾಷಾಂತರ ಅದೇ ಅಧಿಕೃತ ಅಲ್ಲ. ನೋ ಟ್ರಾನ್ಸ್ಲೇಷನ್ ಈಸ್ ಪರ್ಫೆಕ್ಟ್, ನೋ ಟ್ರಾನ್ಸ್ಲೇಷನ್ ಈಸ್ ಫೈನಲ್. ಹೀಗೆ ಆಗ್ತಾ ಇರಬೇಕು, ಮತ್ತೆ ಮತ್ತೆ ಅವನ್ನು ಮಾಡ್ತಾ ಇರಬೇಕು. ಈಗ ಕನ್ನಡದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಹಳೆಗನ್ನಡದಿಂದ ಹೊಸಗನ್ನಡದಿಂದ ಮತ್ತೆ ಮತ್ತೆ ಅನುವಾದಗಳು ಬರ್ತಾನೆ ಇರುತ್ತೆ. ಕಾಳಿದಾಸನ ನಾಟಕಗಳನ್ನು ಅನೇಕ ಜನ ಮತ್ತೆ ಮತ್ತೆ ಅನುವಾದ ಮಾಡಿದ್ದಾರೆ. ಯಾಕೆಂತಂದರೆ ಯಾವುದೇ ಒಂದು ಬಸವಪ್ಪ ಶಾಸ್ತ್ರಿಗಳದ್ದು ಬಹಳ ಸೊಗಸಾದ ಭಾಷಾಂತರ, ಆದರೆ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಮಾಡಿದ್ದಾರೆ, ಆಮೇಲೆ ಪರಮೇಶ್ವರ ಭಟ್ರು ಮಾಡಿದ್ದಾರೆ, ಹೀಗೆ ಅನೇಕ ಜನ ಮಾಡಿದ್ದಾರೆ. ಯಾಕೆಂದರೆ ಭಾಷಾಂತರಗಳು ಮತ್ತೆ ಮತ್ತೆ ಬರಬೇಕು ಅನ್ನೋದು ಆ ದೃಷ್ಟಿಯಿಂದ. ಆಮೇಲೆ ಇನ್ನೊಂದು ಎಚ್ಚರ ವಹಿಸಬೇಕು, ಈಗ ರಷ್ಯನ್ನಿಂದ ಅನೇಕ ಕೃತಿಗಳು ಕನ್ನಡಕ್ಕೆ ಬಂದಿದ್ದಾವೆ. ಟಾಲ್ಸ್ಟಾಯ್ ಬಂದಿದ್ದಾನೆ, ದಸ್ತಾಯೆವ್ಸ್ಕಿ ಬಂದಿದ್ದಾನೆ, ಚೆಕಾಫ್ ಬಂದಿದ್ದಾನೆ, ಗೋಗಲ್ ಬಂದಿದ್ದಾನೆ, ಆಮೇಲೆ ಗೋರ್ಕಿ ಬಂದಿದೆ, ಇದೆಲ್ಲ ಇಂಗ್ಲೀಷ್ ಮೂಲದಿಂದ ಬಂದಿದ್ದಾವೆ. ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆಗಿ ಇಂಗ್ಲೀಷ್ನಿಂದ
1: ಕನ್ನಡಕ್ಕೆ ಬಂದಿರೋದು,
0: ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆದಾಗ ಅನೇಕ ನ್ಯೂಯನ್ಸಸ್ ಅಂತ ಹೇಳ್ತೀವಲ್ಲ ಅದು ಬಿಟ್ಟು, ಅದು ಫರ್ದರ್ ಏನಾಗುತ್ತೆ ಇಂಗ್ಲೀಷ್ನಿಂದ ಮಾಡಬೇಕಾದ್ರೆ ಅನೇಕ ಜನ ನಮ್ಮ ಅನುವಾದಕರು ಭಾಳ ದೊಡ್ಡ ದೊಡ್ಡ ವಿಮರ್ಶಕರು ಅನುವಾದ ಮಾಡಿದ್ದಾರೆ, ತಮ್ಮ ಸ್ವಂತಿಕೆ ಸೇರಿಸ್ಬಿಡ್ತಾರೆ, ತಮ್ಮ ಭಾಷಾ ಪಾಂಡಿತ್ಯ ತೋರಿಸ್ತಾರೆ. ಭಾಷಾ ಪಾಂಡಿತ್ಯ ತೋರಿಸ್ಬಾರ್ದು, ಮೂಲ ಹೇಗಿದೆ ಹಾಗೆ ಹೇಳಬೇಕು, ಮೂಲದ ಯಥಾವತ್ತೆ. ಯಾಕೆಂದರೆ ನಮ್ದಲ್ಲ ಅದು.

0: ಹೌದು.
1: ಅದರಿಂದ ನಾವು ಅದಕ್ಕೆ ನಿಷ್ಠರಾಗಿರಬೇಕು. ಅದಕ್ಕೆ ಹೇಳಿದ್ನಲ್ಲ, ಪರಕಾಯ ಪ್ರವೇಶ ಬಹಳ ಮುಖ್ಯ.
0: ಹೌದು ಹೌದು ಸರ್. ಮತ್ತೊಂದು, ಇದು ನೀವು ಜೊತೆ ಸೇರಿ ಮಾಡಿರುವಂತಹ ಈ ಕೆಲಸವನ್ನು ಗಮನಿಸ್ತಿರ್ಬೇಕಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ನಾವೆಲ್ಲ ಕನ್ನಡ ಸಾಹಿತ್ಯವನ್ನು ಓದುವಾಗ ಕಾಲಘಟ್ಟದ ಆಧಾರದ ಮೇಲೆ ಏನು ಪೂರ್ವದ ಹಳಗನ್ನಡ, ಮಧ್ಯಕಾಲೀನ ಮತ್ತು ಆಧುನಿಕ ಅಂತ ಅಂದ್ಕೊಂಡು ವಿಭಾಗ ಮಾಡಿ ನಾವು ನೋಡ್ತಾ ಹೋಗ್ತೇವೆ. 12ನೇ ಶತಮಾನದ ವಚನ ಕಾಲಘಟ್ಟ ಅಥವಾ ಮಧ್ಯಕಾಲೀನ ಈ ಸಾಹಿತ್ಯವನ್ನು ನಾವು ಆ ಕಾಲಘಟ್ಟವನ್ನು ಇಟ್ಕೊಂಡೇ ಆ ಸಾಹಿತ್ಯವನ್ನು ಓದುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇವೆ. ಇದನ್ನು ನೀವು ಇನ್ನೊಂದು ಭಾಷೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತನ್ನುವಾಗ ಅವರು ಅದಕ್ಕೆ ಪೀಠಿಕೆಯಾಗಿ ಹೇಗೆ ಓದ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಸರ್. ಅದನ್ನು ಹೇಗೆ ನೀವು ಕೃತಿಯಲ್ಲಿ ಕಟ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀರಾ ಏನಾದರೂ ಪೀಠಿಕೆ?
1: ಅದನ್ನು ನಾವು ಪೀಠಿಕೆಯಲ್ಲಿ ಹೇಳಿದ್ದೀವಿ. ಪೀಠಿಕೆಯಲ್ಲಿ 12ನೇ ಶತಮಾನ ಎಂದ್ರೇನು, ಅದರ ವೈಶಿಷ್ಟ್ಯ ಏನು, ಅದು ಹೇಗೆ ಭಾಷೆ ಬೆಳೀತು, ಹಳೆಗನ್ನಡ ಭಾಷೆಯಿಂದ ಹೇಗೆ ಅದು ಭಿನ್ನ ಆಗಿದೆ, ಹಳೆಗನ್ನಡ ಭಾಷೆ ಜನಸಾಮಾನ್ಯರಿಗೆ ಅರ್ಥವಾಗದಲ್ಲೇ ಇರುವಂಥ ಭಾಷೆ, ವಚನಕಾರರು ಇದನ್ನು ಗಮನದಲ್ಲಿ ಇಟ್ಕೊಂಡ್ರು,
0: ಇಟ್ಕೊಂಡು
1: ಜನಸಾಮಾನ್ಯರಿಗೆ ಮುಟ್ಟಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದರು. ಹಾಗೆ ಮಾಡಿದಾಗ ಸಹಜವಾಗಿ ನಮ್ಮ ಭಾಷೆ ಬಂತು, ಜನರಾಡೋ ಭಾಷೆ ಬಂತು, ವಚನಗಳು ಆ ಥರ ಇದ್ದಾವೆ.
0: ಗಲೀನಾ ಅವರೇ, ವಚನಗಳನ್ನು ನೀವು ಅನುವಾದ ಮಾಡಿದ್ದೀರಾ ರಷ್ಯನ್ಗೆ. ಈಗಾಗಲೇ ಉಳ್ಳವರು ಶಿವಾಲಯ ಮಾಡುವರು ಅಂತ ಅಂದ್ಕೊಂಡು ಬಹಳ ಪ್ರಸಿದ್ಧವಾದಂತಹ ವಚನವನ್ನು ಹೇಳಿದ್ರಿ. ನನಗೆ ಬಹಳ ಕುತೂಹಲ ಆಗ್ತಾ ಇದೆ, ಪ್ರಾಯಶಃ ಕೇಳುಗರಿಗೂ ಕುತೂಹಲ ಹುಟ್ಟಿರುತ್ತೆ. ಹಾಗಾಗಿ ನೀವು ರಷ್ಯನ್ ಭಾಷೆಯಲ್ಲಿ ಇರುವಂತಹ ಅದೇ ವಚನವನ್ನು ಅನುವಾದ ಮಾಡಿರುವಂತಹ ವಚನವನ್ನು ಹೇಳಲಿಕ್ಕಾಗತ್ತಾ?
2: ಹೇಳ್ತೀನಿ. ಬಗಾಚಿ ಮೋಗುತ್ ಸ್ತ್ರೋಜ್ ಹ್ರಾಮ ನುಷ್ಟೋ ಮಗು ಯ ಬೇದ್ನೆ ಚಲವೇಕ್ ಮೈನೋಗೆ ಕಲ್ಲೋನ್ನೆ Моё тело — храм, голова моя — золотой купол. О, Кудала Сангама, ты свидетель. Неподвижное будет разрушено, но движение будет вечно.
0: ಬಹಳ ಸಂತೋಷ ಡಾಕ್ಟರ್ ಗಲೀನಾ ಅವರೇ. ಮತ್ತೊಂದು ಪ್ರಶ್ನೆ, ನಿಮ್ಗೆ ಮೈಸೂರು ಅಂದ್ರೆ ಏನ್ ಅನ್ಸುತ್ತೆ? PhD ಅಧ್ಯಯನವನ್ನ ಮಾಡುವಾಗ ಜನಸಾಮಾನ್ಯರ ಜೊತೆಗೆಲ್ಲ ಭೇಟಿಯಾಗಿ ಬಂದಿದ್ದೀರಾ, ಆ ಕಾರಣಕ್ಕೆ ಕನ್ನಡವನ್ನ ಕಲ್ತಿದ್ದೀರಾ, ಜನರ ಜೊತೆ ಬೆರ್ತಿದ್ದೀರಾ, ಇಷ್ಟು ವರ್ಷ ಮೈಸೂರಲ್ಲಿ ಇದ್ದೀರಾ, ಇನ್ನೇನು 2 ದಿನ ಬಿಟ್ಟು ಮೈಸೂರಿಂದ ತೆರಳ್ತಾ ಇದ್ದೀರಾ, ಕಡೆಯದಾಗಿ ನಿಮ್ಮನ್ನ ಮೈಸೂರು ಹೇಗೆ ಪೊರೀತು, ನಿಮ್ಗೇನ್ ಅನ್ಸುತ್ತೆ ಮೈಸೂರು ಅಂತಂದ್ರೆ?
2: ನನ್ಗೆ ಮೈಸೂರು ತುಂಬಾ ಇಷ್ಟ. ಮೈಸೂರು ಒಂದು ಅದ್ಭುತ ನಗರ, ತುಂಬಾ ಸುಂದರವಾಗಿದೆ. ಇಲ್ಲಿ ತುಂಬಾ ಒಳ್ಳೆಯ ಜನರು ಇದ್ದಾರೆ. ನನಗೆ ಮಾಸ್ಕೋ ತುಂಬಾ ಇಷ್ಟ. ಎರಡನೆಯ ನಗರ ಮೈಸೂರು ಓನ್ಲಿ. ಇಂಜೆ ಇಷ್ಟ ಆದರೆ ಮೈಸೂರು ತುಂಬಾ ಇಷ್ಟ.
1: ನನಗೆ ಒಂದೆರಡು ಮಾತು ಗಲೀನಾ ಅವ್ರ ಬಗ್ಗೆ ಹೇಳಬೇಕು ಅನ್ಸುತ್ತೆ.
0: ಖಂಡಿತ ಹೇಳಿ ಸರ್.
1: ಗಲೀನಾ ಅವರು, ಅವರಿಗೆ ಕನ್ನಡ ಕಲಿಯಬೇಕು ಅಂತ ಹೇಳಿಬಿಟ್ಟು ಇಷ್ಟ ಅಂತ ಬರೀ ಮಾತು ಹೇಳಿಬಿಟ್ರೆ ಅದು ಸರಿ ಹೋಗಲ್ಲ. ಅದರಲ್ಲಿ ಆಸಕ್ತಿ ಇದೆ ಅನ್ನುವಂಥದ್ದು ಮುಖ್ಯ. ಇಷ್ಟಕ್ಕೂ ಆಸಕ್ತಿಗೂ ವ್ಯತ್ಯಾಸ ಇದೆ. ಇಷ್ಟ ಎಲ್ಲರಿಗೂ ಏನೋ ಆಗುತ್ತೆ, ಆದರೆ ಆಸಕ್ತಿ ಇರುವಂಥದ್ದು, ಆ ಆಸಕ್ತಿ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾನು ನನ್ನ ಹತ್ತಿರ ಪಾಠಕ್ಕೆ ಬರ್ತಾ ಇದ್ದಾಗ ನಾನು ಏನೇ ಪ್ರಶ್ನೆಗಳನ್ನು ಕೊಟ್ಟು ಇದಕ್ಕೆ ನಾಳೆ ದಿವಸ ಉತ್ತರ ಕಂಡುಹಿಡ್ಕೊಂಡು ಬನ್ನಿ, ಅಥವಾ ನಾನು ಹೇಳಿದ್ದನ್ನು ನಿಮ್ಗೆ ಅರ್ಥವಾಗಿದೆಯಲ್ಲೋ ಅದನ್ನು ಬರ್ಕೊಂಡು ಬನ್ನಿ ಅಂತ ಹೇಳಿದರೆ ಶ್ರದ್ಧೆಯಿಂದ ಅದನ್ನು ಮಾಡ್ಕೊಂಬರೋರು. ಆ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ
0: ಬೇಕು
1: ಬೇಕು. ಶ್ರದ್ಧೆ ಇಲ್ಲದೆ ಹೋದರೆ ಕಲಿಯೋದಕ್ಕೆ ಆಗೋದೇ ಇಲ್ಲ. ಇನ್ನೂ ಕಲಿಬೇಕು, ಅವರು ಮತ್ತೆ ಬರ್ತಾರೆ, ಇನ್ನಷ್ಟು ಹೆಚ್ಚು ವ್ಯಾಕರಣನೂ ಕಲಿತಾರೆ, ಈ ಕಡೆ ಅನುವಾದನೂ ಮಾಡ್ತಾರೆ.
0: ಒಬ್ಬ ಗುರುವಾಗಿ ನೀವು ಶಿಷ್ಯರು ಹೀಗಿರ್ಬೇಕು ಅಥವಾ ಒಬ್ಬ ವಿದ್ಯಾರ್ಥಿ ಹೀಗಿರ್ಬೇಕು ಅಂತ ಹೇಳ್ತೀರಾ? ಸ್ವತಃ ಗಲೀನಾ ಅವರೇ ಹೇಳಿದ್ರು, ನನ್ನ ಗುರು ನೀವು ಅಂತ ಅನ್ಕೊಂಡು ನಿಮ್ಮನ್ನ, ಅವ್ರಿಲ್ದೇ ಇದ್ದಿದ್ದೆ ಕಷ್ಟ ಆಗ್ತಿತ್ತು ನನಗೆ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಸರ್. ನಿವೃತ್ತಿಯ ನಂತರವೂ ಕೂಡ ನೀವು ಒಬ್ಬ ವಿದ್ಯಾರ್ಥಿನ ಕರೆದು ಅವ್ರಿಗೆ ರಷ್ಯನ್ ಭಾಷೆ ಗೊತ್ತಿದೆ, ಯಾವುದೇ ರೀತಿಯ ಫೀಸ್ ಅನ್ನ ತೆಗೆದುಕೊಳ್ಳದೆ ನಾನು ನಿಮ್ಗೆ ಕನ್ನಡವನ್ನ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡು ಸ್ವತಃ ಒಬ್ಬ ಗುರು ಹೋಗಿ ಅವರನ್ನ ಕರ್ತ್ಕೊಂಡು ಬಂದು ಅತ್ಯಂತ ಶ್ರದ್ಧೆ ತಾಳ್ಮೆಯಿಂದ ಹೇಳ್ಕೊಡುವಂತಹ ಗುರುಗಳು ಬಹಳ ಮುಖ್ಯ ಅಂತ ಅನ್ಕೊಂಡು ನನಗಾದ್ರೂ ಅನ್ಸುತ್ತೆ. ಯಾಕಂತಂದ್ರೆ ಒಬ್ಬ ರಷ್ಯಾ ಮಹಿಳೆ ಬಂದು ವಚನಗಳನ್ನ ಅರ್ಥ ಮಾಡಿಕೊಂಡು ಅನುವಾದ ಮಾಡುವಂತಹದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಷ್ಟು ಸುಲಭ ಅಲ್ಲ. ಕನ್ನಡ ಸಾಹಿತ್ಯ ಬಹಳ ವಿಶಾಲವಾಗಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಗಲೀನಾ ಅವರು ರಷ್ಯಾ ಭಾಷೆಗೆ ತಂದಿರುವಂತಹ ಈ ಕೃತಿ ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೀವಿಬ್ರು ಸೇರಿ ಮಾಡಿರುವಂತಹ ಈ ಕೆಲಸ ಬಹಳ ಮಹತ್ವದ್ದು ಅಂತ. ನಿಮ್ಮಿಂದ ಮತ್ತಷ್ಟು ಕೃತಿಗಳು ರಷ್ಯನ್ ಭಾಷೆಗೆ ಹೋಗ್ಲಿ. ಇಷ್ಟೊತ್ತು ನೀವು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ ಡಾಕ್ಟರ್ ಗಲೀನಾ ಅವರೇ. ನಮ್ಮ ಮೈಸೂರಿಗೆ ಬಂದು ಬರೀ ನೀವು ನಿಮ್ಮ ಪದವಿಯನ್ನ ಅಷ್ಟೇ ಪಡೆದುಕೊಂಡು ಹೋಗ್ತಾ ಇಲ್ಲ, ನಮ್ಮ ಕನ್ನಡ ಭಾಷೆಗೂ ಕೂಡ ನಿಮ್ಮ ಕೊಡುಗೆಯನ್ನ ಕೊಟ್ಟು ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಬಹಳ ವಿಶೇಷ ಮತ್ತೆ ನಮ್ಗೆಲ್ಲ ಅದು ಸಂಭ್ರಮದ ಸಂಗತಿ. ನಿಮ್ಗೆ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕವಾದ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತೇವೆ.
2: ಧನ್ಯವಾದ.
1: ನಮಸ್ಕಾರ
0: ಸರ್. ನಿಮ್ಮಿಂದಾಗಿಯೇ, ನಿಮ್ಮಂತ ಅಧ್ಯಾಪಕರಿಂದಾಗಿಯೇ ನಮ್ಮ ಕನ್ನಡ ಬೆಳೀತಾ ಇದೆ ಸರ್. ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ನಮಸ್ಕಾರ.
1: ನಮಸ್ಕಾರ.
3: ಇದುವರೆಗೆ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು ಈ ಕುರಿತು ಮಾತುಕತೆಯನ್ನು ಕೇಳಿದಿರಿ. ಪಾಲ್ಗೊಂಡಿದ್ದವರು ವಿದ್ವಾಂಸರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಶಭಾನಾ. ಇದು ಈ ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 10 ಗಂಟೆ. ಇನ್ನೀಗ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕಟಾರಿ ವೀರ ಚಿತ್ರಕ್ಕಾಗಿ ಪಿ ಸುಶೀಲಾ ಅವರು ಹಾಡಿರುವ ಗೀತೆ, ಸೋರಟ್ ಅಶ್ವಥ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಪರಿಸರ ಮತ್ತು ಆರೋಗ್ಯ ಈ ಕುರಿತು ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ತಜ್ಞರಾದ ಡಾ ಶಿವೋಪಿ ಮತ್ತು ನರರೋಗ ತಜ್ಞರಾದ ಡಾ ಅನುಷಾ ರಾಜ್ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮರೆಯದೆ ಕೇಳಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮ. ಕೃಷ್ಣ ಕಳ್ಳೆ ಅವರ ಧ್ವನಿಯಲ್ಲಿ ಮೂಡಿಬಂದ ಕಲ್ಪವೃಕ್ಷ ಚಿತ್ರದ ಗೀತೆಯನ್ನ ಕೇಳೋಣ. ಕೂರ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯ, ರಾಗ ಸಂಯೋಜನೆ ಮಾಡಿದ್ದಾರೆ ಜಯದೇವ್.

ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿವಿ ರಾಮನ್ ಮತ್ತು ಬಿವಿ ಲಕ್ಷ್ಮಣನ್ ಅವರ ಯುಗಳ ಹಾಡುಗಾರಿಕೆಯನ್ನು ಆಲಿಸಬಹುದು. 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದವಿದೆ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪದ್ಮಾಮೂರ್ತಿ ಅವರ ಹಾಡುಗಾರಿಕೆ. ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯವಿರುವ ಮತ್ತೊಂದು ಗೀತೆ ಮನಸ್ಸಾಕ್ಷಿ ಚಿತ್ರದಿಂದ ಆಲಿಸೋಣ. ಜಿಕೆ ವೆಂಕಟೇಶ್ ಅವರ ಸ್ವರಕಲ್ಪ.

0: ಪನಿಯಲ್ಲಿ ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್.
1: ಅಲೆ ಅಲೆಯಲ್ಲಿ

ಕೇಳುಗರೆ, ನಾಳೆ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟೊಮಾಲಜಿ ಬೆಂಗಳೂರು. ನಾಳಿನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ಸಮಾಜ ಈ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ವೈಲ್ಡ್ ಲೈಫ್ ಫಸ್ಟ್ ಸಂಘಟನೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಮತ್ತು ಸಾಹಿತಿ ಹಾಗೂ ಸಂರಕ್ಷಣಾವಾದಿ ಟಿಎಸ್ ಗೋಪಾಲ್. ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 4:00 ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ರಚನೆ ಮತ್ತು ಪ್ರಸ್ತುತಿ ರೇಖಾ ವೆಂಕಟೇಶ್. ನಾಳೆ ಸಂಜೆ 6:50 ಕೃಷಿರಂಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂದರ್ಶನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಮಂಡ್ಯ ತಾಲೂಕು ದುದ್ದಾ ಹೋಬಳಿ ಗೊರವಾಲೆ ಗ್ರಾಮದ ಜಯಶಂಕರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಮತ್ತೊಂದು ಗೀತೆ ಚಿನ್ನಾರಿ ಪುಟ್ಟಣ್ಣ ಚಿತ್ರದಿಂದ ಆಲಿಸೋಣ. ಸಹಗಾಯಕರು ಎಸ್ ಜಾನಕಿ. ಗೀತರಚನೆ ಮಾಡಿದ್ದಾರೆ ಜಿವಿ ಅಯ್ಯರ್. ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ.

ಜಿ ಸದಾಶಿವಯ್ಯ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ಸ್ವರಕಲ್ಪನೆಯಲ್ಲಿ ಸಂಗಡಿಗರೊಂದಿಗೆ ಈ ಗೀತೆಯನ್ನು ಹಾಡಿದ್ದಾರೆ ಯಲ್ಲಾರೀಶ್ವರಿ. ಕೇಳಿ ಪಾರ್ವತಿ ಕಲ್ಯಾಣ ಚಿತ್ರದ ಈ ಗೀತೆಯನ್ನು.

ನೀವೀಗ ಕೇಳಿದ ಗೀತೆ ಗಂಗೆ ಗೌರಿ ಚಿತ್ರದ್ದು. ಗಾಯಕರು ಎಸ್ ಜಾನಕಿ ಹಾಗೂ ಬೆಂಗಳೂರು ಲತಾ. ಜಿವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಟಿಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಸವಿನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಪುಣ್ಯಂ ಪುರುಷ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ. ಕೂರ ಸೀತಾರಾಮ ಶಾಸ್ತ್ರಿಯವರ ಗೀತೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸತ್ಯಂ.

ಸವಿನೆನಪು ಕಾರ್ಯಕ್ರಮದ ಕಡೆಯದಾಗಿ ಎಂ ನರೇಂದ್ರ ಬಾಬು ಅವರ ಸಾಹಿತ್ಯವಿರುವ ಸರ್ವಜ್ಞಮೂರ್ತಿ ಚಿತ್ರದ ಗೀತೆಯನ್ನ ಆಲಿಸೋಣ. ಜಿಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಯಲ್ಲಿ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ.

ಇದುವರೆಗೂ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 10:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಶೇಷ ದ್ವಿಭಾಷಾ ಕಾರ್ಯಕ್ರಮ.